0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದ್ರೆ, ಇವರು ಕುಂದಾಪುರದ್ರ ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳೋಕ್ಕೆ ಹೆಮ್ಮೆ. ಯಾಕೆಂದ್ರೆ ಇವರಿರುವ ಪಂಚಾಯತ್, ಇವರು ಒಂದು ಕಾಲದಲ್ಲಿ ಅಲ್ಲೇ ಅಧ್ಯಕ್ಷರಾಗಿದ್ದಾರೆ. ಆ ಪಂಚಾಯತ್ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಣ್ತಿತ್ತು. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಗೊಂಡು ಹೋಗಿರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಣ್ತಿತ್ತ. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನು ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವರು ಇವರು. ಸೊ ಇವರು ಬೇರೆ ಯಾರೂ ಅಲ್ಲ, ನಮ್ಮೊಟ್ಟಿಗಿರೋರು ವಣಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಉದಯ್ ಕುಮಾರ್ ಶೆಟ್ಟಿ ವಣಸೆಯವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
3: ಆರಾಮಿದ್ದೇನೆ.
2: ಆರಾಮಿದ್ರ್ಯಾ? ನಿಮ್ಮನ್ನು ಕಾಮಕ್ಕೆ ಖುಷಿ ಆತ್ ಮಾರ್ರೆ. ಅದೊಂದು ಹೇಳ್ತಾರಲ್ಲ ಅಧೀಶಕ್ತಿ ಅಂತ ಹೇಳ್ಕೊಂಡ. ಸಿ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೇ ಬಂದಿರುತ್ತೆ. ಅವ್ರು ನಾಯಕರು ಅಂದ್ರೆ ನಾಯಕರು, ಅವ್ರು ಬಿಟ್ಕೊಡುದಿಲ್ಲ ಅಂತಾರು. ಇದು ಮಾಡ್ಕು ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕ ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ, ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
3: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
2: ನ್ಯಾಷನಲ್ ಪಂಚಾಯತ್ ಅವಾರ್ಡ್, ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
3: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು 75 ಲಕ್ಷ ಆಲ್ರೆಡಿ ಬಂದಿದೆ.
2: 75 ಲಕ್ಷ ಬಹುಮಾನ ಆಗಿ ಬಂದಿತ್ತು ಅಲ್ದಾ? ಸುಮ್ಮನೆ ಬತ್ತಿಲ್ಲ, ನಿಮ್ಮಲ್ಲೊಂದು SLRM ಘಟಕನೂ ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡೋದಾರು ಒಂದ್ಸಲ ವಿಸಿಟ್ ಕೊಡುದು ಎಲ್ಲಿಕ್ಕೆ ಅಂದ್ರೆ ವಣಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತು. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನು ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅಂಬುದಕ್ಕೆ ಅದ್ಭುತ ಉದಾಹರಣೆ

0: ಇವತ್ತೊಂದು ವಿಶ್ವಸಂಸ್ಥೆ ಏನಾಗ್ತಿದೆ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದ್ರೆ 17 ವಿಭಾಗಗಳಲ್ಲಿ ಕೆಲಸ ಮಾಡ್ಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗಿದೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕೆ ಆಗುದಿಲ್ಲ, ಕೆಲವೊಂದು ಮಾಡಲಿಕ್ಕೆ ಆಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಇನ್ನೊಂದು ನೈರ್ಮಲ್ಯ, ಇನ್ನೊಂದು ಮಹಿಳಾ ಸಬಲೀಕರಣ.
1: 4
0: ವಿಭಾಗಗಳಲ್ಲಿ ವಿಶೇಷವಾಗಿ ಕೆಲಸ. ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ತೆರಿಗೆಯನ್ನು ಸಂಗ್ರಹ ಮಾಡ್ತದೆ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತದೆ, ಶಾಸನಬದ್ಧ ಅನುದಾನ ಬರ್ತದೆ, ಕೇಂದ್ರ ಸರ್ಕಾರದಿಂದ 15 ಹಣಕಾಸು ಆಯೋಗದ ಅನುದಾನ ಬರ್ತದೆ. ಬಹುಶಃ ಇದನ್ನೆಲ್ಲ ಬಳಸ್ಕೊಂಡು ಕ್ರಿಯೋಜನೆ ಮಾಡ್ತಾರೆ, ಸ್ಯಾಲರಿಗೆ ಖರ್ಚು ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಭಾಗಗಳಿಗೆ ಖರ್ಚು ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ, ಅಥವಾ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, SC/ST ಸಂಬಂಧಪಟ್ಟಂಥದ್ದು ಇರ್ಬೋದು 25% ಇದೆ, ವಿಕಲಚೇತನರಿಗೆ 5% ಇದೆ, ಕ್ರೀಡಾ ಚಟುವಟಿಕೆಗೆ 2% ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದು ನಮ್ಮ ಒಂದು ಭಾಗ ಮಾತ್ರ. ನಾವು ಮಾಡಬೇಕಾದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58 ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ. ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಬಹುಶಃ ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ, ನಾವು ಒಂದ್ಸಲ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದು ಮೊದಲು 800 ಮಕ್ಕಳು ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆಯಾಗಿದೆ. ಬಹುಶಃ 2000 ತುಂಬ ಪೀಕ್ ಸೆಜಲಿದ್ದಂಥ ಶಾಲೆ, 2010 ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಇವತ್ತರಿಂದ ಹೊರತಾಗಿಲ್ಲ. 2015 ಬರುವಾಗ 89 ಮಕ್ಕಳಾದರು. ಅದ್ರ ಹಿಂದೆ 2 ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಮುಂದಿನ 5 ನಿಮ್ಮ ಶಾಲೆ ಬಾಗಿಲಾಕಬೇಕು ಅನ್ನೋದನ್ನು ಸೂಚಿಸ್ತದೆ ಅದು, ಆ ಅಂಕಿಅಂಶಗಳು.
1: ನಿಜ.
0: ಹಾಗಾಗಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಮಾನ ಮನಸ್ಸುಗಳ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂಥ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 ಡೆಪಾಸಿಟ್ ಮಾಡಿ ಅದ್ರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಹಾಕಿದ್ವಿ. ಒಂದು 15 ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKGಯನ್ನು
1: ಪೋಷಕರ ಬೇಕು ಅಂದದಕ್ಕೆ
0: ನಾವು ಆಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು.
1: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ,
0: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ. ಇದೆಲ್ಲ 2014 2016 ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು, ಬಟ್ ಪೋಷಕರ ಬೇಡಿಕೆ ಉಂಟಂತ ಹೇಳಿದ್ರೆ ನಮಗೆ ಇಂಗ್ಲೀಷ್ ಮಾಧ್ಯಮವೇ ಬೇಕು, ನೀವು ಇಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಮಾಡಿದ್ರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲೀಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯಿತು. ಬಟ್ 2019 ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 ಹಣವನ್ನು ಆ ಶಾಲೆಗೆ ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟಂಥದ್ದು, ಸಭಾಭವನ ದಾನಿಗಳು, ಇಡೀ ಶಾಲೆ ಇವತ್ತು ಸೋಲಾರ್ ಅಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ ಅನ್ನ ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂತ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ 28 ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
1: ಹೈಟೆಕ್ ಶೌಚಾಲಯ ಅಂದ್ರೆ ಅಂತ ಸರ್?
0: ರೋಟರಿಯಿಂದಲೇ ನಾವು ಮಾಡಿಸಿರುವಂತದ್ದು, ರೋಟರಿಯ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ ಅಂದ್ರೆ ಸುವ್ಯವಸ್ಥಿತವಾದ, ಅಂದ್ರೆ ಈ ನೀವು ಹೋಟೆಲಲ್ಲೆಲ್ಲ ಯಾವ ರೀತಿ ಒಂದು
1: ಸ್ಟಾರ್ ಹೋಟೆಲ್
0: ಹೋಟೆಲ್ಗೆ ಹೋದ್ರೆ ಯಾವ ರೀತಿ ಶೌಚಾಲಯಗಳಿರ್ತದೆ, ಬಹುಶಃ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ ಸ್ಟ್ಯಾಂಡ್, ಸರ್ಕಾರಿ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಶೌಚಾಲಯ ಅಂತ ಹೇಳಿದ ಕೂಡ ಒಂದು ಏನೋ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಇದು ಅದಲ್ಲ, ಹಾಗೆ ತುಂಬಾ ಚೆನ್ನಾಗಿರೋ ಶೌಚಾಲಯನ ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನು ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, 1 ಕ್ಲಾಸಿಂದ ಕಂಪ್ಯೂಟರ್ನ ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಒಂದು 5 ಟೆಕ್ಸ್ಟ್ ಬುಕ್ಕನ್ನು ಸಹ ಅಡಿಷನಲ್ ಆಗಿ ಕೊಡ್ತಾ ಇದ್ದೇವೆ, ಮತ್ತು ನೋಟ್ ಅದೆಲ್ಲ ಫ್ರೀ ನೋಟ್ಬುಕ್ಕನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಒಂದು ಜೊತೆ ಯೂನಿಫಾರ್ಮನ್ನು ಸಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಬೆಲ್ಟ್ ಐ ಡಿ ಕಾರ್ಡನ್ನು ಕೊಡ್ತಾ ಇದ್ದೇವೆ, ಹಾಗೆ 1 ಟ್ರ್ಯಾಕ್ ಸೂಟನ್ನು ಸಹ ಕೊಡ್ತಾ ಇದ್ದೇವೆ. ಇದೆಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದರ ಜೊತೆಯಲ್ಲಿ

0: ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದ್ರೆ ಬಹುಶಃ 2016ರಲ್ಲಿಯೇ ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರ್ನ ಅಳವಡಿಸಿದ್ದೇವೆ. ಸುಮಾರು 8 ವರ್ಷಗಳ ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 ವರ್ಷದ ಹಿಂದೆಯೇ ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ 5 ವರ್ಷದ ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 ವರ್ಷದ ಹಿಂದೆ ಇರಲಿಲ್ಲ. ನಾವು 5 ವರ್ಷದ ಕೆಳಗೆ ಕಿಯೋನಿಕ್ಸ್ ಇಂದ CSR ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾ ಇದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದ್ರೆ ಇವತ್ತು ತಮ್ಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 ಭಾಷೆಗಳಲ್ಲಿ ಸಂವಹನ ಮಾಡ್ತಾ ಇದೆ ಅದು. LKG ಇಂದ 12th ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಉತ್ತರ ಕೊಡ್ತೇವೆ ಅಂತ AI ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು. ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೋ ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದೆ ಯಾಕಂತೇಳಿದಾಗ ಈಗ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು ಒಂದು 3 ದಿನ ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹೊಣೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, 2 ಸ್ಟಾಫ್ ನರ್ಸ್ ಇದ್ದಾರೆ, 1 ಕೌನ್ಸಿಲರ್ ಇದ್ದಾರೆ, 1 ಅಟೆಂಡರ್ ಇದ್ದಾರೆ, 24x7 ಆ್ಯಂಬುಲೆನ್ಸ್ ಸರ್ವಿಸ್ ಇದೆ. ಹಾಗೆ 2 ವೆಹಿಕಲ್ ರೆಂಟೆಡ್ ವೆಹಿಕಲನ್ನು ತಗೊಂಡು ಬಹುಶಃ ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸಿಂದ ಸಫರ್ ಆಗ್ತಾವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸಿಂದ ಸಫರ್ ಆಗ್ತಾರೆ ಇರ್ಬೋದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳಲು ಇಲ್ಲದೆ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷೆಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ. ಇದರಲ್ಲಿ 71 ಪೇಷೆಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತಹ
1: ನಿರಾಮಯ
0: ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತಿಗೆ ಉಳಿದ 6 ಪಂಚಾಯತ್ಗಳನ್ನ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು PDO ಸೇರಿಕೊಂಡು ಒಂದು ಸೊಸೈಟಿಯನ್ನು ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ. ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ಹೊಣೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
1: ಈ ಪ್ಲಾನ್ ಎಲ್ಲ ಯಾರು ಸರ್, ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕಂದ್ರೆ ಅದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
0: ಸರ್, ನಾವೇ ಅಂತೇಳಿ ಹೇಳಲಿಕ್ಕೆ ಇದೊಂದು ಟೀಮ್ ವರ್ಕ್.
1: ಆದ್ರೂ ಒಂದು ಯೋಚನೆ ಒಬ್ಬರಿಗೆ ಫಸ್ಟ್ ವರ್ಕಲ್ಲ, ಅದು ನಿಮ್ದೇ
0: ಖಂಡಿತ.
1: ನಮ್ಮ ಉದಯ್ ಕುಮಾರ್ ಶೆಟ್ರದ್ದು
0: ಅಂದ್ರೆ ನಮ್ಗೆ ದೇವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸಾಮಾನ್ಯ ಆವಾಗಲೇ ಹೇಳಿದೆ ನಾನು, ಈ ಹಣದ ವೋಟ್ ಮಾಡುವಂಥದ್ದು, ಕ್ರಿಯೋಜನೆ ಮಾಡುವಂಥದ್ದು ಇದು ಒಂದು ಭಾಗ ಮಾತ್ರ ಅಂತೇಳಿ. ಇದನ್ನು ಎಲ್ಲರೂ ಮಾಡ್ತಾರೆ, ನಾವು ಅಧ್ಯಕ್ಷರೇ ಬೇಕಂತಿಲ್ಲ ಅಥವಾ ಅಧಿಕಾರಿಗಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ದೇವ್ರು ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಡಿಫ್ರೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು, ತನ್ಮೂಲಕ ಆ ಮಾಡುವ ಕೆಲಸ ಈ ಸಮಾಜಕ್ಕೆ ಲಾಭ ಆಗಬೇಕು. ಇದೆಲ್ಲ ಮಾಡಿದ್ರೆ ತನ್ನಿಂದಾನೇ ನಾವು ಬೆಳಿಲಿಕ್ಕೆ, ಅದ್ರ ಜೊತೆಯಲ್ಲಿ ಬೆಳಿಲಿಕ್ಕೆ ಖಂಡಿತ ಅವಕಾಶ ಆಗ್ತದೆ ಅನ್ನೋದು ನಾವು ಕಂಡ್ಕೊಂಡಂತ ಸತ್ಯ.
1: ನಿಜ, ಇಷ್ಟೆಲ್ಲ ಸಾಧನೆ ಆಪದ್ರಲ್ಲಿ ಮುಂಚೆ ಸಾಧನೆ ಆದದ್ದು ನಿಮ್ದು SLRM ಘಟಕ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ, ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
0: ಬಹುಶಃ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು, 1,000ಕ್ಕೂ ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತಿಗೆ
1: ಭೇಟಿ ಕೊಟ್ಟಿದೆ,
0: ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನ್ ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ.
1: ಯಾವ ಥರದ ಮಾಡೆಲ್ ಹ್ಯಾಂಗಿತ್ತೀಗ ನಮಗೀಗ ಒಂದು ಕಾಂಬಕಾಯಿಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಾಗ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾ ಹಿಂಗಿತ್ತು ಅಂತ ಒಂದು ಅರ್ಥ ಅಪ್ಪಂಗೆ ಹೇಳುದಾರೆ. ಹ್ಯಾಂಗೆ
0: ಅಂದ್ರೆ ಈ ಹಸಿಕ್ ಮತ್ತು ಒಣಕಸವನ್ನ ಪ್ರಾಥಮಿಕ ವರ್ಗೀಕರಣವನ್ನ ಮನೆ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ ಆರಂಭದಲ್ಲಿ. ಅಂದ್ರೆ 2017 ನಾವು ಆರಂಭ ಮಾಡಿದವರು, ಅವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ ಇರಲಿಲ್ಲ. ನಾವು 2017 100% ಮನೆಯಿಂದ ತ್ಯಾಜ್ಯವನ್ನ ತರುವ ಮೂಲಕ ತ್ಯಾಜ್ಯ ಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿಗೆ ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ. 42 ಐಟಮಿಗೆ ರೇಟ್ ಇದೆ, ಒಂದು 8 ಐಟಮಿಗೇನೂ ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆಗೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸಿಕೊಡ್ತೇವೆ.
1: ಓ, ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
0: ಇಲ್ಲಿ ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 ಹಳೆ ಕ್ವಾರ್ಟರ್ಸ್ 3 ಒಟ್ಟಿಗೆ ಇತ್ತು. ಆ 3 ಕ್ವಾರ್ಟರ್ಸ್ ಅನ್ನು ಬಳಸಿಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VIPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡ್ಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಮೂಲಗಳಿಂದ ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಆರಂಭ ಮಾಡಿ 9 ವರ್ಷ ಆಯಿತು. 1 ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ. ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30-40 ಸಾವಿರ ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10-15 ಸಾವಿರ ನಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10-15 ಸಾವಿರ ರೂಪಾಯಿ ನಷ್ಟ ಆಗಲಿಕ್ಕೆ ಆರಂಭವಾಯಿತು. ಅದರ ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ 1 ವರ್ಷ ಆಗುವಾಗ ತಗೊಂಡ್ವಿ, ಅಲ್ಲಿಗೆ ಸ್ವಲ್ಪ ಅಲ್ಲಿನಲ್ಲಿ ಆಗಲಿ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಡಿ ಒಟ್ಟಿಗೆ 7 ಪಂಚಾಯತಿ ನಾವು ಎಷ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರ ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಖುಷಿ, ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ, ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
1: ಆ ಹಸಿಕಸನು ನಿಮಗೆ ಕೊಡ್ತಾರಾ ಊರ್ ಬದಂಗೆ?
0: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತು ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂಥ ಫಂಕ್ಷನ್ ಇರ್ಬೋದು. ಮನೆಯಲ್ಲಿ ನಮ್ಮ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನು ತಂದು
1: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
0: ಫುಡ್ ವೇಸ್ಟ್ ಎಲ್ಲ ತರ್ತಾರೆ.
1: ಮತ್ತೆ
0: ಮ್ಯಾರೇಜ್ ಹಾಲ್ ಇಂದ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡು ಬರ್ತೇವೆ.
1: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ?
0: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 100 ರೂಪಾಯಿ. ಅಂದ್ರೆ ವೇಸ್ಟ್ ಜನರೇಟ್ ಆಗಿ ಇದನ್ನ ಡಿಪೆಂಡ್ ಆಗಿ,
1: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
0: ಖಂಡಿತ ಅಲ್ಲ,
1: ಅವ್ರು ಮಾಡೋ ಖರ್ಚಿಗೆ ಅದು ಎಂಥದ್ದು ಅಲ್ಲ.
0: ಅದನ್ನು ಬೇರೆ ಬೇರೆ ವಿಧಗಳಾಗಿ ಮೊದಲು 10 ವಿಧಗಳಾಗಿ ವಿಂಗಡಿಸಿ ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ. ಆಮೇಲೆ ಕಪ್ಪೆ ಚಿಪ್ಪು ಏನು ಅಥವಾ ಮಳಿ ಏನು ಹೇಳ್ತೇವೆ ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ. ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ. ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫುಡ್ ಸ್ಕಿನ್, ಲಿಂಬು ಮುಸುಮೆ ಕಿತ್ತಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶಿಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 ಕೆಜಿ ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯೂ ಸ್ವಲ್ಪ ಸಮಸ್ಯೆ ಆಯಿತು, ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸಿನ ಪ್ರಾಬ್ಲಮ್ ಆಯಿತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟನ್ನು ಮೊದಲು ನಾವು ಗೋಮೂತ್ರ ಮತ್ತು ಸಗಣಿಯನ್ನು ಬಳಸಿ ಕಾಂಪೋಸ್ಟ್ ಮಾಡ್ತಿದ್ವಿ. ಬಟ್ ಇದು 9 ತಿಂಗಳಿಂದ 1 ವರ್ಷ ತನಕ ಅದು ಡಿಕಂಪೋಸ್ ಆಗಲಿಕ್ಕೆ ಬೇಕಾಗ್ತಾ ಇತ್ತು. ನಂತರ ಗಾಜಿಯಾಬಾದಿಂದ ವೇಸ್ಟ್ ಡಿಕಂಪೋಸರನ್ನು ತರಿಸಿ ಅದರ ಮೂಲಕ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು. ಕಾಂಪೋಸ್ಟರ್ ಮೆಷಿನನ್ನು ಬಳಸಿ ಕಾಂಪೋಸ್ಟನ್ನು ಮಾಡ್ತಾ ಇದ್ವಿ. ಈಗ ಇಲ್ಲೆಲ್ಲೂ ಇಲ್ಲದೆ ಇರತಕ್ಕಂಥ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾ ಬಳಸಿ ಕಾಂಪೋಸ್ಟನ್ನು ಮಾಡ್ತಕ್ಕಂಥ ಒಂದು ಹೊಸ ವಿಧಾನವನ್ನು ಕಂಡುಕೊಂಡಿದ್ದೇವೆ. ಬಹುಶಃ ಇಲ್ಲೆಲ್ಲೂ ಇಲ್ಲ ಅದು. ಬ್ಲಾಕ್ ಸೋಜರ್ ಫ್ಲೈ ಅನ್ನುವಂಥದ್ದು ಪ್ರಕೃತಿಯಲ್ಲೇ ಇದೆ, ಅದು ನಮ್ಮ ಕಸ ಕೊಳೆದ ಕೂಡಲೇ ಅದು ಅಟ್ರಾಕ್ಟ್ ಆಗಿ ಬರ್ತದೆ, ಅಲ್ಲಿಗೆ ಬಂದು ಅಲ್ಲಿ ಬಂದು ಮೊಟ್ಟೆ ಇಡ್ತದೆ. ಇದು ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಕ್ರಿಯೆ. ಆದರೆ ನಮಗದು ಅದನ್ನು ಒಟ್ಟು ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ನಾವು ಆರಂಭದಲ್ಲಿ ಹೈದರಾಬಾದಿಂದ 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. 10,000 ರೂಪಾಯಿ ಕೊಟ್ಟು 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. ಆ ಮೊಟ್ಟೆಯನ್ನು ಒಂದು ಬೌಲಲ್ಲಿಟ್ಟು ಅದರ ಅಡಿಗಡೆ ಒಂದು ಟ್ರೇಯಲ್ಲಿ ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ಆ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ, ಒಂದು ಚಿಕ್ಕ ಚಿಕ್ಕ ಲಾರ್ವಾಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ, ಸುಮಾರು 18 ದಿನಗಳ ಕಾಲ ಅದು ಹಸಿಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್, ಅದು ಎನ್ ಪಿ ಕೆ ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ ಎನ್ ಪಿ ಕೆ ವೆರಿ ಹೈ ಇರ್ತದೆ, ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟ್ನ ಡಬಲ್ ಎನ್ ಪಿ ಕೆ ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಬಂದು ತಗೊಂಡು ಹೋಗ್ತಾರೆ.
1: ಅದಕ್ಕೆ ಚಾರ್ಜ್ ಇದೆ
0: 12 ಕೆಜಿಗೆ 12 ರೂಪಾಯಿಗೆ ಸೇಲ್ ಮಾಡ್ತೇವೆ. 18 ದಿನ ಸಾಧಾರಣ 15 ದಿನದ 18 ದಿನದ ಲಾರ್ವಾವನ್ನು ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನು ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪಾ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪಾ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಮೂಮೆಂಟನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೇಜ್ ಇದೆ, ಕೇಜ್ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಒಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ ಮೊಟ್ಟೆ ಇಡ್ತದೆ. ಒಂದು ಫ್ಲೈಸ್ ಸುಮಾರು 500 ಮೊಟ್ಟೆಗಳನ್ನ ಇಡ್ತದೆ. ಅವು ಮೊಟ್ಟೆ ಇಡಲಿಕ್ಕೆ 3 ರೀಪಿನ ಪಟ್ಟಿಯನ್ನು ಮಧ್ಯೆ ಸಣ್ಣದೊಂದು ಹಿಡಿ ಕಡ್ಡಿಯನ್ನು ಇಟ್ಟು ಗ್ಯಾಪ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 3 ರೀಪನ್ನು ಅಲ್ಲಲ್ಲಿ ಇಟ್ಟಿರ್ತೇವೆ. ಅವು ಅದರ ಗ್ಯಾಪಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆಯನ್ನು ಡೈಲಿ ಚಾಕುವಿನಿಂದ ಕಲೆಕ್ಟ್ ಮಾಡಿ ಪುನಃ ಬೌಲಲ್ಲಿಟ್ಟು ಅದೇ ಅಕ್ಕಿಯ ತೌಡಲ್ಲಿಟ್ಟು ಪುನಃ ಅದೇ ಸೈಕಲ್ 42 to 48 days ಲೈಫ್ ಸೈಕಲ್ ಅದು. ಪ್ಯೂಪಾ ಸ್ಟೇಜಿಂದ ಫ್ಲೈಸ್ ತನಕ ಯಾವುದೇ ಫುಡ್ಡನ್ನು ಮುಟ್ಟೋದಿಲ್ಲ, ಈವನ್ ನೀರು ಸಹ ಕುಡಿಯೋದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ, ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ, ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ.
1: ಓ,
0: ಇದು ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ವಿಶೇಷ.
1: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
0: ಇಲ್ಲ ಅಂದರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿ ಕೇರನ್ನ ಮಾಡ್ತಾ ಇದ್ದೇವೆ, ಅದು ಆಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂಥ ಕೆಲಸ. ನಾವೇನು MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc, MBBS ಏನು ಮಾಡಿದವರಲ್ಲ. ಹಾಗಾದ್ರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟಲ್ಲಿ ನಾವಿರ್ತೇವೆ. ನಮ್ಗೆ ಯಾವುದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷಗಳ ಕೆಳಗಡೆ ಅದನ್ನ ನಮಗೆ ಕಲಿಸಿಕೊಟ್ರು.
1: ಮಂಗಳಾದೇವಿಯಲ್ಲಿದೆಯಲ್ಲ ಆಶ್ರಮ,
0: ಅವರು ಯಾಕಂದ್ರೆ ಅವರು ಅಲ್ಲಿ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟ ಹಾಗೆ ನಮ್ಮ ಕಾನ್ಸೆಪ್ಟ್ ಅನ್ನು ಅವರು ತಗೊಂಡು ಉಪ್ಪಿನ ಅಂಗಡಿಯಲ್ಲಿ ಆರಂಭ ಮಾಡಿದ್ರು. ಅವರ ವೆಟ್ ವೇಸ್ಟ್ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನು ನಮ್ಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂತದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲೇ ರೆಡಿ ಮಾಡುವಂಥದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾಯಿದ್ದೇವೆ ಅಂತೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾನಾಗಲೇ ಹೇಳಿದಾಗ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಬ್ಸಿ ಅಂತೇಳಿ ಹೇಳಿದರು. ಬಟ್ ಅದಾದ ನಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್, ಎಕ್ಸಾಸ್ಟ್.
1: ನೀವು ಯಾವ ಬಳ್ಳಿ ಹಾಕಿದ್ದೀಗ?
0: ಫ್ಯಾಷನ್ ಫ್ರೂಟ್ಸ್ ಇದು ರೂಮಿಗೆ ಹರಡಿಕೊಳ್ತದೆ.
1: ಇದು ಮನೆಗೆಲ್ಲ ಹಾಕಿದ್ರೆ ಇದು ಈ ಸಮ್ಮರಿಗೆ ಒಳ್ಳೆಯದೇ,
0: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ ಟೆಂಪರೇಚರ್ ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇತ್ತು ಸಾಯ್ತಾ ಇದ್ವು. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು ಈ ರೀತಿ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
1: ದನನ್ ಎಂತ ಮಾಡ್ತೀರಿ ಸರ್? ಎಲ್ಲರ ಮನೆ ಹೊಟ್ಟೆ ಬಂದಾಯ್ತ, ಪಂಚಾಯತ್ ಅಲ್ಲಿ ದನ ಸಾಕ್ತಾ ಇದ್ದೀರಾ?
0: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ,
1: ಇದು ಪಂಚಾಯತ್ ಇದ್ದಾನ
0: ಪಂಚಾಯತ್ ತೆಗೆದಿಂದಲೇ. ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂದ್ರೆ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದ್ರೆ ಸ್ವಲ್ಪ ಆ ಕಾನ್ಸೆಪ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
1: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. ಸೊ ತುಂಬ ಲೈಕ್ ಇತ್ತು ಅದ್ರ ಕತಿ ಕೆಮ್ಮುಕೆ. ಸೊ ಹಾಗಾಗಿ ಆ ಎಸ್ ಎಲ್ ಆರ್ ಎಂ ಘಟಕ ವಣಸೆ ಗ್ರಾಮ ಪಂಚಾಯತ್ದು ಇಡೀ ದೇಶಕ್ಕೆ ಮಾದರಿ ಎಸ್ ಎಲ್ ಆರ್ ಎಂ ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರೆ ಯಾವ್ಯಾವ ಥರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರೆ ಸಾಲ, ದುಡ್ಡನ್ನು ವೋಟ್ ಮಾಡ್ಕೊ ಬಂದ್ರೆ ಸಾಲ, ಯಾವ ಥರ ಅದನ್ನು ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ಕಂಬುದನ್ನು ಪ್ಲ್ಯಾನ್ ಹೆಂಗೆ ಮಾಡ್ಕ ಅಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದೆಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರ?
0: ಮನೆಗೆ ಒಂದು ಹಿಂದೆ ಒಂದಷ್ಟು ನಾವಂದ್ರೆ ಸ್ವಲ್ಪ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡ್ತೇನೆ. ಏನೇನು ಮಾಡ್ಬೋದು ಒಂದಷ್ಟು ಆಲೋಚನೆಗಳನ್ನ ಫ್ರೀ ಎಲ್ಲ ಇರುವಾಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ, ಇದು ಒಂದು ಭಾಗ. ಬಟ್ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಒಬ್ಬರ ಹತ್ರ ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ. ಒಬ್ಬರ ಪ್ಲಾನ್ ಖಂಡಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ನಾವು ನಮ್ಮ ಹತ್ರ ಒಂದು ಐಡಿಯಾಗಳು ಹೊಳೆದ್ರೆ ಅದು ನಮ್ಮ ತಂಡದ ಹತ್ರ, ಅಂದರೆ ನಮ್ಮ ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಲ್ಲಿ ಒಂದು ಮೊದಲಿನಿಂದ ಒಂದು ಸುಮಾರು ನಾನು ಈಗ 3 ಬಾರಿ ವಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಆದವನು, 1 ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಕಂಟಿನ್ಯೂಸ್ ಆಗಿ ನಾನು ಪಂಚಾಯತಲ್ಲಿ ಕೆಲಸ,
1: ಅದ್ರ ಭಾಗವೇ ಆಗಿದ್ದೀರಿ.
0: ಅದ್ರ ಭಾಗ ಆಗಿ ಹೋಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ ಒಂದು 40 ಜನರ ಒಂದು ತಂಡ ನಮ್ಮ ಗ್ರಾಮ ಪಂಚಾಯತಲ್ಲಿದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರೂ ಫಸ್ಟ್ ಅವ್ರ ಒಂದು ಮೀಟಿಂಗ್ ಕರೆದು ಅವರಿಗೆ ವಿಷಯನ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು ನಾನು ಏನು ಹೇಳಿದೆ 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳು ಇರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಅಂತ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ವರ್ಷ ಅಲ್ಲಿ ರನ್ ಮಾಡಿದ್ದೇವೆ.
1: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ, ಈಗ ಯಾರೇ ಇಲ್ಲಿ ಎಸ್ ಎಲ್ ಆರ್ ಎಂ ಘಟಕ ಮಾಡ್ತಾರಂದ್ರೆ ಮನೆ ಬದಿಗೆ ಅಂದ್ರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲಿ ಆತಂದ್ರೆ ಎಲ್ಲರೂ ವಿರೋಧ ಮಾಡೋಕ್ ಶುರು ಮಾಡ್ತಾರಂದ್ರೆ ವಾಸನೆ ಬದತ್ ನಮ್ಗೆ ಲೈಕಮ್ಗೆ ಆತಿಲ್ಲ, ಇಲ್ಲಿ ಮಾಡೋದು ಬೇಡ ಬೇರೆ ಕಡೆ ಅಂತ. ನೀವು ಕೇಂದ್ರೆ ಅಂಗನವಾಡಿ ಒಳ್ಳೇದಿತ್ತು, ಮನೆಯೂ ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೇ, ಮೀಟಿಂಗ್ಗಳನ್ನು ಮಾಡುತ್ತಂತ್ರಿ ಮಾರ್ರೆ, ಅದು ಹೆಂಗೆ?
0: ಈಗ ನಾನು ಹೇಳಿಕೊಟ್ಟದ ಅದನ್ನೇ. ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿಕಸವನ್ನು ಆಯಾ ದಿನದ ಹಸಿಕಸವನ್ನು ಆಯಾ ದಿನ ವಿಲೇವರಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಮಾರನೆ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವರಿ ಮಾಡ್ತೇವೆ. ಹಸಿಕಸವನ್ನಂತೂ ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ, ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೆ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:00 ಒಂದ್ಸರಿ ಹೋಗ್ತೇವೆ, ಮಧ್ಯಾಹ್ನ 3:00 ಒಂದ್ಸರಿ ಹೋಗ್ತೇವೆ. ಅದನ್ನು ಹಸಿಕಸ ಮಾರನೆ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಅವರ್ಸ್ ಆದರೆ ಮಾತ್ರ ಅದರಲ್ಲಿ ಬ್ಯಾಟ್ ಸ್ಮೆಲ್ ಬರ್ತದೆ. ನಾವು 12 ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಟ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಆ 40 ಜನರನ್ನು ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ, ಅರಿವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಟ್ ಮಾಡಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡಲಿಕ್ಕೆ ಬಿಟ್ಟರು. ಸೊ 4 ಯಾರಿಗೂ ಆರೋಗ್ಯದ ತೊಂದರೆ ಆಗದಿರುವ ಹಾಗೆ, ಏನು ಮಕ್ಕಳಿಗೆ ಇರ್ಬೋದು ಅಥವಾ ಕೆಲಸಗಾರರಿಗೆ ಇರ್ಬೋದು, ಯಾರಿಗೂ ಏನೋ ತೊಂದರೆ ಆಗದಿರೋ 4 ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಪಂಚಾಯತ್ ಇರುವಾಗ ಅಲ್ಲೇ ಮಾಡ್ತಿದ್ದೆ. ನಂತರ 7 ಪಂಚಾಯತ್ ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಜಾಗ ಹೊಸ ಜಾಗ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ಅಲ್ಲಿ ಹೊಸ
1: ಪಂಚಾಯತ್ ಇದೆಯಾ ನಿಮ್ಮ?
0: 7 ಪಂಚಾಯತ್.
1: ಓಕೆ, ಸೊ ಹಾಂಗಾಗಿ ವಾಸನೆ ಬತ್ತಿಲ್ಲ ಅಂತ.
0: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ 7 ಮೆಂಬರ್ ಇರುವಂಥದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರ ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನು ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ. ಅದನ್ನು ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ ಒಂದು ಸರಿ ಯಾವುದನ್ನಾದ್ರು ಒಂದು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಅದು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದು ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸಿಕೊಂಡು ನಾವು ಹೋಗುವಂತ
1: ಸೂಪರ್ ಸೊಲ್ಯೂಷನ್ ಹುಡ್ಕೊಂಡೇ ಹೋಗ್ಬೋದು ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದರೆ ಆ ಡೇಟಾ ತಕೊಂಬತ್ರ, ಹಾಂ ಬಸ್ರಿಯಾ, ಓಕೆ ಎಷ್ಟು ತಿಂಗಳಂದು ಬರ್ಕೊಂಬತ್ರ, ಮಗಿಗೆ ಆಮದು ಕೊಟ್ಟರೆ ಅಷ್ಟೇ, ಆ ಥರ ಅಂದರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು. ಆದರೆ ಈ ಥರ ಆದರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನು ಹೇಗೆಲ್ಲ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ.
0: ನಾವು ಆರಂಭದಲ್ಲಿ ಪೇಷಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಯಾಕಂದರೆ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗನ್ನು ಆರಂಭದಲ್ಲಿ ಕರೆದಿದ್ದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟನ್ನು ಕೊಡಲಿಕ್ಕೆ ಹೇಳಿದೆ. ಈ ರೀತಿಯ ಡಿಸೀಸಿನ ಸಿಂಪ್ಟಮ್ಸ್ ಇರುವಂಥ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ವಾರ್ಡಿಗೊಬ್ಬರು ಆಶಾ ಕಾರ್ಯಕರ್ತರು ಇರ್ತಾರೆ, ಅವರಿಗೆ ಎಲ್ಲ ಮನೆಗಳ ಪರಿಚಯ ಇರ್ತದೆ. ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
1: ಮಣಿಪಾಲ್
0: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ. ಅವ್ರ ಹತ್ರ ಕೂರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ರು, ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು. ಆ ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ, ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟ್ರು ಅದು ನಮ್ಮ ಪ್ಯಾಲಿಯೇಟಿವ್ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ವೋ, ನಾವು ಅವರನ್ನು ಹ್ಯಾಂಡಲ್ ಮಾಡಬೇಕು ಬೇಡುವ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ ನಾವು ಕೂತ್ಕೊಂಡು ಅದನ್ನು ಅಂತಿಮಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರನ್ನು ಸಹ ಬಳಸ್ಕೊಂಡಿದೆ. ಮತ್ತು ಈಗ ನಮ್ಮದೇ ಈಗ ನಮಗೇನು ತೊಂದರೆ ಆಗ್ತಾ ಇಲ್ಲ, ಯಾಕಂದರೆ ನಮ್ಮದೇ ಆದ ಟೀಮ್ ಬಿಲ್ಟಪ್ ಆಗಿದೆ. 6 ಸ್ಟಾಫ್ ನಮ್ಮದೇ ಪಂಚಾಯತಿನ ಸ್ಟಾಫೇ 6 ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸು, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದೀವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ 7 ಪಂಚಾಯತನ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ 3 ಹೋಗ್ತೇವೆ, ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ 2 ಹೋಗ್ತೇವೆ, ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ 1 ಹೋಗ್ತೇವೆ. ಕೆಲವು ಕಡೆ 15 1 ಹೋದರೂ ಸಾಕಾಗ್ತದೆ. ಕೆಲವು ಕಡೆ ಏನೂ ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನೂ ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂಥ ಕಡೆಯಲ್ಲಿ ತಿಂಗಳಿಗೊಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನ್ ಅನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
1: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದನೇ?
0: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದೆ ಅದ್ರ ಮೂಲಕ
1: ಪೇಮೆಂಟ್
0: ಆಗ್ತಾ ಇದೆ. ಸರ್ಕಾರ ನಮಗೆ RDPR ಇಲಾಖೆ 7 ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸೆಸ್ಸರ್ ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸೆಸ್ಸರ್ನ ಗೌರ್ಮೆಂಟಿಗೆ ಕಟ್ಟೋದು ಬೇಡ, ನಾವು ನಿರಾಮಯ ಸೊಸೈಟಿ ಕಟ್ಬೋದು ಅಂತೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕಿಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು CSR ಮೂಲಕ. ಈಗ MRPL ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ CSR ಮೂಲಕ. ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ. ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ರೂಪಾಯಿ, ಉಳಿದದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಗೂ ಅಥವಾ ಜಾಬ್ ಪರ್ಪಸ್ಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ. ಅವರು ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರು ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು. ಇಲ್ಲಿ ಇರುವಂಥದ್ದು ಒಂದು 4 ಬಾಡಿ ಇಡಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವರು ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಜರನ್ನು ಸಹ ನಾವು ಕೊಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ.
1: ಉಚಿತವಾಗಿ
0: ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರಿಸೀವ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಈಗ ಹೇಳಿದಂಥ ಎಲ್ಲ ಸೇವೆಗಳು ಮತ್ತು ಸಣ್ಣ ಸಣ್ಣ ಐಟಮನ್ನು ಸಹ ಕೊಡ್ತೇವೆ. ವೀಲ್ ಚೇರ್ ಬೇಕಾದರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ ಅಥವಾ ಕ್ಯಾಥೆಟ್ರ್ ಬೇಕಿದ್ರೆ ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್ ಸಹ.
1: ಈ ಸೌಲಭ್ಯ APL ಹೋಲ್ಡರಿಗೂ ಇತ್ತ?
0: ಇಲ್ಲ, ನಮ್ಮ APL BPL ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನು ನೀಡ್ತೇವೆ.
1: ಸರ್ವರು ಸಮಾನರು,
0: ಸಮಾನರು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಸಫರ್ ಆಗುವಂತದ್ದು ಎಲ್ಲರೂ ಒಂದೇ. APL BPL ಅಲ್ಲಿ ನೋಡಿ ಕಾಯಿಲೆ ಬರುವುದಿಲ್ಲ, ಸಫರ್ ಆಗುವ ವ್ಯವಸ್ಥೆಗಳು ಒಂದೇ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ನಾವು ನಮಗೆ ಸ್ವಲ್ಪ ಹಣ ಸಹಾಯವನ್ನು ಶ್ರೀಮಂತರಾದವರು ಹಣ ಸಹಾಯವನ್ನು ಮಾಡುವವರು ಇದ್ದಾರೆ, ಖುಷಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೇವೆ. ನಾವಾಗಿ ಏನನ್ನ ಯಾವ್ದನ್ನ
1: ಬಯಸುವುದಿಲ್ಲ. ಓಕೆ, ನಿಮ್ಮ ವಂಚೆ ಪಂಚಾಯತಿದು ಸಿಟಿಸನ್ಶಿಪ್ ನಮಗೆಲ್ಲ ಸಿಗುತ್ತಾ? ಕಾಣಿ, ನಮ್ಮ ಕೇಮತಿಗೆ ಅನಿಸುತ್ತೆ ಓ ಇದೇ ಪಂಚಾಯತಲ್ಲಿ ನಾವಿದ್ದೀರಾ ಆತಿದ್ದೇನೋ ಅಂತ. ಆ ಥರ ಇರಬೇಕು, ಆ ಥರ ಇದೆ ವಣಸೆ ಪಂಚಾಯತ್. ಅವ್ರದ್ದು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತಂದ್ಕೆಂಡ್ರೆ AI, ಎಲ್ಲಿ ಕೇಂದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವಿದ್ರಲ್ಲಿ ಅಂತ ಕಮ್ಮಿ ಅಂತ ಹೇಳಿ ಅವ್ರ ಶಾಲೆಗೆ 1.5 ಲಕ್ಷದ ಒಂದು AI ಟೀಚರ್ನೇ ಕರ್ಕೊಬಂದ್ರು ಕಾಣೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ, ಅಯ್ಯಬ್ಯ ಈ ಟೀಚರ್ ಬಂದ ನಮ್ಮ ಟೀಚರ್ ಅಲ್ಲ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆ ಥರ ಏನು ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ವಣಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಬುದನ್ನ ಸರ್ ಹೇಳಿ ಕಮ್ಮ ಒಂದ್ಸಲ.
0: ಟೆಕ್ನಿಕಲಿ ಸಪೋರ್ಟ್ ತಗೊಂಡು, ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನ ಆಲೋಚನೆ ಮಾಡ್ತಾ ಬಂದವರು. ಪ್ರಸ್ತುತ AI ಒಂದು ಹವಾದಲ್ಲಿಗೆ ನಾವು ಇದ್ದೇವೆ, ಇಲ್ಲಿ ಎಲ್ಲ ಕಡೆ AI ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ, AI ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದರಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
1: ಮಾಹಿತಿಯನ್ನು ಕಲೆ ಹಾಕಿದ್ದೆ.
0: ಆವಾಗಲೇ 2024 ಎರಡು ವರ್ಷ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇನೆ. ಬಟ್ ಆದರೆ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಿರುವಾಗ ಒಂದೇನ ಅದರ ಕಾಸ್ಟ್ ನೋಡುವಾಗ 3 ಲಕ್ಷ ರೂಪಾಯಿ ಪ್ಲಸ್ GST ಅಂತೇಳಿ ಸಿಕ್ತು. ಸ್ವಲ್ಪ ನಾವು ಎಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ, ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವರು ಡಿಟೇಲಾಗಿ ಹೇಳಿದರು. ಮತ್ತು 3 ಲಕ್ಷ ಪ್ಲಸ್ GST ಅಂತೇಳಿ ಹೇಳಿದರು. ಒಂದು ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 ಡೇಸಲ್ಲಿ ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಶನನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡುವ ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟ ಕೂಡಲೇ ನಮ್ಮ ಟೀಚರ್ಸ್ ಎಲ್ರಿಗೂ ಇಷ್ಟ ಆಯಿತು. ಕೂಡಲೇ ಇಮಿಡಿಯೇಟ್ ಅದನ್ನು 1 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾಯಿಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದು ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕು ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ AI ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5ನೇ ಕ್ಲಾಸ್ ಬೇಕಾದರೆ 5ನೇ ಕ್ಲಾಸು, 6ನೇ ಕ್ಲಾಸ್ ಬೇಕಾದರೆ 6ನೇ ಕ್ಲಾಸು, 7ನೇ ಕ್ಲಾಸು, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನ ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKGಯಿಂದ 12th ಸ್ಟ್ಯಾಂಡರ್ಡ್ ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 ಮಿನಿಟ್ಸ್ ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನೂ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದಾಗ ನಾವು ಮತ್ತೆ ಇದು ಬೇಕು ಇದು ಅಥವಾ ಇದು ಡಿಟೇಲಾಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲಾಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
1: ಓಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, 20 ಭಾಷೆ
0: ಮಾತಾಡ್ತಾರೆ.
1: ಯಪ್ಪ, ಆದರೆ ಅದಕ್ಕೆ 40 ನಿಮಿಷ ಕಂಟಿನ್ಯೂಸ್ ಪಾಠ ಮಾಡೋಕ್ಕಾಗಿಲ್ಲ.
0: ಕಂಟಿನ್ಯೂಸ್ 40 ಮಿನಿಟ್ಸ್ ಪಾಠ ಮಾಡ್ತಾ ಇಲ್ಲ. ಇಂಟ್ರಾಕ್ಷನ್ ಅಂದರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರಿಗೆ
1: ಪರ್ಯಾಯ ಅಲ್ಲ
0: ಟೀಚರಿಗೆ ಪೂರಕವಾಗಿ ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಅದು ಟೀಚರಿಗೆ ಬೇಕನ್ನಿಸ್ತು ಅದನ್ನು ಕೇಳಿದರೆ ಅದು ಹೇಳ್ತದೆ.
1: ಓಕೆ, ಅದಕ್ಕೆ
0: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ, ಮತ್ತು ಪವರ್ ಸಪ್ಲೈ ಬ್ಯಾಕಪ್ ಇರ್ತದೆ, ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ. ನಾವೊಂದು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSNL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ, ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲಲ್ಲಿ ಇದೆ.
1: ಸೊ ರೀಚಾರ್ಜ್ ಮಾಡೋದಿದೆ, ರೀಚಾರ್ಜ್ ಮಾಡೋ ವ್ಯವಸ್ಥೆಯ
0: ಅಲ್ಲ ಇಂಟರ್ನೆಟ್
1: ಅಲ್ಲ ಅದು ರೋಬೋ ಟೀಚರ್ ಎ ಐ ಐರಿಸ್ ಐರಿಸ್ಗೆ ಈಗ ಊಟಕ್ಕೆ ಹೊಟ್ಟೆಗೆಲೆ ಅಂತ ಹಾಕ್ತಾರೆ ನೀವು
0: ಹೊಟ್ಟೆಗೆ ಅಂತ ಇಲ್ಲ ಅದೇ ಹೇಳುದು ನೆಟ್ ಒಂದು ನೆಟ್ ಪವರ್ ಎರಡು ಬೇಕಾಗುವಂತ
1: ಅಷ್ಟೇ
0: ಅಷ್ಟೇ ಮತ್ತೆ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರು ಅಲುವಾ ಮೈಕರ್ ಲ್ಯಾಬ್ ಸಂಸ್ಥೆ ಕೇರಳ ಅಲುವಾದಲ್ಲಿ ಅವರು ಇದ್ದಾರೆ ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಸಾರಿ ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು ಸಾಫ್ಟ್ವೇರ್ ರಿಲೇಟೆಡ್
1: ಮೇಂಟೆನೆನ್ಸ್ ಚಾರ್ಜಸ್
0: ಅವ್ರಿಗೆ ಕೊಡಬೇಕಾಗ್ತದೆ ಇಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಶನ್ ಕಮ್ಯುನಿಕೇಟ್ ಮಾಡಿದ್ರೆ ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ
1: ಓಕೆ ವೆರಿ ನೈಸ್ ಸರ್ ಆಕ್ಚುಲಿ ನೀವು ಇಂಥದ್ದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡ್ ಬಂದ್ರಲ್ಲ ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋತು ಅಂತಿದ್ದೊಮ್ರು ನೀವೀಗ ಅದಕ್ಕೀಗ ಇನ್ನೊಂದು 2 ಎಕರೆ ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ ಯಾಕಂದ್ರೆ ಎಲ್ರಿಗೂ ಒಂದು ಕ್ರೇಜ್ ಈಗ ಹೆಂಗ್ ಮಾತಾಡ್ತಾರೆ ಹೆಂಗ್ ಪಾಠ ಮಾಡ್ತಾರೆ ತುಂಬಾ ಇದೆ ಮತ್ತೆ ಸುಮಾರು ಶಾಲೆಗೆ ನಮಗೂ ಒಂದು 5 ಆತಿದಿತ್ತು ಅಂತಾನೂ ಯೋಚನೆ ಮಾಡ್ತಾ ಇದ್ದಾರೆ ಸೊ ಒಣಸೆಯವರು ಅದಕ್ಕೊಂದು ಮುನ್ನುಡಿ ಹಾಡಿದ್ರು
0: ಪತ್ರಿಕೆಯವರು ಭಾರಿ ಪ್ರಚಾರವನ್ನ ಕೊಟ್ಟರು ಅಂದ್ರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ಲಿಲ್ಲ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಲಿ ಸ್ಕೂಲು ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ ಅಂದ್ರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡ್ ಇದು ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳಿರ್ತದೆ ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸುವುದಿಲ್ಲ ಇವತ್ತು ಹಾಗಾಗಿದೆ ಪರಿಸ್ಥಿತಿ ಹಾಗಾಗಿದೆ ಆದರೆ ಬಹುಶಃ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ ಆಡ್ಲಿಕ್ಕೆ ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ ಆಮೇಲೆ ನಮ್ಮಲ್ಲಿ ಈಗ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು
1: ಮಕ್ಕಳಿಗೆ
0: ಆಡುವಂತದ್ದು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಯಲ್ಲಿ ಸಾಮಾನ್ಯವಾಗಿ ಮಾಡುವುದಿಲ್ಲ ಸೈನ್ಸ್ ಫೆಸ್ಟ್ ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇ ನ ಪ್ರತಿ ವರ್ಷ ಮಾಡ್ತೇವೆ ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ ಈ ವರ್ಷ ನಮ್ಮ ಟೀಚರ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು ಅಂದ್ರೆ ಕನ್ನಡದಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸೈನ್ಸ್ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಕ್ರಾಫ್ಟ್ 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನು ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನು ಮಾಡಿ ಸಾಕಷ್ಟು ಒಂದು 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ
1: ಬ್ಯೂಟಿಫುಲ್ ಇದೆಲ್ಲ
0: ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂತ ಒಂದು
1: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಸ್ಟ್ರೆಂತ್ ಎಷ್ಟು
0: 334 ಮಕ್ಕಳಿದ್ದಾರೆ
1: ವಾವ್ 80 ಸೀದಾ ಜುಯ್ಯ 334 ಬ್ಯೂಟಿಫುಲ್ ಸರ್ ಖುಷಿ ಆಯ್ತು ಈ ಕತೆಗಳನ್ನ ಕೇಂಬಕ್ಕೆ ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕತೆಯಾರೆ ನಮ್ಮ ಸರ್ಕಾರಿ ಶಾಲೆಗಳ ಕತೆ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ ಆದ್ರೆ ಆ ಊರಿಗೆ ಒಬ್ರು ಉದಯ್ ಕುಮಾರ್ ಶೆಟ್ಟರ್ ಅಂತಾರೆ ಬೇಕತ್ತ ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ ಒಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರೆ ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ
0: ಜನರು ಅಪೇಕ್ಷೆ ಪಟ್ಟಿದ್ರು ಹಾಗಾಗಿ ಸುಮಾರು ಒಂದು 25 ವರ್ಷಗಳಿಂದ ಗ್ರಾಮ ಪಂಚಾಯತಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಲ್ಲಿ ಸೇವೆಯನ್ನು ಮಾಡಬೇಕು ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೆ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು ಹಾಗಾಗಿ ಬಹುಶಃ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕಿಂತ ಬಹುಶಃ ಒಂದು ನಮ್ಮದೊಂದು ತಂಡ ಇದೆಯಲ್ಲ ಆ ತಂಡಕ್ಕೆ ಹಾಗೆ ಒಣಸೆಯ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರ ಒಂದು ಒಳ್ಳೆಯ ಒಂದು ಶಿಕ್ಷಕರ ತಂಡ ಇದೆ ಆ ತಂಡ ಇರೋದ್ರಿಂದ ನಮ್ಗಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಬಂದ್ರೆ ಅಲ್ಲಿ ಒಂದು ಬ್ಯೂಟಿಫುಲ್ ತಂಡ ಇದೆ ನಾವು ಏನ್ ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಆ ತಂಡ ಇರೋದ್ರಿಂದ ನಮ್ಗಲ್ಲಿ ಕೆಲಸ ಮಾಡ್ಲಿಕ್ಕೆ ಆಯ್ತು ಹಾಗೆ ನಿರಾಮಯ ಸೊಸೈಟಿಗೆ ಬಂದ್ರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇರ್ಬೋದು, ಅಂದರೆ ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ದರೆ ಖಂಡಿತ ಅದು ಮುಂದೆ ಹೋಗೋದಿಲ್ಲ. ನಾವು 7 ಪಂಚಾಯತ್, ಈಗ ಸಾಮಾನ್ಯವಾಗಿ ಒಂದು ಪಂಚಾಯತನ್ನೇ ಒಬ್ಬರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂಥವ್ರು, ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂದು ನಮ್ಮದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಆ ಬಾಡಿ ಸಪೋರ್ಟ್ ಆದರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮಗೆ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕಾಯಿತು. ಸೊ ಇದಲ್ಲದೆಯೂ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟಾಗಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನಾಳು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ ರೈತರಿಗಾಗಿ,
1: ಎಫ್ಇಒ
0: ಅಂತ ಹೇಳಿ ಕೇಂದ್ರ ಸರ್ಕಾರ 10,000 ಎಫ್ಇಒನ ಆರಂಭ ಮಾಡಿತು. ಅದರಲ್ಲಿ ಬಹುಶಃ
1: 10,000
0: ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಒಂದು CMTC ಅಂತೇಳಿ, ಈ ರಾಜ್ಯದಲ್ಲಿ 4 CMTCಗಳಿದೆ. ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ಒಣಸೆಯಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಪರ್ ಹೆಡ್ ಎಷ್ಟು ಅಂತ ಹೇಳಿ ಸರ್ಕಾರ ನಮ್ಮ GPL ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು, ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿನಲ್ಲಿ ರಿಸೋರ್ಸ್ ಪರ್ಸನ್ ಅನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಹಂತದಲ್ಲಿ, ಕೆಲವೊಂದಕ್ಕೆ ತಾಲೂಕು ಹಂತದಲ್ಲಿ ರಿಸೋರ್ಸ್ ಪರ್ಸನ್ ಅನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲವನ್ನ ನಮ್ಮ GPLF ಮಹಿಳೆಯರೇ ಸಂಜೀವಿನಿಯ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂತ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಸಹ ಮಾಡಿಕೊಂಡು ಅವ್ರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
1: NRLM
0: ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019. ನಾವು 2018 ಇದು ಸಂಬಂಧಪಟ್ಟಾಗಿ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ಒಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ರುಡ್ ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು. ಅವಾಗ ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನ ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನ ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು, ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲೇ ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಹೇಗೆ ಅಂತೇಳಿ ಬಹುಶಃ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬನ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ದು 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ, ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದರು. 45 ಜನರ 3 ಬ್ಯಾಚನ್ನು ಮಾಡಿದ್ವಿ. 135 ಜನರಿಗೆ 6 ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ 3 ಬ್ಯಾಚನ್ನು ಮಾಡಿ 6 ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ಅವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು PPE ಕಿಟ್ ಮಾಸ್ಕ್ ಅನ್ನ ರೆಡಿ ಮಾಡ್ತಾ 35 ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು PPE ಕಿಟ್ ಮಾಸ್ಕ್ ಅನ್ನ ರೆಡಿ ಮಾಡ್ತಾ ಇದ್ರು. ಮತ್ತೆ ಚೂಡಿದಾರ ನೈಟಿ ಅದನ್ನ ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮ್ ಅನ್ನ ಮಾಡುವಂಥದ್ದು ಇರ್ಬೋದು, ಬಹುಶಃ ಇದನ್ನೆಲ್ಲ ಮಾಡ್ತಾ ಇದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿ ಫರ್ಮ್ ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭ ಆಗಿದೆ. ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈಗ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
1: ಖುಷಿ ಆಯ್ತು ಸರ್ ಕೇಂಬಕ್ಕೆ, ಆಕ್ಚುಲಿ ಪಿಕ್ಚರ್ ಕಂಡಂಗೆ ಆಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೂ ಯಾವ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮರಾಜ್ಯ ಥರ ಹಬ್ಬದ. ಸೊ ಆ ಥರದ್ದೊಂದು ಕತೆ ಕೇಂದಾಯಿತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣ್ಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ ಅಲ್ಲಿ ಏನೆಲ್ಲ ಆಯಿತು, ಅಭಿವೃದ್ಧಿ ಹ್ಯಾಂಗಾಯ್ತು, ಅದ್ರ ಹಿಂದಿನ ಕೆಲಸಗಳೇ ಹ್ಯಾಂಗಿತ್ತು, ಎಂತ ಆತೆ ಇತ್ತು, AI ಟೀಚರು ಬಂದ್ರಿ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ, ಯಶಸ್ವಿ ಗಾಥೆ ಕೇಂದ್ರ, ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಉದಯ್ ಕುಮಾರ್ ಶೆಟ್ಟರು ವಣ್ಸೆ, ಇವರು ಒಟ್ಟಿಗೆ ನಾವು ಇಷ್ಟು ತನಕ ಮಾತಾಡಿದ ಕೇಳುಗ್ರೆ ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಯಾರು ಎಷ್ಟು ಲೈಕ್ ಆತ್ತಲ್ಲ. ಆ್ಯಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
0: ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ.
1: 6,000 ಪಂಚಾಯತ್ಗಳು ಹಿಂಗೆ ಆಯ್ಲಿ. ಭಾರತದಲ್ಲಿರೋ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ತರ ಇರಲಿ ಅಂತ.
0: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿಯೂ 2010 ಕೆಲಸ ಮಾಡ್ತೇವೆ. ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
1: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು.
0: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಾ ಇದ್ದೇವೆ.
1: ನಿಮ್ ಕಣಗಿದ್ದರ ಚಿರಾಯುವಾಗ್ಲಿ ಸರ್. ಅಕ್ಕ ಥ್ಯಾಂಕ್ ಯು ಕೇಳುಗ್ರೆ. ಸರಿ ಹಂಗ ನಾವ್ ಈ ಮಾತುಕತೆ ಮುಗಿಸಿ ಹೋಯ್ಬತ್ತ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕುವಕ.
2: ಹೇ ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡರ್.
3: ಯಾವ ಕಾಲೇಜ್?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜ್.
3: ನೀ ದಡ್ಡಾದ ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದ?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜಿಗೆ ಸೇರುದು.
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
1: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವ್ರು ನಮ್ಮ ಜೊತೆಗಿದ್ರ. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರ. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಮನಸ್ಸೆ, ಮುದ್ದು ಮನಸ್ಸೆ, ಪೆದ್ದು ಮನಸ್ಸೆ. ಹೌದು, ನಮ್ಮ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲಿ ಮನಸ್ಸುಗಳ ಬೇರೆ ಬೇರೆ ಬೇರೆ ಬೇರೆ ಸಮಸ್ಯೆಗಳ ನಾವು ಅಲ್ಲಿ ಮಾತಾಡಿತ್ತು. ಅದರಲ್ಲೂ ನಾನು ಯಾಕೆ ಹೀಗೆ ಎಂಬುದೊಂದು ಸಂಚಿಕೆ ಸಂಚಿಕೆಯಲ್ಲೇ ಹೋಗ್ಬಿಡ್ತ. ಅದನ್ನ ನಂತರ ಕೆಲವೊಂದು ಸಮಸ್ಯೆಗಳು, ಹದಿಹರೆಯದಿರುವ ಸಮಸ್ಯೆಗಳು, ವಿದ್ಯಾರ್ಥಿನಿಯರ ಸಮಸ್ಯೆಗಳು, ಇಂಥವನ್ನೆಲ್ಲ ಇನ್ ಸಪ್ರೇಟ್ ಆಗಿ ನಾವು ಮಾತಾಡೋದು ಇತ್ತು. ಆದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಇಬ್ಬರು ವಿದ್ಯಾರ್ಥಿನಿಯರಿದ್ದಾರೆ ನಮ್ಮ ಜೊತೆಗೆ. ನಮ್ಮ ಆಪ್ತ ಸಮಾಲೋಚಕಿಯಾಗಿರುವಂತಹ ಸ್ವರ್ಣ ಕುಂದಾಪುರ ಇವರೂ ಇದ್ದಾರೆ, ಜೊತೆಗೆ ಇನ್ನೊಬ್ಬರು ಅತಿಥಿ ಇದ್ದಾರೆ, ಸಿಂಧು ಐತಾಳ್ ಅವರು. ಇವರು ಪ್ರಸಿದ್ಧ ಬರಹಗಾರ್ತಿ, ಶಿಕ್ಷಕಿ, ಇವತ್ತು ನಮ್ಮ ಈ ಪ್ರಿಯ ಮನಸ್ಸೇ ಈ ಸಂಚಿಕೆಯಲ್ಲಿದ್ದಾರೆ. ನಮ್ಮೊಂದಿಗೆ ಇಬ್ರು ಹದಿಹರೆಯದ ಹೆಣ್ಮಕ್ಳಿದ್ದಾರೆ, ಒಬ್ರು ಹನಿ ಅಂತ ಹೇಳಿ, ಇನ್ನೊಬ್ರು ಪ್ರತೀಕ್ಷಾ ಅಂತ ಹೇಳಿ. ಇವತ್ತಿನ ಜನರೇಷನ್ ಅವರು ಏನು ಯೋಚನೆ ಮಾಡ್ತಾರೆ, ಈ ರಿಲೇಷನ್ಶಿಪ್, ಮದುವೆ ಇಂಥದ್ದೆಲ್ಲ ಬಂದಾಗ ಈಗಿನವರ ಯೋಚನೆಗಳು ಹೆಂಗಿರುತ್ತೆ ಅನ್ನೋದು ಹೆಚ್ಚಾಗಿ ಎಲ್ರಿಗೂ ಗೊತ್ತ. ಆ ಹೆಣ್ಣಿಗೆ ಮದುವೆ ಬ್ಯಾಡ್ ಅಂಬ್ರ, ಆ ಹೆಣ್ಣು ಮದುವೆ ಆತಿಲ್ಲ ಅಂಬ್ರ, ಅಯ್ಯೋ ಅಬ್ಬಿ ಅವನನ್ನ ಹ್ಯಾಂಗ ನಂಬುದು, ಅವ ಹ್ಯಾಂಗ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಬ ನಾನು ಅವನನ್ನ, ಇಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಎಷ್ಟೋ ಹೆಣ್ಮಕ್ಳು ಇವತ್ತು ಮದುವೆ ಬೇಡ, ಸಂಬಂಧ ಬೇಡ, ರಿಲೇಷನ್ಶಿಪ್ ಬೇಡ, ಈ ತರ ಬಾಂಡಿಂಗ್ಗಳು ಬೇಡ, ಅಥವಾ ಒಂದು ಕಮಿಟ್ಮೆಂಟ್ಗಳು ಬೇಡ, ಇಂಥದ್ದೆಲ್ಲ ಇಪ್ಪತ್ತಿಗೆ ಅದು ಯಾಕೆ ಆ ಮನಸ್ಥಿತಿ ಇರುತ್ತೆ, ಅದ್ರ ಹಿನ್ನೆಲೆ ಎಂತ ಇರುತ್ತೆ, ಅವ್ರಿಗೆ ನಿಜವಾಗಿ ಇರುವ ಡೌಟ್ಗಳು ಯಾವುದು, ಇದನ್ನೆಲ್ಲ ಇವತ್ತು ಕ್ಲಿಯರ್ ಮಾಡೋಕೆ ಈ ವಿಶೇಷ ಸೆಷನ್ನ, ಈ ವಿಶೇಷ ಸಂಚಿಕೆಯನ್ನ ನಾವು ಇವತ್ತು ಶುರು ಮಾಡಿತ್ತು. ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಆಪ್ತ ಸಮಾಲೋಚಕಿಯಾಗಿರುವ ಸ್ವರ್ಣ ಕುಂದಾಪುರ ಅವರು ಇವರ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ತಾರ. ಅದರ ಜೊತೆಗೆ ನಮ್ಮೊಂದಿಗಿರುವ ಸಿಂಧು ಐತಾಳ್ ಅವರು ಕೂಡ ಅವರ ಅಭಿಪ್ರಾಯವನ್ನ ಸೇರಿಸ್ತಾರ. ಯಾಕಂದ್ರೆ ಡಿಫ್ರೆಂಟ್ ಜನರೇಷನ್ಸ್ ಇವತ್ತು ಈ ಸ್ಟುಡಿಯೋದಲ್ಲಿದೆ. ಆಯಾಯ ಜನರೇಷನ್ ಅವರು ಸಂಬಂಧಗಳನ್ನ ಯಾವ್ಯಾವ ರೀತಿಯಲ್ಲಿ ಕಾಣ್ತಾರೆಂಬುದು ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗ್ತ. ಹಂಗಾರೆ ಶುರು ಮಾಡುವಲ್ಲ.
2: ಓಕೆ, ವಿದ್ಯಾರ್ಥಿನಿಯರು ಹಾಗೂ ಸಿಂಧು ಐತಾಳ್ರವರೇ, ನಿಮ್ಗೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಿ, ನಾನೇ ನನ್ನ ಕೈಲಾದಷ್ಟು ಮಟ್ಟಿಗೆ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಿಮ್ಮ ಜೊತೆಗೆ ಸಿಂಧು ಐತಾಳ್ರವರು ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಸೇರಿಸ್ತಾರೆ ಅವರಿಗೆ ತಿಳಿದ ರೀತಿಯಲ್ಲಿ. ಕೇಳಿ,
3: ಆಕ್ಚುಲಿ ಮದುವೆ ಬೇಕಾ?
2: ನಿಮ್ಗೆ ಏನ್ ಅನ್ಸುತ್ತೆ?
3: ಬೇಡ ಅನ್ಸುತ್ತೆ.
2: ಯಾಕೆ ಬೇಡ ಅನ್ಸುತ್ತೆ?
3: ಫ್ರೀಡಂ ಇರಲ್ಲ.
2: ಮತ್ತೆ
3: ಏನಾದ್ರೂ ಪರ್ಮಿಷನ್ ಮಾಡ್ಬೇಕಂದ್ರು ಗಂಡನ್ ಪರ್ಮಿಷನ್ ಅಂದ್ರೆ ತುಂಬಾ ಜನ ಹೇಳ್ತಾರೆ, ಮದ್ವೆ ಆದ್ಮೇಲೆ ನಮ್ಗೆ ಇಷ್ಟ ಬಂದಿರೋ ತರ ಇರಕ್ಕಾಗಲ್ಲ, ರಿಸ್ಟ್ರಿಕ್ಷನ್ಸ್

0: ಆತರ ಅನುಭವ ನನ್ಗೇನಾಗಿಲ್ಲ. ನಾನು ಹೇಳಿರೋದ್ ಕೇಳಿದೀನಿ, ತುಂಬಾ
1: ಹೇಳಿರೋದನ್ ಮಾತ್ರ ಕೇಳಿದ್ದೀರಿ. ಹೇಳಿರೋದನ್ನ ಕೇಳಿದ ತಕ್ಷಣ ಈ ತರ ನಿರ್ಧಾರಕ್ಕೆ ನೀವು ಬಂದಿದ್ದೀರಾ? ಅಥವಾ ನಿಮ್ಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ನಿಮ್ ತಂದೆ ತಾಯಿ ಅಥವಾ ನಿಮ್ ಪಕ್ಕದ ಮನೆಯವರು, ನಿಮಗ್ ಗೊತ್ತಿರೋ ರಿಲೇಶನ್ಶಿಪ್ ಅಲ್ಲಿರುವಂತಹ ಅಥವಾ ಮದ್ವೆ ಆಗಿರುವಂತಹ ದಂಪತಿಗಳಲ್ಲಿ ಸಮಸ್ಯೆಗಳು ಬಂದಿರೋದು, ಅದನ್ನ ಏನಾದ್ರೂ ನೋಡಿದ್ದಿದ್ರ ನೀವು?
0: ಈಗ ನಾನ್ ಹೇಳದಂದ್ರೆ ಈ ಜನರೇಷನ್ ಅಲ್ಲಿ ಇರೋರು ಹೇಗೆ ಅಂದ್ರೆ, ಅವ್ರನ್ನ ಯಾವ ತರ ಬಿಲೀವ್ ಮಾಡ್ಬೇಕು, ಅವ್ರ ಮೇಲೆ ಯಾವ ತರ ನಂಬಿಕೆ ಇಡ್ಬೇಕು, ಅವ್ರ ಥಾಟ್ಸ್ ಗಳೇನು ಏನು ಗೊತ್ತಾಗಲ್ಲ. ನಾವು ಮುಂದೆ ಇರೋ ತರ ನಮ್ ಇನ್ನೊಬ್ಬರ ಜೊತೆ ಅವ್ರು ಬೇರೆ ತರನೇ ಇರ್ತಾರೆ, ನಮ್ ಜೊತೆ ಇರೋ ತರನೇ ಇನ್ನೊಬ್ಬರ ಜೊತೆ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ಅದ್ ನಿಜ. ಹಾಗಾಗಿ ಏನಂದ್ರೆ ಹಳೆ ಕಾಲದಲ್ಲೆಲ್ಲ ಮದ್ವೆ ಆಗಿದ್ದಾರೆ ಹೇಗೆ ಅಂತಂದ್ರೆ, ಇವಾಗ್ಲೂ ಅವ್ರು ಚೆನ್ನಾಗಿ ಇದ್ದಾರೆ. ನಾನು ನೋಡಿದ ಪ್ರಕಾರ ನನ್ನ ಅಜ್ಜ ಅಜ್ಜಿ ಇರ್ಬೋದು, ನನ್ನ ಅಪ್ಪ ಅಮ್ಮ ಇರ್ಬೋದು, ಅವ್ರ ಎಷ್ಟೇ ಜಗಳ ಮಾಡ್ಕೊಂಡ್ಲಿ, ಅವ್ರ ಮದ್ವೆ ಎಷ್ಟೇ ಮನಸ್ತಾಪ ಬಂದ್ರು ಅವ್ರು ಒಟ್ಟಿಗೆ ಇರ್ತಾರೆ. ಆದ್ರೆ ಈಗಿನವ್ರು ಹೇಗೆ ಅಂತಂದ್ರೆ, ನೀನ್ ಹೇಳಿದ್ ನಾನ್ ಯಾಕೆ ಕೇಳ್ಬೇಕು, ನಾನ್ ಯಾಕೆ ಮಾಡ್ಬೇಕು, ಆತರ ಭಿನ್ನಾಭಿಪ್ರಾಯ ಇದ್ದಾಗ ಮುಂದೆ ಫ್ಯೂಚರ್ ಅಲ್ಲಿ ಅವ್ರ ಲೈಫ್ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ.
1: ನಾನು ಒಪ್ಕೊಳ್ತೇನೆ ಇದನ್ನ. ಇದಕ್ಕೆ ಒಂದ್ ಸ್ವಲ್ಪ ನಾವು ಡೀಟೇಲ್ ಆಗಿ ಕಾರಣಗಳನ್ನ ಅಥವಾ ಯಾಕೆ ಹೀಗಾಗ್ತಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಸ್ವಲ್ಪ ಇದರಲ್ಲಿ. ಈಗ ಫಸ್ಟ್ಗೆ ಮದುವೆ ಅಂತ ಹೇಳೋದ್ರ ಬಗ್ಗೆ, ಹಿಂದಿನ ಕಾಲದಲ್ಲಿ ಮದುವೆ ಅಂತ ಹೇಳಿದ್ರೆ ಯಾಕೆ ಈಗ ನೀವು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ? ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮದುವೆಯ ಕಾನ್ಸೆಪ್ಟೇ ಬೇರೆ ಇತ್ತು. ಮದುವೆ ಅಂತ ಹೇಳಿದ್ರೆ ಏನು, ಒಂದು ಕುಟುಂಬವನ್ನ ಚೆನ್ನಾಗಿ ಬೆಳೆಸುವಂಥದ್ದು ಅಥವಾ ಗಂಡ ಹೆಂಡತಿ ಹೊಂದಾಣಿಕೆ ಮಾಡಿಕೊಂಡು ಬದುಕುವಂಥದ್ದು, ಈ ಅಡ್ಜಸ್ಟ್ಮೆಂಟ್ ಅಥವಾ ನಾವು ಈ ವಿಷಯದ ಬಗ್ಗೆ ಮದುವೆ ವಿಷಯದಲ್ಲಿ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ತುಂಬಾ ಮಾತಾಡಿದೀವಿ. ಮದುವೆ ಅನ್ನುವಂಥದ್ದು ಬರೀ ನಮ್ಮ ಎಂಜಾಯ್ಮೆಂಟ್ಗೆ ಅಂತ ಹೇಳಿ ಮಾಡ್ಕೊಳ್ತಾ ಇರಲಿಲ್ಲ. ಮದುವೆ ಅನ್ನುವಂಥದ್ದು ನಮ್ಮ ಒಂದು ಉತ್ತಮವಾದಂಥ ವಂಶವನ್ನ ಮುಂದೆ ಬೆಳೆಸಲಿಕ್ಕೋಸ್ಕರ ಅಂತ ಹೇಳಿ, ಜೊತೆಗೆ ಎಲ್ಲಕ್ಕಿಂತ ದೊಡ್ಡದೇನಂದ್ರೆ ತ್ಯಾಗ. ಜೊತೆಗೆ ನನ್ಗೆ ಇದೇ ಬೇಕು, ನನ್ನ ಲೈಫ್ ಈ ತರನೇ ಇರಬೇಕು ಅಂತ ಹೇಳೋದಕ್ಕಿಂತ ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನುವಂತಹ ಒಂದು ಇದರಿಂದ ಇಡೀ ಕುಟುಂಬ ಚೆನ್ನಾಗಿರ್ಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಂದ ಮದುವೆಗಳಾಗ್ತಾ ಇತ್ತು. ನೀವು ಹೆಚ್ಚಿನ ಮದುವೆಗಳಲ್ಲಿ ಕೇಳಿರ್ಬೋದು, ಪರ್ಮಿಷನ್ ಕೂಡ ಅಂದ್ರೆ ನಿಮ್ಗೆ ಒಪ್ಪಿಗೆನ ಅಂತ ಕೂಡ ಯಾರ ಹತ್ರನು ಕೇಳ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಆದರೂ ಕೂಡ ಚೆನ್ನಾಗಿ ಬದುಕ್ತಾ ಇದ್ರು. ಈಗ ಮದುವೆ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದು ಚೇಂಜ್ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಈಗ ಮದುವೆ ಅಂತ ಹೇಳಿದ್ರೆ ಒಂದು ಭಾವನಾತ್ಮಕ ಸುರಕ್ಷತೆ ಬೇಕು, ಇಮೋಷನಲ್ ಏನು ಸೆಕ್ಯೂರಿಟಿ ಅದು ಬೇಕು ಅಂತ. ಆಮೇಲೆ ಗೌರವ, ಏನು ಈಕ್ವಾಲಿಟಿ, ಗೌರವ ಕೊಡಬೇಕು. ಗಂಡ ಆದವನಿಗೆ ಮಾತ್ರ ನಾನು ತಗ್ಗಿ ಬಗ್ಗಿ ನಡ್ಕೊಂಡು ಏನು ಮಾಡಿದ್ರು ನಾನು ಪ್ರಶ್ನೆ ಮಾಡೋ ಹಾಗಿಲ್ಲ, ಅತ್ತೆ ಮಾವನ್ನೆಲ್ಲ ಕೈಕಲ್ಲಿ ಹಿಡ್ಕೊಂಡೇ ಆ ಥರ ಇರಬೇಕು ಅನ್ನುವಂಥದ್ದೆಲ್ಲ ಈಗ ಕಾನ್ಸೆಪ್ಟ್ ಇಲ್ಲ. ಈಗ ನಾನು ಅರ್ನ್ ಮಾಡ್ತೀನಿ ಅಂದರೆ, ಹೆಣ್ಣುಮಕ್ಕಳು ಕೂಡ ಈಗ ಸ್ವತಂತ್ರರಾಗ್ತಾ ಇದ್ದಾರೆ ಅಲ್ವಾ, ಹೆಣ್ಮಕ್ಳು ಕೂಡ ದುಡಿತಾ ಇದ್ದಾರೆ, ಹಾಗಾಗಿ ನಾನು ದುಡಿತಾ ಇದ್ದೀನಿ, ನಾನು ಯಾಕೆ ಅವ್ರು ಹೇಳ್ದಾಗೆ ಕೇಳಬೇಕು? ಹಿಂದೆ ಅದು ಇರಲಿಲ್ಲ, ಹೆಣ್ಮಕ್ಳಿಗೆ ಈ ಎಕನಾಮಿಕ್ ಫ್ರೀಡಮ್ ಏನಿತ್ತಲ್ಲ ಅದು ಇರಲಿಲ್ಲ. ಅವರಿಗೆ ಅವರು ಇಂಡಿಪೆಂಡೆಂಟ್ ಆಗಿ ಇರಲಿಲ್ಲ, ಡಿಪೆಂಡೆಂಟ್ ಆಗಿದ್ರು. ನಾಳೆ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಾಗ ಹೋಗಿ ಏನು ಮಾಡೋದು? ಮಕ್ಕಳಿದ್ರೆ ಅದು ಅವ್ರನ್ನ ಸಾಕೋದು ಹೇಗೆ, ಅಥವಾ ನಾನು ಹೇಗೆ ಫೇಸ್ ಮಾಡೋದು ಸಮಾಜವನ್ನು? ಮತ್ತೆ ಈ ಡಿವೋರ್ಸ್ಗಳು ಅದನ್ನೆಲ್ಲ ಸಮಾಜ ಒಪ್ತಾ ಇರಲಿಲ್ಲ. ಮುಂಚೆ ಯಾರೋ ಒಬ್ರು ಮದುವೆ ಆದರೂ ಆಯಿತು ನಮಗೆ ಸೆಟ್ ಆಗಲ್ಲ ಇದು ಅಂತ ಹೇಳಿ ನಾವು ದೂರ ಆಗ್ತೀವಿ ಅಂತ ಹೇಳಿ ಡಿವೋರ್ಸ್ಗೆ ಇದು ಮಾಡಿದರೆ ಆ ಡಿವೋರ್ಸ್ ಮಾಡಿದವರನ್ನ ಸಮಾಜ ಒಳ್ಳೆ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ಆದರೆ ಈಗ ಹಾಗಿಲ್ಲ, ಈಗ ಸಮಾಜ ಡಿವೋರ್ಸ್ ಅನ್ನು ಕೂಡ ಒಪ್ಕೊಂಡಿದೆ. ಆ ಒಪ್ಕೊಂಡಿರೋ ಕಾರಣ ಏನಾಗಿದೆ ಅಂತ ಹೇಳಿದ್ರೆ, ಒಪ್ಕೋತಾರಲ್ವಾ. ಈಗ ನಾವು ಈ ಡಿವೋರ್ಸ್ ಬಗ್ಗೆ ಮಾತಾಡುವಾಗ ಇದನ್ನ ತುಂಬಾ ಡೀಟೇಲ್ಡ್ ಆಗಿ ನಾವು ಮಾತಾಡಿದೀವಿ. ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿ ಆದ್ರೆ ಫಿಕ್ಸ್ ಮಾಡೋದಕ್ಕಿಂತ ಬ್ರೇಕ್ ಮಾಡೋದೇ ಸುಲಭ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಈಗ ಯೂತ್. ಇದಕ್ಕೆ ತುಂಬಾ ಕಾರಣಗಳು ಇದೆ. ಈ ಡಿವೋರ್ಸ್ ಇದರಲ್ಲಿ ನಾವು ತುಂಬಾ ಅದ್ರ ಬಗ್ಗೆ ಮಾತನಾಡಿದೀವಿ. ನೀವು ಒಂದ್ಸಲ ಸಾಧ್ಯವಾದ್ರೆ ಆ ಇದನ್ನ ಕೇಳಿ, ಮತ್ತೆ ರಿಪೀಟ್ ಮಾಡೋದು ಅದನ್ನ ಬೇಡ. ಈಗ ಈಗಿನ ಒಂದು ಇದರಲ್ಲಿ ನಿಮ್ಮಂತ ಯೂತ್ಸ್ಗಳು, ನೀವು ಮಾತ್ರ ಅಲ್ಲ, ಈ ತರ ತುಂಬಾ ಜನ ಇದ್ದಾರೆ, ನಮಗ್ ಮದ್ವೆ ಬೇಡ ಯಾಕಂತ ಹೇಳಿದ್ರೆ ಹೇಗೆ ನಂಬೋದು, ಅವರನ್ನ ನಂಬೋದು ಹೇಗೆ, ಅಥವಾ ನಮ್ಗೆ ಫ್ರೀಡಮ್ ಇರೋದಿಲ್ಲ, ಈ ತರ ವಿಷಯಗಳು ತುಂಬಾ ಇದೆ. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಡೈಲಿ ತೋರಿಸ್ತಾರೆ, ಬ್ರೇಕಪ್ ಆಯ್ತು ಅಥವಾ ಅವನಿಗೆ ಇಷ್ಟು ಸಂಬಂಧಗಳಿದೆ, ಅವನಿಗೆ ಇಷ್ಟು ಮದ್ವೆ ಆಗಿದೆ, ಈ ತರದ್ದೆಲ್ಲ ತೋರಿಸಿ ಮತ್ತೆ ಸೀರಿಯಲ್ಗಳು ಮೂವೀಸ್ಗಳು ಇದರಲ್ಲೆಲ್ಲ ತುಂಬಾ ಚೀಟಿಂಗ್ ಮಾಡೋದನ್ನೇ ಹೈಲೈಟ್ ಮಾಡಿ ತೋರಿಸ್ತಾರೆ. ಅಂದ್ರೆ ಯಾರೂ ಕೂಡ ಇಲ್ಲಿ ಟ್ರಸ್ಟ್ ವರ್ತಿನೇ ಇಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಒಂದು ಡೌಟ್ ಬರುತ್ತೆ. ಜೊತೆಗೆ ಎಲ್ಲಿಯೋ ಈಗ ಓದುವಾಗ ಕಾಲೇಜ್ಗಳಲ್ಲಿ ಅಲ್ಲಿ ಇಲ್ಲಿ ಒಂದೆರಡು ಕೇಸ್ಗಳು ಇಂಥದ್ದೇ ಕಣ್ಣಿಗೆ ಬೀಳುತ್ತೆ. ಯಾವಾಗ್ಲೂ ಒಂದು ಯಾರೋ ಒಂದು ಹುಡುಗ ಹುಡುಗಿ ಡೀಪ್ ಆಗಿ ಲವ್ ಮಾಡ್ತಾ ಇದ್ರು, ಕೊನೆವರೆಗೂ ಸ್ಯಾಕ್ರಿಫೈಸ್ ಮಾಡಿ ತುಂಬಾ ಚೆನ್ನಾಗಿದ್ರು ಅನ್ನುವಂತ ಕತೆಗಳು ಹೊರಗಡೆ ಬರಲ್ಲ ಜಾಸ್ತಿ. ಯಾರೋ ಒಂದು ತುಂಬಾ ಚೀಟ್ ಮಾಡ್ತಾರೆ, ತುಂಬಾ ಇದು ಮಾಡ್ತಾರೆ, ಇಂಥ ವಿಷಯಗಳು ಬೇಗ, ನೆಗೆಟಿವ್ ಏನಿದೆ ಅಲ್ಲ ವಿಷಯಗಳು, ಅದು ಬೇಗ

0: ಸ್ಪ್ರೆಡ್ ಆಗತ್ತೆ ಸಮಾಜದಲ್ಲಿ, ಒಳ್ಳೆ ವಿಷಯಗಳು ಸ್ಪ್ರೆಡ್ ಆಗಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಮೋಸ ಮಾಡ್ತಾರೆ, ಎಲ್ಲರೂ ಇದೇ ತರ ಮಾಡ್ತಾರೆ. ಇನ್ನೂ ಒಂದು ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಒಂದು ಡೌಟ್, ಈಗ ಆಲ್ರೆಡಿ ಅವನು ಮೂರ್ನಾಲ್ಕು ಲವ್ ಅಥವಾ ಏನೋ ಆಗಿದೆ, ಅಥವಾ ಅವಳು, ಹುಡುಗಿಯರು ಇರ್ಬೋದು, ಹುಡುಗರು ಇದ್ದಾರೆ ನಿಮ್ ತರನೆ, ಇಲ್ಲ ಅಂತಿಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಡೌಟ್ ಅವರಿಗೆ ಬರೋದೇನಂದ್ರೆ, ನಾನು ನನ್ನನ್ನು ಅವನು ಮೊದಲಿನವಳೊಟ್ಟಿಗೆ ಅಥವಾ ಅವಳು ಮೊದಲಿನವನೊಟ್ಟಿಗೆ ಹೋಲಿಕೆ ಮಾಡ್ತಾ ಕುತ್ಕೊಂಡ್ರೆ ಅಲ್ವಾ. ಅದು ಎರಡೂ ರೀತಿಯಲ್ಲಿ ಯೋಚನೆ ಮಾಡ್ಬೋದು, ಒಂದು ಪಾಸಿಟಿವ್ ಆಗಿ, ಇನ್ನೊಂದು ನೆಗೆಟಿವ್ ಆಗಿ. ಹೇಗೆ ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿ ಹೇಗೆ ಹೇಳಿದ್ರೆ, ಈಗ ಒಂದು ಹುಡುಗಿಯನ್ನ ಅವನ್ ಮುಂಚೆ ಒಂದು ಎರಡು ಮೂರು ಜನರನ್ನ ಲವ್ ಮಾಡಿದ್ದ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಹುಡುಗಿ ಒಂದ್ ಎರಡು ಮೂರು ಜನ ಹುಡುಗರನ್ನ ಲವ್ ಮಾಡಿದ್ಲು ಅಂತ ಇಟ್ಕೊಳ್ಳಿ. ಈ ಮದುವೆ ಆದಾಗ ಅವನು ಈ ತರ ಮಾತಾಡ್ತಿದ್ದ ಬಟ್ ಇವಳು ಹಾಗೆ ಮಾತಾಡಲ್ಲ, ಅವನ್ ಈ ತರ ಮಾತಾಡ್ತಿದ್ದ ಬಟ್ ಇವನು ಹಾಗೆ ಮಾಡಲ್ಲ, ಅವನ್ ಎಷ್ಟು ಕೇರ್ ಮಾಡ್ತಿದ್ದ ಅಥವಾ ಎಕ್ಸ್ಪ್ರೆಸಿವ್ ಆಗಿದ್ದ ಬಟ್ ಇವನು ತುಂಬಾ ಇಂಟ್ರೋವರ್ಟ್, ಇವನಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ಈ ತರ ಕಂಪ್ಯಾರಿಸನ್ ಅಲ್ಲಿ ಶುರುವಾಗತ್ತೆ, ಗೊತ್ತಾಯ್ತಾ. ಇನ್ ಇದು ತುಂಬಾ ಇಷ್ಟಪಡ್ತಾ ಇರುವಾಗ. ಇನ್ ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ, ಹುಡುಗರಲ್ಲಿ ಇದು ತುಂಬಾ ಜಾಸ್ತಿ ಕಾಣುತ್ತೆ. ಯಾವಾಗ್ಲೂ ಒಂದು ಹುಡುಗಿ ಅವನಿಗೆ ಚೀಟ್ ಮಾಡಿದ್ಲು, ಅವರು ಹುಡುಗಿಯರನ್ನೇ ತುಂಬಾ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಟ್ ಮಾಡೋದಕ್ಕೆ ಶುರು ಮಾಡಿದಾಗ ಏನ್ ಮಾಡ್ತಾರೆ ಗೊತ್ತಾ, ಈಗ ಈ ಹುಡುಗಿ ತುಂಬಾ ಮದುವೆ ಆದವಳು, ತುಂಬಾ ಒಳ್ಳೆಯವಳಾಗಿದ್ರು ಕೂಡ, ಅವರಿಗೆ ಆ ಹುಡುಗಿ ಹೇಳ್ದಾಗೆ ಅಂದ್ರೆ ಮುಂಚಿನ ಒಂದು ಲವ್ವರ್ ಏನೋ ಮಾತಾಡಿದ ಒಂದು ಅದೇ ಡೈಲಾಗ್ ಅನ್ನ ಅಪ್ಪಿ ತಪ್ಪಿ ಇವಳಿಗೆ ಗೊತ್ತಿರಲ್ಲ ಮಾತಾಡಿದ್ಲು ಅಂತ ಹೇಳಿದ ತಕ್ಷಣ ಅವನಿಗೆ ಇವಳ ಮೇಲೂ ಕೂಡ ದ್ವೇಷ ಬರೋದಕ್ಕೆ ಶುರುವಾಗತ್ತೆ. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಎಫೆಕ್ಟ್ಗಳು ಆ ರಿಲೇಶನ್ಶಿಪ್ ಅಲ್ಲಿ ಆಗತ್ತೆ. ಈ ಒಂದು ಕಾರಣದಿಂದ ಹೆಚ್ಚಿನವರು ಬೇಡ ನಮ್ಗೆ ಅಂತ ಹೇಳ್ತಾರೆ. ಇನ್ನು ಏನಂದ್ರೆ, ಸಮಾಜದಲ್ಲಿ ಈಗ ಆಲ್ರೆಡಿ ನೋಡಿರ್ತಾರೆ, ತಂದೆ ತಾಯಿಗಳು ಜಗಳಾಡ್ತಿರ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ಎಷ್ಟೋ ಇವತ್ತು ಸಿಂಗಲ್ ಪೇರೆಂಟ್ಗಳು ಇದ್ದಾರೆ, ಮೊನ್ನೆ ನಾನೊಂದು ಕೇಳಿದೆ, 55 ವರ್ಷ ಆಗಿದೆ ಈಗ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅವರು. ಇಂಥದ್ದೆಲ್ಲ ಆದಾಗ ಅವ್ರ ಮಕ್ಕಳುಗಳು ಸಹ ನೋಡ್ತಾರಲ್ಲ, ಸುತ್ತಮುತ್ತ ನೋಡ್ತಾರೆ, ಸುತ್ತಮುತ್ತ ಚೀಟಿಂಗ್ಗಳು ಜಾಸ್ತಿ ಆಗಿದೆ, ಮದುವೆ ಆದವರಲ್ಲಿ ಕೂಡ ಅಫೇರ್ಗಳು ಜಾಸ್ತಿ ಆಗಿದೆ. ಇದರಿಂದಾಗಿ ಈಗಿನ ಯೂತ್ಸ್ ನಮಗೆ ಇಂಥ ಮೋಸನೇ ಆಗೋದಾದ್ರೆ ಇಂತಹ ರಿಲೇಶನ್ಶಿಪ್ಗಳು ನಮಗೆ ಬೇಡ ಅಂತ ಒಂದು ಕಾರಣಕ್ಕೆ ಬಂದಿರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಇದಕ್ಕೆ ನಾನು ಹೇಳೋದಾದ್ರೆ, ಈ ಮೀಡಿಯಾಗಳು ಇವುಗಳು ಕೂಡ ಇದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ಮೀಡಿಯಾ ಅಂದ ತಕ್ಷಣ ನೀವು ಬರೀ ರೇಡಿಯೋ ಟಿವಿ ಅಂತ ಹೇಳಿ ಅಲ್ಲ, ಎಲ್ಲದು. ಮೂವಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ, ಮೂವಿಯನ್ನು ಯಾವ ವಸ್ತುವನ್ನು ಯಾವ ಸಬ್ಜೆಕ್ಟನ್ನು ಇಟ್ಕೊಂಡು ಮಾಡ್ತಾರೆ, ಬರೀ ಚೀಟಿಂಗ್ಗಳನ್ನು ಅಥವಾ ಈ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ಗಳನ್ನು ಅದು ಓಕೆ ಓಕೆ ಅನ್ನುವ ಥರ ಆ ಥರ ಮಾಡಿದಾಗ ಆಬ್ವಿಯಸ್ಲಿ ಎಲ್ರಿಗೂ ಅದು ಒಂಥರ ಅಟ್ರಾಕ್ಷನ್. ಹೇಗೆ ಗೊತ್ತಾ ನಿಮಗೆ, ಒಂದು ಸುಳ್ಳನ್ನು 10 ಜನ ಹೇಳಿದ್ರು ಅಂದರೆ ಅದು ಸತ್ಯ ಆಗತ್ತೆ ಅಲ್ವಾ. ಹಾಗಾಗಿ ಚೀಟಿಂಗ್ ಮಾಡೋದು, ನಾನು ನಿಮಗೆ ಹೇಳ್ತೀನಿ, ಒಂದು ಹುಡುಗಿ ನನಗೆ ಕೌನ್ಸಿಲಿಂಗಿಗೆ ಬಂದು, ಹುಡುಗಿ ಒಂದು 6-7 ಕ್ಲಾಸಿನ ಹುಡುಗಿ, ಒಂದು 40-45 ಏಜಿನವನ ಜೊತೆಗೆ ಒಂದು ಲವ್ ಅಂತ ಅವಳ ಇದರಲ್ಲಿ ಭಾಷೆಯಲ್ಲಿ ಅದು ಕೇಳಿದಾಗ ನಾನು ಹೇಳಿದೆ, ಅವನಿಗೆ ಮದುವೆ ಆಗಿದೆಲ್ಲ ಮಗು, ನಿನಗೆ ಈಗ ನಿನಗೆ ನಿನ್ನ ಮತ್ತು ಅವನ ಲವ್ವೇ ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಅದಕ್ಕೆ ಲೈಫ್ ಇಲ್ಲಲ್ಲ ಅಂತ ಹೇಳಿದಾಗ, ಟಿ ವಿಲಲ್ಲೆಲ್ಲ ತೋರಿಸ್ತಿದ್ದಾರಲ್ಲ, ನಾನು ಸೀರಿಯಲ್ಲೆಲ್ಲ ನೋಡಿದ್ದೀನಿ, ಈ ಥರ ಮಾಡಿದ್ರೆ ಓಕೆ ಅಂತ ಹೇಳಿದೆ ಅಲ್ವಾ ಅಂತ ಹೇಳಿ ಅವಳು ಈ ಥರ ತಪ್ಪಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದಾಗ ಮಕ್ಕಳು ಆ ಥರ ಅಂದರೆ ಇದೂ ಕೂಡ ಇನ್ಫ್ಲೂಯೆನ್ಸ್ ಮಾಡತ್ತೆ. ಸೊ ಅದಕ್ಕೆ ನಾನು ನಿಮಗೆ ಕೇಳಿದೆ, ನಿಮ್ಮ ಸುತ್ತಮುತ್ತ ಈ ಥರ ಘಟನೆಗಳು ನಡೆದಿದೆಯಾ, ನೀವು ನೋಡಿದ್ದೀರಾ? ಹೇಳೋದು ಮೂವಿಯಲ್ಲಿ ತೋರಿಸೋದು ಇದೆಲ್ಲವೂ ಕೂಡ ಸತ್ಯವೇ ಆಗಿರೋದಿಲ್ಲ, ಯಾಕಂದ್ರೆ ಎಷ್ಟೋ ವಿಷಯಗಳು ಹೊರಗಡೆ ಕಾಣೋದು ಅಥವಾ ಹೇಳೋದು, ಹೇಳೋರೇನು ಒಂದು ಹುಡುಗ ಹುಡುಗಿ ಇಲ್ಲೇ ಕಾಲೇಜಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ 100 ಕತೆ ಕಟ್ತಾರೆ. ಹಾಗಂತ ಸರಿಯಾಗಿರತ್ತ ಅದು? ಇಲ್ಲ. ಅವನು ಅವನ ತಂಗಿ ಅಂತ ಹೇಳಿ ಅನ್ಸ್ಕೊಂಡು ಮಾತಾಡಿರ್ಬೋದು, ಅಥವಾ ಇನ್ನೇನೋ ಒಂದು ನೋಟ್ಸ್ ಕೇಳೋದಕ್ಕೆ ಮಾತಾಡಿರ್ಬೋದು, ಬೇರೆ ಯಾರದ್ದೋ ವಿಷಯಗಳನ್ನ ಮಾತಾಡ್ಲಿಕ್ಕೆ ಮಾತಾಡ್ತಿರ್ಬೋದು, ಅವರಿಬ್ಬರ ಮಧ್ಯೆ ಏನೋ ಇಲ್ಲದೆ ಇರ್ಬೋದು. ಆದ್ರೆ ಕತೆಯ ಕಟ್ಟೋರು ಏನ್ ಮಾಡ್ತಾರೆ, ಅದನ್ನ ಕೇಳಿದವ್ರು ಏನ್ ಮಾಡ್ತಾರೆ, ಆ ಹುಡುಗ ಹುಡುಗಿಯನ್ನ ಒಂದು ಲೇಬಲ್ ಹಾಕಿ ಬಿಡ್ತಾರೆ, ಇವ್ರ ಲವರ್ಸ್ ಅಥವಾ ಇವ್ರ ಮಧ್ಯೆ ಏನೋ ಇದೆ ಅಂತ. ಸೊ ನಾವು ಹೇಳಿದ್ದನ್ನ ಕೆಲವೊಮ್ಮೆ ಹಿಂದಿನವರು ನೋಡಿ ಗಾದೆ ಮಾಡಿದ್ರು, ಕಣ್ಣಾರೆ ಕಂಡರೂ ಪರಂಬರಿಸಿ ನೋಡು ಅಂತ ಹೇಳಿ ಅಲ್ವಾ. ಹಾಗಾಗಿ ನಾವು ನೋಡಿದ್ದು ಕೇಳಿದ್ರ ಮೇಲೆ ನಾವು ಇದು ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ಹೇಳೋದೇನಂದ್ರೆ, ನಾವು ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೇವೆ, ಪರ್ಫೆಕ್ಟ್ ಲವರ್ ಸಿಗಬೇಕು ಅಲ್ವಾ. ಬಟ್ ಪರ್ಫೆಕ್ಟ್ ಲವ್ ಮಾಡೋದಕ್ಕೆ ಕಲ್ತಿದ್ದೇವ ನಾವು? ಪರ್ಫೆಕ್ಟ್ ಲವ್ ಮಾಡೋದಕ್ಕೆ ಕಲ್ತಿದ್ದೇವ ನಾವು? ಪರ್ಫೆಕ್ಟ್ ಪಾರ್ಟ್ನರ್ ಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಪರ್ಫೆಕ್ಟ್ ಹುಡುಗ ನನಗೆ ಸಿಗಬೇಕು, ಅವನು ಯಾರನ್ನೂ ಲವ್ ಮಾಡಿರಬಾರ್ದು, ನಾನೇ ಫಸ್ಟ್ ಆಗಿರಬೇಕು ಅಂತ ಹೇಳಿರುತ್ತೆ. ಬಟ್ ನಾನೇ ಫಸ್ಟ್ ಆಗಿರೋದಕ್ಕೆ ಅಥವಾ ನನ್ನನ್ನು ಬಿಟ್ಟು ಇನ್ನು ಅವನು ಬೇರೆ ಹೋಗಬಾರ್ದು ಅಥವಾ ಅವಳು ಬೇರೆ ಹೋಗಬಾರ್ದು ಅನ್ನೋ ಇದರಲ್ಲಿ, ಆ ನಿಟ್ಟಿನಲ್ಲಿ ಪರ್ಫೆಕ್ಟ್ ಆಗಿ ಲವ್ ಮಾಡೋದನ್ನು ನಾವು ಕಲ್ತಿದ್ದೇವಾ? ಇಲ್ಲ. ಈಗ ಯಾವುದೋ ಒಂದು ಇಬ್ರು ಕಪಲ್ಸ್ಗಳು, ಅದು ಲವರ್ಸ್ ಇರ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು, ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದೇ ಕಡೆಯಿಂದ ಆಗತ್ತಾ? ಇಲ್ಲ ಅಲ್ವಾ. ಈ ವಿಷಯಗಳನ್ನ ನಾವು ಕಪಲ್ಸ್ ವಿಷಯದಲ್ಲಿ ಮಾತಾಡಿದಿವಲ್ಲ ಮೇಡಮ್, ತುಂಬಾ ಮಾತಾಡಿದ್ವಿ. ಅಂದ್ರೆ ಯಾವುದೇ ಒಂದು ಗಲಾಟೆ ಅಥವಾ ಒಂದು ಮನಸ್ತಾಪ ಬಂದಿದೆ ಅಂತ ಹೇಳಿದ್ರೆ ಒಂದ್ ಕಡೆಯಿಂದ ಬಂದಿರೋದಿಲ್ಲ. ಒಂದ್ ಕಡೆಯಿಂದ ಬಂದಿರೋದಿಲ್ಲ ಅಂದ ತಕ್ಷಣ ನೀವ್ ಅನ್ಕೊಳ್ಬಿಡಿ ಇಬ್ರದ್ದು ತಪ್ಪಿರುತ್ತೆ ಅಂತ. ಒಬ್ರದ್ದು ತಪ್ಪಿದ್ರು ಕೂಡ ಇನ್ನೊಬ್ರು ಓಪನ್ ಆಗಿ ಮಾತಾಡ್ತಾರ? ಸಮಸ್ಯೆಗಳು ಬಂದಾಗ ನಾವು ಈಗಿನ ಯೂತ್ಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಸಮಸ್ಯೆಗಳು ಬಂದಾಗ ಒಂದ ಕೂಗಾಡ್ತಾರೆ, ಎದುರ್ನವ್ರಿಗೆ ಮಾತಾಡೋದಕ್ಕೆ ಬಿಡಲ್ಲ ಅಲ್ವಾ. ಇನ್ನೊಂದೇನು ಹೆಚ್ಚು ಇದು ಮಾಡೋದಂತ ಹೇಳಿದ್ರೆ ಮೌನಕ್ಕೆ ಶರಣಾಗಿ ಬಿಡ್ತಾರೆ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ತಪ್ಪು ತಾನು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನನ್ನ ತಪ್ಪು ಮಾಡಿಲ್ಲ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ಮೌನವಾಗಿ ಬಿಡ್ತಾರೆ. ಇದು ಅತ್ಯಂತ ಡೇಂಜರಸ್. ಮತ್ತೆ ಇಂಡಿಪೆಂಡೆಂಟ್ ಆಗಿರ್ತಾರಲ್ವಾ, ಸೊ ನಾನು ಯಾಕೆ ಹೇಳ್ದಂಗೆ ಕೇಳಬೇಕು. ಈಕ್ವಾಲಿಟಿ, ಈಕ್ವಾಲಿಟಿ ಇನ್ ಎ ಡಿಫರೆಂಟ್ ಸೆನ್ಸ್.
1: ಈಗ ಪ್ರತೀಕ್ಷಾ ಇಂಥ ಇನ್ಸಿಡೆಂಟ್ಗಳನ್ನೆಲ್ಲ ತುಂಬಾ ಕಂಡಿಪ್ಪು ಕೋಯಿ ಅವಳಿಗೆ ಹೆದರಿಕೆ ಅಲ್ಲ ಪ್ರತೀಕ್ಷಾ?
2: ಇಲ್ಲ, ಆತರ ನಾನು ಯಾರನ್ನು ನೋಡಿಲ್ಲ. ನಾನೊಂದು ಇಮ್ಯಾಜಿನೇಷನ್ ಅಲ್ಲಿ ಹೆಂಗೆ ಅಂದ್ರೆ ಈಗಿನ ಕಾಲದಲ್ಲಿ ಯಾರನ್ನ ನಂಬದಪ್ಪ ಅಂತಾನೆ ಗೊತ್ತಾಗಲ್ಲ. ಅದೇ ಹೇಳಿದ್ನಲ್ಲ, ಯಾವ ತರ ಇದ್ದಾರೆ, ತುಂಬಾ ಪ್ರೀತಿ ಮಾಡೋದರೇ ಮುಂದಿಂದ ಕಾಣ್ತಾರೆ, ಬಟ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಅಲ್ಲ.
1: ನಾಟಕ ಅಂಬಗತ್ತ ಕಮ್ಮ. ನಮ್ಮ ಹನಿ, ಹನಿದೊಂದು ದೊಡ್ಡ ಪ್ರಶ್ನೆ ಇತ್ತು. ಈಗ ಹನಿ ನಿಮ್ ಪ್ರಶ್ನೆ ಕೇಳಿ.
3: ಈಗ ಎಂತ ಅಂತ ಹೇಳಿದ್ರೆ, ಒಂದ್ ಹೆಣ್ಣು ಅಂದ್ಮೇಲೆ ಅವಳಿಗೆ ಮದ್ವೆ ಆಗ್ಲೇಬೇಕು ಅಂತ ಇದು ಹಿಂದಿನ ಕಾಲದಿಂದಲೂ ಜನರ ರೂಲ್ಸ್ ಇದೆ ಆಯ್ತಾ. ಇವಾಗ ಒಂದ್ ಅದೇ ಹೆಣ್ಣು ಮದ್ವೆ ಆಗ್ದಿನ ಅವಳ ಲೈಫ್ ನ ಅವಳು ಲೀಡ್ ಮಾಡ್ಬೋದಲ್ವಾ? ಯಾಕೆ ಸಮಾಜಕ್ಕೆ ಹೆದರ್ಬೇಕು? ನನ್ ಮದ್ವೆ ಆಗ್ಲಿಲ್ಲ ಅಂತ ಅವ್ರು ನೂರಾರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಫ್ಯಾಮಿಲಿ ಅವ್ರು ಮಾತಾಡ್ತಾರೆ ಅಂತ ಯಾಕೆ ವರಿ ಮಾಡ್ಬೇಕು? ಮದ್ವೆ ಆಗ್ದೇನು ಲೈಫ್ ಲೀಡ್ ಮಾಡ್ಬೋದಲ್ವಾ? ಈಗ ಮದ್ವೆ ಆದ್ರೂ ಎಲ್ರು ಸಾಯ್ಲೇಬೇಕು, ಹಂಗೆ ಸಿಂಗಲ್ ಆಗಿದ್ರು ಸಾಯ್ಲೇಬೇಕು ಅಲ್ವಾ? ಹಂಗಿದ್ದಾಗ ಮದ್ವೆ ಬೇಕೇ ಬೇಕಾ?
1: ಓಕೆ, ಅದಕ್ಕೆ ಸಿಂಧು ಆಯ್ತಲ್ರ ಹೇಳ್ತಾರೆ, ಹೇಳಿ ಮೇಡಮ್.
4: ಹೌದು, ನೀ ಹೇಳಿದ್ ಸರಿ, ಹೆಣ್ಣಾಗಿ ಹುಟ್ಟದ್ಮೇಲೆ ಮದ್ವೆ ಆಗ್ಲೇಬೇಕು ಅಂತ ಏನಿಲ್ಲ. ಆದ್ರೆ ಬಹುಶಃ ನನ್ನ ಪ್ರಕಾರ ನಿನಗೆ ಎರಡು ರೀತಿದ, ಒಂದು ಸ್ವೇಚ್ಛಾಚಾರ, ಇನ್ನೊಂದು ಸ್ವಾತಂತ್ರ್ಯ. ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಿದೆ ನಿನಗೆ? ಸ್ವೇಚ್ಛಾಚಾರ ಅಂತ ಹೇಳಿ ಅಂದ್ರೆ, ಒಂದು, ನನಗೆ ಯಾವುದೇ ಕಮಿಟ್ಮೆಂಟ್ ಬೇಡ, ನನಗೆ ಯಾವುದೇ ಜವಾಬ್ದಾರಿ ಬೇಡ, ನಂದು ನನಗೆ, ನನಗೆ ಯಾರು ಬೇಡ, ನಾನೊಬ್ಳೆ ನಾನು ಇರ್ತೀನಿ ಅನ್ನುವಂಥದ್ದು. ಸ್ವಾತಂತ್ರ್ಯ ಅನ್ನೋ ವಿಷಯಕ್ಕೆ ಬಂದ್ರೆ, ಅಂದ್ರೆ ಹೆಣ್ಣಿನ ವಿಷಯದಲ್ಲಿ ಸ್ವಾತಂತ್ರ್ಯ ಅನ್ನೋ ವಿಷಯಕ್ಕೆ ಬಂದ್ರೆ, ಒಂದು, ಮದುವೆ ಆಗಿಯೂ ಸಹ ಅವಳು ಜವಾಬ್ದಾರಿಯನ್ನ ನಿರ್ವಹಿಸ್ತಾಳೆ. ಹಾಗಂತ ಮದುವೆ ಆದ್ಮೇಲೂ ಸಹ ಅವಳು ತನ್ನದೇ ಆದ ಕಾಲ ಮೇಲೆ ನಿಂತ್ಕೊಂತಾಳೆ, ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾಳೆ, ತನಗೇನ್ ಬೇಕೋ ಅದೆಲ್ಲ ಕೆಲಸವನ್ನ ಅವಳು ಮಾಡ್ತಾಳೆ. ಈಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇತ್ತು, ಮದುವೆ ಆದ ತಕ್ಷಣ ಮುಗ್ದೋಯ್ತು, ಅವಳು ತನ್ನ ಇಡೀ ಜೀವನವನ್ನ ತನ್ನ ಕುಟುಂಬಕ್ಕಾಗಿ ಮೀಸಲಿಡುತ್ತಿದ್ಲು ಅಂತ ಹೇಳಿ, ಹೌದಲ್ವಾ? ಅವಳ ಆಸೆ ಕನಸು ಏನಿದ್ರು ಅದೆಲ್ಲ ಅಲ್ಲೇ ಸ್ಟಾಪ್ ಆಗ್ತಿತ್ತು. ಆದ್ರೆ ಹೊಸ ಆಸೆ ಕನಸುಗಳು ಅಲ್ಲಿಂದ ಮತ್ತೆ ಶುರುವಾಗ್ತಿತ್ತು ಮದುವೆ ಆದ್ಮೇಲೆ, ಗೊತ್ತಾಯ್ತಾ? ಆದ್ರೆ ಇಲ್ಲಿ ಏನಾಗತ್ತೆ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಮದುವೆ, ಈಗ ನಾವು ಒಂದು ನಮ್ಮ ಶಾಲೆಯ ಒಂದು ಮೀಟಿಂಗ್ ಅಲ್ಲಿ ಸ್ವರ್ಣಕ್ಕ ಅವ್ರು ಹೇಳಿದ್ರು, ಏನ್ ಹೇಳಿದ್ರು ಅಂತಂದ್ರೆ, ಒಂದು ರಜಪೂತರ ರಾಣಿ ತನ್ನ ಗಂಡ ಹೆಂಡತಿನ ತುಂಬಾ ಇಷ್ಟಪಡ್ತಿದ್ನಂತೆ, ತುಂಬಾ ಹೊಸದಾಗಿ ಮದ್ವೆ ಆಗಿರ್ತಾನೆ, ತುಂಬಾ ಇಷ್ಟಪಡ್ತಿರ್ತಾನೆ. ಅದೇ ಟೈಮಲ್ಲಿ ಯುದ್ಧ ಘೋಷಣೆ ಆಗತ್ತೆ, ಯುದ್ಧಕ್ಕೆ ಹೋಗೋಕೆ ಇವನಿಗೆ ಮನ್ಸಿಲ್ಲ, ಮದ್ವೆ ಆದ ಹೊಸ್ತು ಹೆಂಡತಿಯನ್ನ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಹೇಳಿ ಅವನಿಗಷ್ಟೇ. ಮತ್ತೆ ಯುದ್ಧಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಪತ್ರ ಬರೆದು ಕಳಿಸ್ತಾನಂತೆ, ನಾನ್ ಬಂದ್ಬಿಡ್ಲ ನಾಳೆ, ಹೋಗಿರ್ತಾನೆ ಜಸ್ಟ್ ಯುದ್ಧ ಮಾಡಕ್ಕೆ, ನಾನ್ ಬರ್ಲಾ ನಾಳೆ ಅಂತ ಹೇಳಿ ಕೇಳ್ತಾನಂತೆ. ಅದಕ್ಕೆ ಇವಳು ಏನ್ ಮಾಡ್ತಾಳೆ ಅಂತಂದ್ರೆ, ನಾನೊಂದು ನಿಂಗೆ ಒಂದು ಗಿಫ್ಟ್ ಕೊಟ್ಟು ಕಳಿಸ್ತೀನಿ, ಅದನ್ನ ನೋಡಿ ನಿರ್ಧಾರ ಮಾಡು ಅಂತೇನೋ ಒಂದು ವಿಷಯ ಅದು. ಏನ್ ಗಿಫ್ಟ್ ಕೊಟ್ಟು ಕಳಿಸ್ತಾಳೆ ಅಂತಂದ್ರೆ, ಅವಳು ತನ್ನ ಶಿರವನ್ನ ಕಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಕೊಟ್ಟು ಕಳಿಸ್ತಾಳಂತೆ. ನಾನ್ ಹೇಳದ್ ಒಂದು, ಅವಳು ಹಾಗೆ ಇದ್ದು ಸತ್ರೆ ಈ ಕತೆ ಆಗ್ತಾ ಇರ್ಲಿಲ್ಲ, ಗೊತ್ತಾಯ್ತಾ? ಅವಳು ಸಿಂಗಲ್ ಆಗಿ ಇದ್ದು ಸತ್ತಿದ್ರೆ ನಾ ರಜಪೂತ ರಾಣಿಯ ವಿಷಯವನ್ನ ನನ್ನ ಹತ್ರ ಹೇಳ್ತಾನೆ ಇರ್ಲಿಲ್ಲ. ಅವಳು ಹೇಗ್ ಸತ್ಲು? ಮದ್ವೆ ಆದ್ಲು. ಅವಳಿಗೆ ಬೇಕಾಗಿದ್ದು ಏನು ಅಂತಂದ್ರೆ, ರಾಜ್ಯದ ಸಂರಕ್ಷಣೆ, ತನ್ನ ಗಂಡ ಒಳ್ಳೆಯ ರಾಜ ಆಗಿರ್ಬೇಕು, ಇರುವಂತಹ ಜನತೆಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಆಕೆ ತನ್ನ ಜೀವನವನ್ನ ಬಲಿದಾನವನ್ನಾಗಿ ಕೊಟ್ಲು, ಹೌದು ತಾನೆ? ಹಾ, ಹಾಗಿದ್ಮೇಲೆ ಒಂದು, ನೀನ್ ಹೇಳ್ದೆ ಮದ್ವೆ ಆಗಿಯೂ ಸಾಯ್ತೀವಿ, ಮದ್ವೆ ಆಗದೆ ಇದ್ರೂ ಸಾಯ್ತೀವಿ ಅಂತ ಹೇಳಿ. ಹಾಗಾದ್ರೆ ದೇಶಕ್ಕೆ ನಾವ್ ಏನ್ ಕೊಡ್ತೀವಿ, ಹಾಗೆ ಸತ್ರ ಏನ್ ಕೊಡ್ತೀವಿ? ನಿಮ್ದು ಒಂದಿಷ್ಟು ಆಲೋಚನೆ ಕ್ರಮಗಳಿರುತ್ತೆ, ನಾವ್ ಹೀಗಿರ್ಬೇಕು, ನಾವ್ ಹೀಗಿರ್ಬೇಕು, ಅಥವಾ ನಮ್ ದೇಶವನ್ನ ಹೀಗ್ ಮುಂದುವರ್ಸ್ಬೇಕು, ನಮ್ಮ ದೇಶಕ್ಕೆ ಇಂತಿಂತದ್ ನಾವು ಮಾಡ್ಬೇಕು ಅಂತ ನಿನ್ ತಲೆಯಲ್ಲಿ ಒಂದಿಷ್ಟು ಆಲೋಚನೆಗಳಿರುತ್ತೆ. ಅದನ್ನ ನಿನ್ನ ಮಕ್ಕಳಿಗೆ ತುಂಬಿ ನೀನು ಹೋಗು, ಪರವಾಗಿಲ್ಲ, ನಿನ್ನ ಮಕ್ಕಳು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಏನೂ ಇಲ್ಲದೆ ನೀನೊಬ್ಳೆ ಹೋದ್ರೆ ಏನ್ ಪ್ರಯೋಜನ? ನಿನ್ನ ಅಪ್ಪ ಅಮ್ಮ ಹೀಗೆ ಯೋಚನೆ ಮಾಡಿದ್ರೆ ಇವಾಗ ನೀವು ಮಾತಾಡಕ್ ಆಗ್ತಿತ್ತ ಕೂತ್ಕೊಂಡು? ಇಲ್ಲ ಅಲ್ವಾ. ಹಾಗಾಗಿ ವಿಷಯ ಏನು ಅಂತಂದ್ರೆ, ಸ್ವಾತಂತ್ರ್ಯನೂ ಬೇಕು, ಸ್ವೇಚ್ಛಾಚಾರ ಆಗಿರ್ಬಾರ್ದು. ಸ್ವೇಚ್ಛಾಚಾರ ಅಂದ್ರೆ ಪಲಾಯನವಾದ, ಅಂದ್ರೆ ನಾನು ನನಗೆ ಏನು ಬೇಡ, ನಂಗೆ ಹೊಸ ಜೀವನ ಬೇಡ, ನನಗೆ ಯಾರು ಬೇಡ, ನಾನೊಬ್ಳೆ ಇರ್ತೀನಿ, ನನ್ನ ಹತ್ರ ದುಡ್ಡಿದೆ, ನಾನು ಹೇಗೋ ಜೀವನ ಮಾಡ್ಕೊಂತೀನಿ. ಹೌದು, ಅದು ಒಂದು ಏಜಿನ ತನಕ ಮಾತ್ರ. ನೆಕ್ಸ್ಟ್ ನಾವು ಒಂದು ಅಬೌವ್ 60 ಆದ್ಮೇಲೆ ನಮಗೆ ಅನ್ಸುತ್ತೆ ನನಗೂ ಒಬ್ರು ಭಾವನಾತ್ಮಕವಾಗಿ ಒಂದ್ ಜೊತೆ ಬೇಕಿತ್ತೇನೋ ಅಂತ ಹೇಳಿ. ಆದ್ರೆ ಏನಾಗುತ್ತೆ, ಕಾಲ ಮಿಂಚಿ ಹೋಗಿರುತ್ತೆ. ಯಾಕಂದ್ರೆ ಒಂದೊಂದು ನಮ್ಮ ಒಂದೊಂದು ವಯಸ್ಸಿನ ಹಂತದವರೆಗೆ ನಮಗೆ ಒಂದೊಂದು ಆಲೋಚನೆಗಳು ಬರುತ್ತೆ. ಆದ್ರೆ ಆಲೋಚನೆ ಬರೋ ಟೈಮಲ್ಲಿ ನಮ್ ಕೈಲಿ ಏನು ಮಾಡಕ್ ಸಾಧ್ಯ ಇರೋದಿಲ್ಲ. ಆಗ ನಮ್ಮನ್ನ ಲಾಸ್ಟ್ ಕೊನೆಗಾಲದಲ್ಲಿ ನೋಡ್ಕೊಳೋದು ಯಾರು? ಯಾರು ಇಲ್ಲ ನೋಡ್ಕೊಳಕ್ಕೆ, ಹೌದಲ್ವಾ? ಹಾಗಾಗಿ ನೀನ್ ಹೇಳಿದ ವಿಷಯಕ್ಕೆ, ಮದ್ವೆ ಸ್ವಾತಂತ್ರ್ಯ ಬೇಕು, ಆದ್ರೆ ಮದ್ವೆ ಆಗಿಯೂ ನಾವು ಸ್ವಾತಂತ್ರ್ಯವನ್ನ ಪಡ್ಕೋಬಹುದು ಅಂತ ಹೇಳಿ.
0: ಇದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇಮೋಷನಲ್ ರೀಸನಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನನ್ಗೆ ಅಸುರಕ್ಷಿತ ಅಂತ ಹೇಳಿ ಅನಿಸ್ತಾ ಇದೆ, ನನ್ಗೆ ಎಲ್ಲರೂ ಮೋಸಗಾರರು ಅಂತ ಹೇಳಿ ನನಗ ಅನಿಸ್ತಾ ಇದೆ, ಸೊ ಹಾಗೆ ಆಗತ್ತೆ ಅಂತ. ಅಂದ್ರೆ ಮೋಸ ಆಗತ್ತೆ, ಎಲ್ಲರೂ ಮೋಸಗಾರರೇ ಇದ್ದಾರೆ ನನಗ್ ಅನಿಸ್ತಾ ಇದೆ, ಅದಕ್ಕೋಸ್ಕರ ನಾನೇನ್ ಅನ್ಕೊಳ್ತೀನಿ, ಎಲ್ಲರೂ ಮೋಸಗಾರರೇ, ಬಟ್ ನನಗನ್ಸಿದ್ದೆಲ್ಲವೂ ಸತ್ಯ ಆಗಿರ್ಬೇಕು ಅಂತಿಲ್ಲ ಅಲ್ವಾ. ನನಗ್ ಅನಿಸ್ತಾ ಇದೆ, ಇದಕ್ಕೆ ನಾವು ಇಮೋಷನಲ್ ರೀಸನಿಂಗ್ ಅಂತ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದಿದೆ, ನಾವು ಮುಂದೆ ಬರುವಂತಹ ನೋವುಗಳನ್ನ ತಪ್ಪಿಸಿಕೊಳ್ಳಿಕ್ಕೆ, ಈಗ ನೋ ರಿಸ್ಕ್ ನೋ ಪೇನ್ ಅಲ್ವಾ, ಇದಕ್ಕೆ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಇದು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ. ನಮಗೆ ಭಯ ಇರುತ್ತೆ, ನಾಳೆ ನಾನೊಂದು ಹುಡುಗನ್ ಲವ್ ಮಾಡಿದೆ ಅಥವಾ ನಾನೊಂದು ಹುಡುಗನ್ ಮದ್ವೆ ಆದೆ, ಅವನಿಗೆ ಬೇರೆ ಹುಡುಗಿಯರೆಲ್ಲ ಇದ್ರೆ ಅಲ್ವಾ. ನಾನೊಂದು ವಿಷಯ ಹೇಳ್ತೀನಿ, ಒಂದು ವೇಳೆ ಮೋಸನೇ ಮಾಡೋದಾಗಿದ್ರೆ ಆಮೇಲೆ ಕೂಡ ಮಾಡ್ಬೇಕು ಅಲ್ವಾ. ಇಲ್ಲ ಅಂತ ಹೇಳಿದ್ರೆ, ಈಗ ನಾನು ಹೇಳ್ತೀನಿ ನಿಮ್ಗೆ ಒಂದು ಉದಾಹರಣೆ. ನಿಮ್ಗೊಂದು ಒಳ್ಳೆ ಹುಡುಗ ಸಿಕ್ಕದ, ಸೂಪರ್, ಯಾವುದ್ರಲ್ಲೂ ಸಮಸ್ಯೆ ಇಲ್ಲ, ಒಳ್ಳೆ ಓದಿದಾನೆ, ಯಾವುದೇ ಹುಡುಗಿಯರ ಸವಸ ಇಲ್ಲ, ಏನೂ ಇಲ್ಲ, ಆಯ್ತಾ? ಆದ್ರೆ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಶನ್ನೇ ಇಲ್ಲ, ನಿಮ್ಮಿಬ್ಬರ ನಡುವೆ ಬಾಂಡಿಂಗೇ ಇಲ್ಲ, ಅದು ಫೇಲ್ ಆಗ್ಬೋದಲ್ವಾ? ಎಲ್ಲ ಸರಿ ಇದ್ದು ಕೂಡ ಫೇಲ್ ಆಗ್ಬೋದಲ್ವಾ? ಕಮ್ಯುನಿಕೇಶನ್ ಇಲ್ಲ, ಬಾಂಡಿಂಗ್ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ, ಅವನು ಒಳ್ಳೆ ಹುಡುಗ, ಏನೂ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಒಂದು ಹುಡುಗಿನೂ ಈ ಕಣ್ಣೆತ್ತಿ ನೋಡ್ದವನಲ್ಲ ಅಲ್ವಾ. ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ ಹೆಂಗಿದ್ರು ಕೂಡ ಬರುತ್ತೆ, ಬಟ್ ನಾವು ಒಂದೇನು ಹೇಳೋದು, ನಮ್ಮಲ್ಲಿ ಅವೇರ್ನೆಸ್ ಇದ್ರೆ, ಓಕೆ, ಈಗ ಒಂದು ಹುಡುಗ ಯಾವುದೋ ಒಂದು ಹುಡುಗಿನ ಲವ್ ಮಾಡಿದ್ದ, ಎಲ್ಲವೂ ನಮ್ ಮನ್ಸ್ ಅನ್ನೋದು ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅಲ್ವಾ. ಯಾವುದೋ ಒಂದು ಹುಡುಗಿ ಇಷ್ಟ ಆದ್ಲಪ್ಪ, ಬಟ್ ಹೋಗ್ತಾ ಹೋಗ್ತಾ ರಿಲೇಶನ್ಶಿಪ್ ಅಲ್ಲಿ ಗೊತ್ತಾಗತ್ತೆ ಅವನಿಗೆ, ಅವನಿಗೆ ಗೊತ್ತಾಗತ್ತೆ ಯಾವ್ದು ಆ ಹುಡುಗಿ ನನ್ಗೆ ಮ್ಯಾಚ್ ಆಗಲ್ಲ, ನಂದು ಅವಳದ್ದು ಥಾಟ್ಸ್ ಮ್ಯಾಚ್ ಆಗಲ್ಲ, ಇದು ಸರಿ ಬರ್ತಾ ಇಲ್ಲ ಅಂತ ಹೇಳಿ ಬ್ರೇಕಪ್ ಆಗ್ಬಹುದು ಅಲ್ವಾ. ಬ್ರೇಕಪ್ ಆದ್ಮೇಲೆ ಹಾಗಾದ್ರೆ ಅವನೇನು ಜೀವನ ಇಡೀ ಒಂಟಿಯಾಗೆ ಬಾಳ್ಬೇಕಾ? ಅಥವಾ ಈಗ ಬೇರೆ ಹುಡುಗಿರು, ಒಂದ್ ಕಾಲೇಜ್ ಅಲ್ಲಿ ನಿಮ್ ಫ್ರೆಂಡ್ ಯಾರನೋ ಒಂದ್ ದೂರದಿಂದ, ಈಗ ಲವ್ ಆಗೋದೆಲ್ಲ ಹೆಂಗ್ ಗೊತ್ತಾ? ಅವ್ನ್ ಯಾವ್ದೋ ಒಂದು ಅಕಾಡೆಮಿಕ್ ಇದ್ರಲ್ಲಿ ಫಸ್ಟ್ ಇದ್ದಾನೆ ಅಂತ ಹೇಳಿದ ತಕ್ಷಣ ಫಸ್ಟ್ ಬರ್ತಾನೆ ಅನ್ನುವ ಒಂದ್ ಅಟ್ರಾಕ್ಷನ್ ಗೆ ಲವ್ ಆಗೋದು, ಅಥವಾ ಯಾವ್ದೋ ಸ್ಪೋರ್ಟ್ಸ್ ಅಲ್ಲಿ ಅವನು ಫಸ್ಟ್ ಬರ್ತಾನೆ ಅಂತ ಹೇಳಿದ ತಕ್ಷಣ ಅದನ್ನ ನೋಡಿ ಬೀಳೋದು ಅಂತ ಹೇಳ್ತಾರಲ್ಲ, ಲವ್ ಮಾಡೋದು, ಅದನ್ನ ನೋಡಿ ಇಷ್ಟ ಪಡೋದು, ಇದೆಲ್ಲ ಆಕ್ಚುಲಿ ಯಾವ್ದು ಲವ್ವೇ ಅಲ್ಲ, ಇದೆಲ್ಲ ಇನ್ಫ್ಯಾಚುಯೇಷನ್ಸ್ ಆಯ್ತಾ. ಈಗ ಇದೇ ಇರೋದು, ಟ್ರೂ ಲವ್ ನಿಮ್ಗೆ ಹುಡುಕಿದ್ರು ಸಿಗಲ್ಲ, ಇದೆಲ್ಲ ಏನು ಕ್ಷಣಿಕವಾದಂಥದ್ದು. ಯಾವ್ದೋ ಒಂದ್ ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ ಬಂದ್ಲು ನನ್ಗೆ ಇಷ್ಟ ಆದ್ಲು, ಅವ್ಳು ಚೆನ್ನಾಗಿ ಹಾಡ್ತಾಳೆ ನನ್ಗೆ ಇಷ್ಟ ಆದ್ಲು, ಈ ತರದ್ದೆಲ್ಲ ಲವ್ಗಳು ಇರೋದು. ಮುಂಚೆ ಎಲ್ಲ ಈ ತರದೆಲ್ಲ ಅನಿಸಿದ್ರೆ ಲವ್ ಆಗ್ತಿರ್ಲಿಲ್ಲ, ಯಾಕೆ ಗೊತ್ತಾ? ಈ ತರ ಮೊಬೈಲ್ಗಳು ಇರ್ಲಿಲ್ಲ, ಒಂದು ಲೆಟರ್ ಬರೆದ್ರೆ ಅದನ್ನ ಕೊಡೋ ಧೈರ್ಯ ಇರ್ಲಿಲ್ಲ, ಹತ್ತು ಲೆಟರ್ಗಳು ಬರ್ದು ಕಸದ ಬುಟ್ಟಿ ಸೇರ್ತಿದ್ವು, ಸೊ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲೂ ಏನು ಯಾರನ್ನು ಯಾರು ಇಷ್ಟಪಟ್ಟಿರಲ್ಲ ಅಂತ ಏನು ಇಲ್ಲ. ನಿಮ್ಮ ಅಪ್ಪ ಅಮ್ಮ ಈಗ ಇದಾರಲ್ಲ, ಅವ್ರು ಯಾರನ್ನು ಇಷ್ಟಪಟ್ಟಿಲ್ಲ ಅಂತೇನಿಲ್ಲ, ಪಟ್ಟಿರ್ಬೋದು, ಬಟ್ ಅದು ಮುಂದೆ ಹೋಗಿಲ್ಲ, ಮುಂದೆ ಹೋಗೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಮೊಬೈಲ್ ಇರಲಿಲ್ಲ. ಈಗಿನ ಮೊಬೈಲ್ಗಳು ಹೇಗೆ ಶುರು ಆಗುತ್ತೆ ಗೊತ್ತಾ? ಲವ್ಗಳು ಮೊಬೈಲಲ್ಲಿ ಒಂದು ಐ ಲವ್ ಯು ಅಂತ ಹೇಳಿ ಒಂದು ಹಾರ್ಟ್ ಸಿಂಬಲ್ ಕಳಿಸಿದ್ರೆ ಜಸ್ಟ್ ಮುಗೀತು. ನಾಳೆ ಇಷ್ಟ ಆಗ್ಲಿಲ್ವಾ, ಒಂದು ಹಾರ್ಟ್ ಬ್ರೇಕ್ ಆಗಿರೋದು ಸಿಂಬಲ್ ಕಳಿಸಿದ ತಕ್ಷಣ ಅಲ್ಲಿಗೆ ಬ್ರೇಕಪ್. ಇಂಥ ಲವ್ ಸ್ಟೋರಿಗಳಿದೆ, ಬ್ಲಾಕ್ ಮಾಡಿದ್ರೆ ಆಯ್ತು ಮುಗೀತು, ಮತ್ತೆ ಹೇಳಿ ಅರ್ಥ. ಸೊ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ಮದ್ವೆನೇ ಬೇಡ, ನನ್ನ ಹುಡುಗ ಮೋಸನೇ ಮಾಡವನಾಗಿರ್ತಾನೆ ಅಂತ ಹೇಳೋ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಅನ್ಕೊಂಡಿರೋದು ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳ, ಯಾಕಂದ್ರೆ ನೀವು ಅನ್ಕೊಂಡಿರೋದು ಸರಿನೇ. ಎಲ್ರಿಗೂ ಒಂದು ಮನಸ್ಸಿನಲ್ಲಿ ಬರುತ್ತೆ, ಹೌದು ಅವನು ಮೋಸನೇ ಮಾಡೋನಾಗಿದ್ರೆ, ಅವನು ತುಂಬಾ ಹುಡುಗಿಯನ್ನು. ಅದೇ ತರ ನೀವು ಈಗ ಯಾರನ್ನೂ ಲವ್ ಮಾಡಿಲ್ಲ ಅಂತ ಹೇಳಿದ್ರು, ನಿಮ್ಮನ್ನ ಮದ್ವೆ ಆಗೋ ಹುಡುಗನಿಗೂ ಡೌಟ್ಸ್ ಗಳು ಇರ್ಬೋದು, ಇವಳು ಎಷ್ಟು ಜನರನ್ನ ಲವ್ ಮಾಡಿದ್ಲೋ ಏನೋ, ಕಾಲೇಜಿಗೆ ಹೋಗ್ತಿದ್ಲಲ್ವಾ ಅಲ್ವಾ, ಆ ತರ ಇದು ಬರುತ್ತೆ. ಆವಾಗ ಏನ್ ಮಾಡ್ಬೇಕು? ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿಯಲ್ಲ, ಆಗ್ಲೇ ಅವರು ಸಿಂಧು ಅವರು ಹೇಳಿದ್ರು ತುಂಬಾ ಸ್ವಾತಂತ್ರ್ಯ ಈಗಿನ ಕಾಲದಲ್ಲಿ, ಅದೆಲ್ಲ ಹಿಂದಿನ ಕಾಲದಲ್ಲೇ ಇತ್ತು, ಸ್ವಾತಂತ್ರ್ಯ ಇಲ್ಲ, ಏನು ಏನ್ ಬೇಕಾದ್ರೂ ಇದಿಲ್ಲ ಅಂತ ಹೇಳಿ ಆ ತರ. ಬಟ್ ಈಗಿನ ಕಾಲದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನು ನಾವು ತುಂಬಾ ನೋಡ್ತಾ ಇದ್ವಿ. ಗೊತ್ತಾಯ್ತಾ, ಸಮಾಜದಲ್ಲಿ ನೀವ್ ಏನ್ ಕನ್ಕ್ಲೂಷನ್ ಬಂದಿದ್ದೀರಲ್ಲ ಆ ಕನ್ಕ್ಲೂಷನ್ ಅನ್ನ ಆಕ್ಚುಲಿ ಹುಡುಗರ ಸೈಡ್ ಇಂದ ನೋಡಿದ್ರೆ ಇನ್ನೂ ಜಾಸ್ತಿ ಕನ್ಕ್ಲೂಷನ್ ಅವ್ರು ಬರಬೇಕು. ಆ ತರ ಸಿಚುವೇಶನ್ಸ್ ಸಮಾಜದಲ್ಲಿ ಈಗ ಇದೆ. ಒಬ್ಬ ಆಪ್ತ ಸಮಾಲೋಚಕಿಯಾಗಿ ಈ ಫ್ಯಾಮಿಲಿ ಕೌನ್ಸಿಲಿಂಗ್ ಎಲ್ಲ ಇದು ಮಾಡುವಾಗ ನನಗ್ ಬಂದಿರೋ ವಿಷಯಗಳಲ್ಲಿ ಈಗ ನೋಡಿದ್ರೆ ಹೆಣ್ಮಕ್ಳು ಕೂಡ ಇರುವ ಕಾನೂನುಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಹರಾಜ್ ಮಾಡೋದು ಅಲ್ಲಿವರೆಗೆ ಈಗ ಬಂದಿದೆ. ಈಗ ಹುಡುಗಿಯರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥದ್ದು ಎಲ್ಲೋ ರೂರಲ್ ಇದ್ರಲ್ಲಿ ಎಲ್ಲೋ ಒಂದೆರಡು ಕೇಸ್ಗಳಾಗ್ಬಹುದು, ಬಿಟ್ರೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿಲ್ಲ. ಯಾಕೆ ಗೊತ್ತಾ, ಈಗ ಹೆಣ್ಣು ವಿದ್ಯಾವಂತ, ಎಲ್ಲೂ ಅವಿದ್ಯಾವಂತರು ನಿಮಗೆ ಸಿಗಲ್ಲ. ಹೆಚ್ಚಿನ ಇದರಲ್ಲಿ 99% ವಿದ್ಯಾವಂತರು ಹೆಣ್ಮಕ್ಳು, ಹುಡುಗರಿಗಿಂತ ಜಾಸ್ತಿ ಪೊಸಿಷನ್ ಇದಾರೆ ಈಗ ಹೆಣ್ಮಕ್ಳು. ಹಾಗಾಗಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿಲ್ಲ, ಸ್ವಾತಂತ್ರ್ಯ ಮತ್ತೆ ಇಲ್ಲ ಅಂತ ಹೇಳಿಲ್ಲ. ಅವರು ಹೇಳಿದ್ರು ನೋಡಿ, ಈಗ ಮದುವೆ ಆದ್ಮೇಲೆ ನಾವು ಕುತ್ಕೊಂಡು ಮಾತಾಡೋದಿದೆಯಲ್ಲ, ನಾವು ಯಾವ ರೀತಿ ಆ ರಿಲೇಷನ್ಶಿಪ್ ಅನ್ನ ಮೈಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಮದುವೆ ಚೆನ್ನಾಗಾಗುತ್ತೋ ಚೆನ್ನಾಗಿಲ್ವೋ ಅಥವಾ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದು ನಿರ್ಧಾರ ಆಗುತ್ತೆ. ಸೊ ನೀವುಗಳು ಈಗ ಮುಂಚೆನೆ ಮದುವೆ ಆಗೋದಕ್ಕಿಂತ ಮುಂಚೆನೆ, ನಾನು ಲಾಸ್ಟ್ ಒಂದು ಎಪಿಸೋಡ್ ಅಲ್ಲಿ ಮಾತಾಡಿದ್ದೆ, ನಿಮ್ಗಳ ಮದುವೆ ಇವತ್ತು ಈಗ ನಾಡ್ದೇನಾದ್ರೂ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ನೀವುಗಳು ಪ್ಲಸ್ ನಿಮ್ ತಂದೆ ತಾಯಿಗಳು ಏನ್ ಮಾಡ್ತಿರ ಗೊತ್ತಾ, ಒಂದು 6 ತಿಂಗಳಿಂದ ಮದ್ವೆಗೆ ಏನೇನ್ ಮಾಡೋದು ಎಲ್ಲವನ್ನ ಯೋಚನೆ ಮಾಡೋದಕ್ ಶುರು ಮಾಡ್ತೀರಾ. ಸರಿ ತಾನೆ, ಏನು ಯಾವ ಡ್ರೆಸ್ ಹಾಕೋಬೇಕು, ಧಾರೆ ಆಗುವಾಗ ಯಾವ ಸೀರೆ ಉಡ್ಬೇಕು, ರಿಸೆಪ್ಷನ್ಗೆ ಯಾವ ಡ್ರೆಸ್ ಹಾಕೋಬೇಕು, ಯಾವ ತರ ಮೇಕಪ್ ಬೇಕು ಅಲ್ವಾ, ಎಲ್ಲವನ್ನ ಪ್ಲಾನ್ ಮಾಡ್ತೀರಾ, ಯಾವ ತರ ಇನ್ವಿಟೇಷನ್ ಆಗ್ಬೇಕು, ಮೆನು ಏನಿರ್ಬೇಕು ಎಲ್ಲವನ್ನ ಮಾಡ್ತೀರಾ. ಬಟ್ ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ, ಇಷ್ಟೆಲ್ಲ ಇದು ಮಾಡಿದ್ಮೇಲೆ ಆ ಸಂಬಂಧ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳೋದಕ್ಕೆ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಇನ್ವೆಸ್ಟ್ ಮಾಡ್ತೀರಾ? ಅದ್ರ ಬಗ್ಗೆ ಕೂತ್ಕೊಂಡು ನಿಮ್ ತಂದೆ ತಾಯಿಗಳು, ಮಗಳೆ ನಾಳೆ ನಿನ್ ಮದ್ವೆ ಆಗಿ ಹೋಗ್ತಾ ಇದೀಯಾ, ಆ ಮನೆಯಲ್ಲಿ ಸಿಚುವೇಶನ್ಸ್ ಹೀಗೀಗ್ ಬರಬಹುದು ಅಲ್ವಾ. ಒಂದ್ ಮನೆ ಅಂತ ಹೇಳದ್ಮೇಲೆ 1000 ರೀತಿಯ ಪ್ರಾಬ್ಲಮ್ಗಳು ಬರುತ್ತೆ, ಇಲ್ವಾ? ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀವು ನಿಮ್ಮ ಮನೆಯಲ್ಲಿ ಇದ್ದೀರಾ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆನೆ ಬರಲಿಲ್ವ ಹಾಗಾದ್ರೆ ನೋಡಿರ್ತೀರಾ, ನೋಡಿಯೇ ಬೆಳೆದಿರ್ತೀರಾ ಅಲ್ವಾ. ಸಮಸ್ಯೆಗಳು ಬರುತ್ತೆ. ಆ ನಿಭಾಯಿಸುವ ಕಲೆಯನ್ನ ನಾವು ಕಲ್ತ್ಕೊಂಡ್ರೆ ಎಲ್ ಬೇಕಾದ್ರೂ ಬದುಕು. ನಿಭಾಯಿಸುವ ಕಲೆ ಗೊತ್ತಿಲ್ಲ ಅಂತ ಹೇಳಿ ಆದ್ರೆ ನಾನು ಹೇಳ್ದಾಗೆ ಅವನು ಎಷ್ಟೇ ಒಳ್ಳೆ ಹುಡುಗನಾಗಿರ್ಲಿ, ಎಷ್ಟೇ ಒಳ್ಳೆಯವನಾಗಿರ್ಲಿ, ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ಮದ್ವೆಗಿಂತ ಮುಂಚೆ ಆ ಯಾರು ಮದ್ವೆ ಆಗುವವರು ಅವರೊಂದು 4 ಸಲ ಮೀಟ್ ಆಗ್ಬೇಕು. ಮೀಟ್ ಆಗಿ ಅವರ ಒಂದು ಒಪಿನಿಯನ್ ಮದ್ವೆಯ ಬಗ್ಗೆ ಅಥವಾ ಮದ್ವೆ ನಂತರದ ಪ್ಲಾನಿಂಗ್ ಬಗ್ಗೆ ಡಿಸ್ಕಷನ್, ಅದು ಏನ್ ನಮ್ದು ಡ್ರೀಮ್ಸ್ ಇದೆ. ಹುಡುಗಿಯಾದವಳು ಹೆಚ್ಚಿನ ಹೆಣ್ಮಕ್ಳು ಮಾಡೋ ತಪ್ಪಂದ್ರೆ ಅವರ ಕನಸುಗಳನ್ನ ಹಂಚ್ಕೊಳ್ಳೋದೇ ಇಲ್ಲ ಅವರು ಅಲ್ವಾ. ಹಂಚ್ಕೊಳ್ಳಲ್ಲ, ನನ್ಗೇನೋ ಒಂದು ಸಾಧನೆ ಮಾಡ್ಬೇಕಿದೆ, ನನ್ ಮದ್ವೆ ಆಗೋನ ಹತ್ರ ನಾನು ಹೇಳ್ಬೇಕು ನನ್ಗೆ ಇಂಥದ್ದಿಂಥ ಕನಸಿದೆ, ಈ ತರ ಆಗಬೇಕು ಅಂತ ಹೇಳಿದೆ. ಕೆಲವು ಆಗಿದೆ ಕನಸುಗಳು ನೆರವೇರಿದೆ, ಇನ್ನು ಕೆಲವು ನೆರವೇರ್ಲಿಕ್ಕಿದೆ, ಅದನ್ನ ನಾನು ನೆರವೇರಿಸ್ಕೊಳ್ಬಹುದಾ, ನಿಮ್ ಅಭಿಪ್ರಾಯ ಏನು ಕೇಳಿದ್ರೆ ಓಕೆ ನಾನು ನಿನ್ಗೆ ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮದ್ವೆ ಆಗೋದು ಇಲ್ಲ, ಇದು ನನಗೂ ಇದಕ್ಕೂ ಏನು ಆಗಲ್ಲ, ಆಗಿ ಬರಲ್ಲ, ಸೊ ನಾವು ಡಿಫರೆಂಟ್ ಆಗಿ ಬೇರೆ ಬೇರೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಅಲ್ಲೇ ಫಿನಿಶ್ ಮಾಡಿ. ನಾನು ಹೇಳೋದಾನೆ ಅಂದ್ರೆ ಎಂಗೇಜ್ಮೆಂಟ್ ಆಗೋದ್ ದಿನವೂ ನೀವು ಮುರ್ಕೊಂಡ್ರು ಬೇಜಾರಿಲ್ಲ, ಆಮೇಲೆ ಡಿವೋರ್ಸ್ಗೆ ಅಪ್ಲೈ ಮಾಡೋದಕ್ಕಿಂತ ಎಂಗೇಜ್ಮೆಂಟ್ಗಿಂತ ಮುಂಚಿನ ದಿವಸ ನಿಮ್ಗೆ ಅನಿಸಿದ್ರು ನೀವು ಬೋಲ್ಡ್ ಆಗಿ ಅದನ್ನ ಫೇಸ್ ಮಾಡ್ಬೇಕು, ಇಲ್ಲ ಬೇಡ ಅನ್ನುವಂತ ನಿರ್ಧಾರಕ್ಕೆ ನಿಮ್ಗೆ ಬರುವಂತ ಸ್ವಾತಂತ್ರ್ಯ ಈಗ ಇದೆ. ಹಾಗಾಗಿ ಸ್ವಾತಂತ್ರ್ಯ ಇಲ್ಲ ಅಂತಿಲ್ಲ, ಒಂದು ಸಂಬಂಧವನ್ನ ಅದು ಯಾವುದೇ ಸಂಬಂಧಗಳಾಗಿರ್ಲಿ, ಈವನ್ ಈಗ ಫ್ರೆಂಡ್ಶಿಪ್ ಅಲ್ಲ, ನಿಮ್ಗೆ ನೀವೀಗ ಫ್ರೆಂಡ್ಸ್ ಇದೀರಿ ಅಂತ ಇಟ್ಕೊಳ್ಳಿ, ಒಳ್ಳೆ ಕಮ್ಯುನಿಕೇಶನ್ ಇಲ್ಲ ಏನಾಗುತ್ತೆ ಅಲ್ವಾ, ಮುರಿದು ಹೋಗುತ್ತೆ. ನಾನು ಯಾವಾಗ್ಲೂ ಹೇಳೋದಿದೆ, ಕ್ಲಾಸ್ ಅಲ್ಲಿ ಈಗ ನಂದು ಒಬ್ಳು ಫ್ರೆಂಡ್ ಇದ್ದಾಳೆ, ನನ್ಗೆ ಒಬ್ಳು ಎನಿಮಿನೂ ಇದ್ದಾಳೆ, ಇದ್ದೇ ಇರ್ತಾರೆ. ನಾಳೆ ಒಂದ್ 4 ದಿನ ಆದ್ಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಎನಿಮಿ ಹತ್ರ ಏನೋ ಒಂಚೂರು ಮಾತಾಡ್ತಿದ್ಲು ಅಂದ ತಕ್ಷಣ ನಾನು ಏನೆಲ್ಲ ಯೋಚನೆ ಮಾಡ್ತೀನಿ, ನನ್ ಸುದ್ದಿನೇ ಮಾತಾಡ್ತಿದ್ದಾರೆ, ನನ್ ಬಗ್ಗೆನೇ ಏನೋ ಮಾಡ್ತಿದ್ದಾಳೆ, ನಾನು ಇವಳ ಹತ್ರ ಏನೇನ್ ಹೇಳಿದೀನಿ ಇವಳೆಲ್ಲ ಅವಳ ಹತ್ರ ಹೋಗಿ ಹೇಳಿರ್ತಾಳೆ. ಅಸಂಪ್ಷನ್ಸ್ ಇದೆಲ್ಲ ಅಲ್ವಾ, ನಾವು ನಾವೇ ಮಾಡ್ಕೊಳ್ಳುವಂತದ್ದು. ಬಟ್ ರಿಯಾಲಿಟಿ ಅದಾಗಿರತ್ತ, ಆಗಿರ್ಬೇಕು ಅಂತ ಏನಿಲ್ಲ, ಆಗಿರ್ಬಾರ್ದು ಅಂತಾನೂ ಇಲ್ಲ, ಬಟ್ ಆಗಿರ್ಲೇಬೇಕು ಅಂತ ಏನಿಲ್ಲ, ಚಾನ್ಸಸ್ ಇದೆ ಅಲ್ವಾ. ಅವ್ಳು ಬೇರೆ ಏನೋ ವಿಷಯ ಮಾತಾಡ್ತಿರ್ಬೋದು, ಅವಳಿಗೆ ಗೊತ್ತಿಲ್ಲಿರ್ಬೋದು ನೀವು ನಿಮ್ ಎನಿಮಿ ಅಂತ ಹೇಳಿ ಅಲ್ವಾ. ಏನು ನಾವು ಕಮ್ಯುನಿಕೇಶನ್ ಒಂದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ನನ್ ಕಾಲೇಜ್ಗಳಿಗೆಲ್ಲ ಹೋದಲ್ಲಿ ಹೆಚ್ಚಿನವರಿಗೆ ಸೆಷನ್ ಗಳಲ್ಲಿ ಹೇಳೋದೇನಂತ ಹೇಳಿದ್ರೆ, ನೀವು ಮಾರ್ಕ್ಸ್ 90% ತೆಗೆದಿದ್ರು ಪರವಾಗಿಲ್ಲ, ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಒಂದು ಬೋಲ್ಡ್ ಆಗಿ ನಿಮ್ ಮನಸ್ಸಲ್ಲಿ ಇರೋದನ್ನ ನೇರವಾಗಿ ಸ್ಪಷ್ಟವಾಗಿ ಎಕ್ಸ್ಪ್ರೆಸ್ ಮಾಡೋದನ್ನ ಕಲ್ತ್ಕೊಳ್ಳಿ, ಯಾರ ಹತ್ರ ಬೇಕಾದ್ರೆ ಇರ್ಲಿ. ಕ್ಲಾಸ್ ಅಲ್ಲಿ ಒಂದು ಟೀಚರ್ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಕೈ ಎತ್ತಾರೆ ಹೋಗ್ಲಿ? ಗೊತ್ತಿದ್ರು ಕೈ ಎತ್ತೀರಾ ನೀವು? ಇಲ್ಲ. ನನ್ ಗೊತ್ತಿದ್ರು ಆ ಆನ್ಸರ್ ಎಲ್ಲಿ ತಪ್ಪಾಗಿ ಬಿಡುತ್ತೇನೋ, ಯಾರು ನಕ್ಕ ಬಿಡ್ತಾರೋ ಏನೋ, ಈ ತರ ಎಲ್ಲ ನಾವು ಅದನ್ನ ಮೊದಲು ಬದಲಾವಣೆ ಮಾಡ್ಕೊಳ್ಬೇಕು. ನನಗ್ ಗೊತ್ತಿದ್ಯಾ, ನಾನು ನೇರವಾಗಿ ಎದ್ದು ನಿಂತು ಯಾರು ಏನ್ ಹೇಳ್ತಾರೆ ನನಗ್ ಬೇಕಾಗಿಲ್ಲ, ನನಗ ಆನ್ಸರ್ ಗೊತ್ತಿದೆ, ನಾನ್ ಹೇಳ್ತೀನಿ, ಅದನ್ನ ನಾವು ಕಲ್ತ್ಕೊಳ್ಬೇಕು. ಇಲ್ಲ, ನನ್ಗೇನೋ ಡೌಟ್ ಬಂತ, ನಾನ್ ಡೈರೆಕ್ಟ್ ಆಗಿ ಟೀಚರ್ಸ್ ಹತ್ರ ಕೇಳ್ತೀನಿ, ನನ್ಗಿದ್ ಅರ್ಥ ಆಗ್ಲಿಲ್ಲ. ಸೊ ಏನಾಗುತ್ತೆ, ಮನ್ಸಲ್ಲೇ ಇಟ್ಕೊಂಡು ನನ್ಗದ್ ಅರ್ಥ ಆಗ್ಲಿಲ್ಲ, ನನ್ಗ ಅರ್ಥ ಆಗ್ಲಿಲ್ಲ, ನನ್ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಆನ್ಸರೇ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕ್ವಶನ್ ಎಕ್ಸಾಮಿಗೆ ಬಂತಂತೇಳಿ ಅಯ್ಯೋ ನಾನು ಅವತ್ ಕೇಳ್ಬೇಕಿತ್ತು ಅಂತೇಳಿ ಅಲ್ವಾ. ಇದಕ್ಕೆ ಎಲ್ಲ ಒಳ್ಳೆ ಕಮ್ಯುನಿಕೇಶನ್ ಇತ್ತು ಅಂತ ಹೇಳಿದ್ರೆ ನೀವೀಗ ಏನ್ ಡೌಟ್ಸ್ ಪಟ್ಟಿದಿರಲ್ಲ ಇದೆಲ್ಲ ಏನು ಅಲ್ಲ. ನನ್ನ ಪ್ರಕಾರ
3: ನೀವ್ ಹೇಳಿದ್ರಲ್ಲ ಮದ್ವೆ ಅವ್ರ ಎಂಗೇಜ್ಮೆಂಟ್ ಆದಾಗ ಕಮ್ಯುನಿಕೇಶನ್ ಸರಿ ಇಲ್ಲ ಅಂದ್ರೆ ಅಲ್ಲಿ ಬ್ರೇಕ್ ಮಾಡ್ಬೋದು ಅಂತ. ಈಗ ಮದ್ವೆ ಆದ್ಮೇಲೆ ಬ್ರೇಕ್ ಮಾಡಿದ್ರೆ ಏನ್ ಹೇಳ್ತಾರೆ ಹೇಳಿ, ಅವಳ ಗಂಡನ್ ಬಿಟ್ಟು ಬಂದವಳು. ಎಂಗೇಜ್ಮೆಂಟ್ ಆಗಿ ಬಿಟ್ ಅರ್ಧದಲ್ಲಿ ಕಮ್ಯುನಿಕೇಶನ್ ಎಲ್ಲ ಆಗಿ ಬ್ರೇಕಪ್ ಆದ್ರೆ ಅವ್ರು ಏನ್ ಹೇಳ್ತಾರೆ, ಓ ಎಂಗೇಜ್ಮೆಂಟ್ ಗೆ ಹೋಗಿದ್ದಂತೆ ಈ ಮದ್ವೆಗೆ ಹೋಗ್ದೆ ಮುರಿದೋಯ್ತು ಅಂತಾರೆ. ಇಂಥದ್ನೆಲ್ಲ ಹೆಣ್ಮಕ್ಳು ಹಣೆ ಪಟ್ಟಿ ತರ ಹೊತ್ಕೊಂಡು ಸಮಾಜದಲ್ಲಿ ಹೇಳ್ಸ್ಕೊಳ್ಳೋದ ಅವಶ್ಯಕತೆ ಇದೆಯಾ? ಇವನ್ ಲೈಕ್ ಈಗ ಮದ್ವೆ ಆಗ್ಲಿ ರಿಲೇಶನ್ಶಿಪ್ ಗಾಗ್ಲಿ ಹೋಗ್ದೇ ಇದ್ರೆ ಇಂಥದೆಲ್ಲ ಮಾತುಗಳು ಬರಲ್ವಲ್ಲ.
1: ಕರೆಕ್ಟ್, ಇದಕ್ಕೆ ಉತ್ತರ ಸಿಂಧು ಐತಲ್ರ ಹೇಳ್ತಾರೆ.
4: ಹೌದು, ನೀ ಹೇಳ್ದಾಗೆ ಈಗಿನ ಸಮಾಜದಲ್ಲಿ ಕೆಲವೊಂದು ಹಣೆ ಪಟ್ಟಿಗಳು ಅಲ್ವಾ,

0: ಈಗ ಮದ್ವೆ ಆಗಿ ಡೈವರ್ಸ್ ಆದ್ರು ಅವಳು ಗಂಡನ್ ಬಿಟ್ಟು ಬಂದಾಳೆ ಅಂತ ಅಂತಾರೆ, ಬಿಟ್ರೆ ಅವನು ಹೆಂಡತಿನ್ ಬಿಟ್ಟಿದ್ದಾನೆ ಅಂತ ಹೇಳಿ ಅನ್ನೋದು. ಗಂಡ ತೀರ್ಕೊಂಡ್ರೆ ವಿಧವೆ ಅಂತ ಅವಳಿಗೆ ಹೇಳ್ತಾರೆ, ಬಿಟ್ರೆ ಗಂಡನಿಗೆ ವಿದುರ ಅಂತನ ಹೇಳುದಿಲ್ಲ ಅಲ್ವಾ. ಹೌದು, ವಿಷಯ ಹೌದು. ಆದ್ರೆ ಏನ್ ಗೊತ್ತಾ, ನಾವು ಸಮಾಜದಲ್ಲಿ ಕೆಲವೊಂದಕ್ಕೆ ಹೆದರ್ಬೇಕು, ಕೆಲವೊಂದು ವಿಷಯಗಳಿಗೆ ನಾವು ಹೆದರದಾಗ ಮಾತ್ರ ನಮ್ಮ ಜೀವನ ಅನ್ನೋದು ಏನಾಗತ್ತೆ, ಸುಲಭವಾಗಿ ನಡ್ಕೊಂಡು ಹೋಗುತ್ತೆ. ಮಾತಾಡ್ಬೇಕು, ಎಂತೆಂತ ವಿಷಯವನ್ನ ಮಾತಾಡ್ಬೇಕು, ಮದ್ವೆಗಿಂತ ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅನ್ನೋ ಲೆಕ್ಕಕ್ಕೋಸ್ಕರ ಮಾತಾಡ್ಬೇಕು ಬಿಟ್ರೆ ಈಗ ಅಂತ ದೊಡ್ಡ ವಿಷಯ ಏನಿರತ್ತೆ ಹಾಗಾದ್ರೆ? ಈಗ ಒಂದ್ ಎಂಗೇಜ್ಮೆಂಟ್ ತನಕ ಹೋಗಿ ಮದ್ವೆ ನಿಂತೋಯ್ತು, ಅಂತ ದೊಡ್ಡ ವಿಷಯ ಏನ್ ಮಾತಾಡಿದ್ರೆ ನೀವು?
1: ಲೈಕ್ ಇವಾಗ ಮನೆ ಪಕ್ಕದವ್ರು ಅಥವಾ ಊರ್ ಮನೆಯವರು ಹೇಳ್ತಾರೆ ಎಂಗೇಜ್ಮೆಂಟ್ ಮುಗ್ದೋಯ್ತು ಅಂತ. ಇವಾಗ ರಿಲೇಶನ್ಶಿಪ್ ಅಲ್ಲಿ ಆ ಹುಡುಗಿ ತುಂಬಾ ಡೀಪ್ ಆಗಿ 4 ಮಂತ್ ಆದ್ರೂ ಆಗಿರ್ಬೋದು ಆಯ್ತಾ, ಬಟ್ ಆ ಹುಡುಗಿ ಫುಲ್ ಡೀಪ್ ಆಗಿ ಅವನ ಲವ್ ಮಾಡಿರ್ಬೋದು ಅಥವಾ ಅವನಿಗೆ ಲಾಸ್ಟಿಗೆ ಅದು ಇಷ್ಟ ಆಗದೆ ಅವ್ನ್ ಬ್ರೇಕ್ ಮಾಡಿರ್ಬೋದು, ಬಟ್ ಅವಳ ಫೀಲಿಂಗ್ಸ್ ಇರ್ಬೇಕಾದ್ರೆ ಕೆಲವೊಂದ್ ಮಾತುಗಳಿಂದ ಅವಳಿಗೆ ಹರ್ಟ್ ಆಗಿ ಅವಳು ಡಿಪ್ರೆಷನ್ ಗೆ ಹೋಗ್ಬೋದು, ಅದು ಅವಳ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅವಾಗ ಅವಳು ಫುಲ್ ಡಿಪ್ರೆಷನ್ ಅಲ್ಲಿ ಹೋಗಿ ಡೀಪ್ ಆಗಿ ತುಂಬಾ ಥಿಂಕ್ ಮಾಡೋದಕ್ಕಿಂತ ಈ ತರ ಆಗದೆ ಇದ್ರೇನೆ ಚೆನ್ನಾಗಿರುತ್ತಲ್ವಾ
0: ಅಂದ್ರೆ, ನಾನ್ ಹೇಳುದು ಮೆಂಟಲಿ ನಾವು ಮದ್ವೆ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು, ಏನೇ ಬಂದು ಅದನ್ನ ರಿಸೀವ್ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು. ಅವ ಅದಕ್ಕೆ ಮೆಚುರಿಟಿ ಅಂತ ಹೇಳಿ ಅಂತೀವಿ. ಸಣ್ಣ ಮಕ್ಕಳಿಗೆಲ್ಲ ನಾವು ಮದ್ವೆ ಮಾಡೋದಿಲ್ಲ, ಯಾಕಂದ್ರೆ ನಾನು ನನ್ನ ಅಪ್ಪನ ನನ್ನ ಅಣ್ಣನ ಎಲ್ಲಾರು ನಾನು ತುಂಬಾ ಇಷ್ಟಪಡ್ತೀನಿ, ಎಲ್ಲರೂ ನನಗೆ ಬೇಕು, ಅವರೇನಾರ ಅಂದ್ರೆ ನಂಗೆ ಬಹಳ ಬೇಜಾರಾಗತ್ತೆ. ಹೌದು, ಮೆಚುರಿಟಿ ಬಂದ 18 ವರ್ಷ ಆದ್ಮೇಲೆ ನಮ್ಮನ್ನ ಯಾಕೆ ಮದ್ವೆ ಅನ್ನೋ ಒಂದು ವಿಷಯಕ್ಕೆ ಹೆಣ್ಮಕ್ಳು ರೆಡಿ ಮಾಡ್ತಾರೆ ಅಂತಂದ್ರೆ, ನಮಗೆ ಅವಾಗ ಎಲ್ಲಿ ಸರಿ ತಪ್ಪು ಆಲೋಚನೆ ಮಾಡೋದಿರುತ್ತೆ. ಅವಳೊಂದ್ ಪಕ್ಷ ಈಗ ನೀನ್ ಹೇಳ್ದಂಗೆ ಅವನೇನಾದ್ರೂ ಲವ್ ಮಾಡೋ ಅಥವಾ ಇವ್ರು ಏನೋ ಇಬ್ರ ಮಧ್ಯೆ ಏನೋ ಮಾತುಕತೆ ಬಂದು ಅವನ್ ಬಿಟ್ಟು ಹೋದ, ಆದ್ರೆ ಇವಳು ತುಂಬಾ ಪ್ರೀತಿ ಮಾಡ್ತಿರ್ತಾಳೆ ಅಲ್ವಾ, ಆಯ್ತು ಬಿಟ್ಟು ಹೋದ್ರೆ ಹೋಗ್ಲಿ, ಮುಂದಾಗುವಂತ ಅನಾಹುತ ಈಗಲೇ ತಪ್ತಲ್ವಾ, ಹೌದಾನೆ? ಮುಂದೆ ಏನಾಗ್ಬೇಕಿರುತ್ತೆ ಅನಾಹುತ, ಮುಂದೆ ಜೀವನ ಹೋಗುವಂತ ಪರಿಸ್ಥಿತಿ ಬರ್ತಿತ್ತೇನು ಆ ಹೆಣ್ಣಿಂದ? ಯಾಕಂದ್ರೆ ನೀನ್ ಹೇಳಿದ ಪ್ರಕಾರ ಅವಳು ಅಷ್ಟು ವೀಕ್ ಆಗಿರ್ತಾಳೆ ಮೆಂಟಲಿ, ಅಷ್ಟು ಪ್ರೀತಿ ಮಾಡ್ತಾಳೆ ಅಂತಂದಾಗ ಮುಂದೆ ಏನೋ ಮದ್ವೆ ಆದ್ಮೇಲೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬೋದಪ್ಪ, ಆಯ್ತಲ್ಲ, ಒಂದು ಕೂದೆಳೆಯಲ್ಲಿ ಅವಳು ಬಚಾವಾದ್ಲು ತಾನೆ, ಹಣೆ ಪಟ್ಟಿ ಕೊಡೋರು ಕೊಡ್ತಾರೆ, ಸತ್ಯ ನಮಗ್ ಗೊತ್ತಿರತ್ತಲ್ವಾ? ಯಾವಾಗ್ಲೂ ಅಷ್ಟೇ, ನಾವು ಊರ್ ಜನರಿಗೋಸ್ಕರ ಬದುಕಬಾರ್ದು, ನಮಗೋಸ್ಕರ ನಾವು ಬದುಕ್ಬೇಕು. ಈಗ ಅದನ್ನ ಹೇಳ್ತಾರಲ್ಲ, ಊರ್ ಮುಂದಿನ ಬಾವಿ ಮುಚ್ಚಬೋದಂತೆ, ಊರ್ ಜನರು ಬಾಯಿ ಮುಚ್ಚಕ್ಕಾಗಲ್ಲ. ಹಾಗಾಗಿ
2: ಖಂಡಿತವಾಗ್ಲು ಮದ್ವೆ ಆಗದಿದ್ರು ಕೂಡ ಹೇಳ್ತಾರೆ, ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಏನ್ ಕಾಯಿಲೆ ಇತ್ತೋ ಏನೋ, ಎಷ್ಟ್ ಜನರ ಸಾವಸ ಇತ್ತೋ ಏನೋ, ಹಿಂಗಿದ್ದೆಲ್ಲ ಹೇಳೋರು ಅದಕ್ಕೂ ಹೇಳ್ತಾರೆ. ಮದ್ವೆ ಆಗ್ಲಿಲ್ಲ ಅಂದ್ರೆ ಹೇಳಲ್ಲ ಅಂತ ನೀವು ಅಂದ್ಕೊಳ್ಬೇಡಿ, ಮದ್ವೆ ಆಗ್ಲಿಲ್ಲ ಅಂದ್ರೆ ಇನ್ನು ಜಾಸ್ತಿ ಹೇಳ್ತಾರೆ. ಯೋಚನೆ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ ಒಂದು ಮದ್ವೆ ಆದ್ಮೇಲೆ ಆಗೋದಕ್ಕಿಂತ ಮುಂಚೆ ಈಗ ನೀವು ಹೇಳದಾಗೆ ಏನೋ ಒಂದ್ ಸಮಸ್ಯೆ ಬಂತಪ್ಪ ಅಂತ ಹೇಳಿದ್ರೆ, ನಿಮ್ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇಲ್ಲ ನಮ್ಮಂತ ಯಾರೋ ಒಂದು ಆಪ್ತ ಸಮಾಲೋಚಕರ ಹತ್ರ ನೀವು ಹೋದ್ರಿ ಅಂತ ಹೇಳಿದ್ರೆ ನಿಮ್ ಲೈಫ್ ಚೆನ್ನಾಗಾಗುತ್ತೆ. ಒಂದ್ ವೇಳೆ ನೀವು ಆಗಿಲ್ಲ ಅಂತ ಹೇಳಿ ಆದ್ರೆ ನಿಮ್ ಮನೆಯವರು ಎಷ್ಟು ಫೇಸ್ ಮಾಡ್ಬೇಕು ಅವಮಾನಗಳನ್ನ? ನೀವು ಚೆನ್ನಾಗಿರ್ಬಹುದು, ನೀವೆಲ್ಲೋ ಬೇರೆ ಊರಲ್ಲಿ ಇರ್ತೀರ, ಅದೇ ಊರಲ್ಲಿ ಏನು ಇರಲ್ಲ, ಬಟ್ ನಿಮ್ ತಂದೆ ತಾಯಿಗಳನ್ನ ಪ್ರತಿದಿನ ಚುಚ್ಚಿ ಚುಚ್ಚಿ ಕೇಳ್ತಿರ್ತಾರೆ, ನೀವು ಮಾತ್ರ ಅನುಭವಿಸೋದಲ್ಲ. ಬಟ್ ನಾನ್ ಹೇಳೋದು ಇದೆಲ್ಲ ಏನ್ ಗೊತ್ತಾ, ಈ ಸಮಯದಲ್ಲಿ ಮಾತ್ರ ನಿಮ್ಗನ್ಸುತ್ತೆ. ಏನು, ಒಂದು 25-30 ವರೆಗೆ ನಿಮ್ಗಿದ ಅನಿಸ್ಬಹುದು, ಓಕೆ ಐ ಆಮ್ ಸೇಫ್, ನನ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾನು ಚೆನ್ನಾಗಿದ್ದೀನಿ, ಐ ಆಮ್ ಹ್ಯಾಪಿ ಅಂತೇಳಿ. ಒಂದು 30 ಅಬೌವ್ ಆಗ್ಲಿ ನೋಡೋಣ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಮದ್ವೆ ಆಯ್ತು, ಅವ್ರಿಗೆಲ್ಲ ಮಕ್ಕಳಾಗ್ತಿದ್ದಾರೆ, ನನ್ಗೆ ಅವರಿಗೆಲ್ಲ ಕಂಪ್ಯಾನಿಯನ್ ಇದ್ದಾರೆ, ನನ್ಗೆ ಯಾರು ಇಲ್ಲ, ನನ್ನ ಲೈಫ್ ಒಂಥರ ಮೆಕ್ಯಾನಿಸಮ್ ಆಗ್ತಾ ಇದೆ, ಏನು ಬರೀ ದುಡಿಯೋದು ಸಂಪಾದನೆ ಮಾಡೋದು, ನನ್ಗೆ ಎಷ್ಟು ಎಂಜಾಯ್ ಮಾಡಬಲ್ಲೆ, ನಾನು ಎಷ್ಟು ಎಂಜಾಯ್ ಮಾಡಬಲ್ಲೆ, ಒಂದು ದಿನ ನನ್ನ ಅಂತರಾತ್ಮ ನನಗೆ ಚುಚ್ಚುತ್ತೆ. ನೀನ್ ಒಂದ್ ಸರಿಯಾದ ಸಮಯದಲ್ಲಿ ಮದ್ವೆ ಮಾಡ್ಕೊಂಡಿದ್ರೆ ಅವಳು ಮುದ್ದು ಮುದ್ದಾದ ಮಕ್ಕಳಿರ್ತಾ ಇದ್ವಾ, ಲೈಫ್ ಸೆಟ್ ಆಗಿರ್ತಿತ್ತ, ಇವಾಗ ನೀನು ಒಂಟಿಯಾಗಿರ್ತೀಯ, ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ಕೇಳೋರಿಲ್ಲ ಹೇಳೋರಿಲ್ಲ, ನನ್ನವರು ಅಂತಿಲ್ಲ, ನನ್ ಎಲ್ ಹೋದ್ರು ಮನೆಗೆ ಬರ್ತೀಯ ಬಂದಿದೀಯ ನೀನು, ಅಥವಾ ಹುಷಾರಿಲ್ಲ ಅಂತ ಹೇಳಿದ್ರು ಓಕೆ ನಿನ್ಗೇನಾದ್ರು ಬೇಕಾ ತಂದು ಕೊಡ್ಬೇಕಾ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನನ್ ವಂಶ ನನ್ ಜೊತೆಗೆ ಮುಗ್ದು ಹೋಗುತ್ತೆ, ಏನೂ ಇಲ್ಲ. ಜೊತೆಗೆ ನನ್ ತಂದೆ ತಾಯಿಗಳು ನನ್ನನ್ ಹೆತ್ತ ತಪ್ಪಿಗೆ ಅವರು ಇಡೀ ಬದುಕಿರೋ ತನಕ ಅವಮಾನಗಳನ್ನ ಅವಮಾನ ಅಂತ ನಾನ್ ಹೇಳಲ್ಲ. ಈಗ ಏನ್ ನಾನ್ ಹೇಳ್ದಲ್ಲ, ಹೇಳೋರು ಹೇಳ್ತಾನೆ ಇರ್ತಾರೆ, ಕೇಳೋರು ಅದನ್ನ ಏನ್ ಇಗ್ನೋರ್ ಮಾಡ್ತಾನೂ ಬರ್ತಾರೆ, ಬಟ್ ಅವರಿಗೆ ಒಂದು ಒಳಗಡೆ ಇರುತ್ತಲ್ಲ, ಶೇ ಮದ್ವೆ ಮಾಡ್ಕೊಂಡಿದ್ರೆ ನನ್ ಮಗಳು ಎಲ್ಲರ ಹಾಗೆ ನಾರ್ಮಲ್ ಆಗಿದ್ದಿದ್ರೆ ನನಗೂ ಮೊಮ್ಮಕ್ಳು ಇರ್ತಾ ಇದ್ರು, ನಾವು ಚೆನ್ನಾಗಿರ್ತಾ ಇದ್ವಿ ಅಂತ ಕೊನೆವರೆಗೂ ಅವರು ಕೊರಗ್ತಾನೆ ಇರ್ತಾರೆ. ಬಟ್ ನಾನ್ ನಿಮ್ಮಿಬ್ಬರ ಹತ್ರ ಈಗ ಪ್ರಶ್ನೆ ಒಂದ್ ನಂದ್ ಕೇಳೋದು, ನಿಮ್ ಮನೆಯವ್ರಿಗೆ ಈ ತರ ನಿಮ್ ನಿರ್ಧಾರಗಳು ಗೊತ್ತಾ, ಏನ್ ಹೇಳ್ತಾರೆ?
0: ಯಾಕೆ ಹೇಳಿಲ್ಲ ಅಂತ ಅಂದ್ರೆ
2: ಅವ್ರಿಗೆ
0: ಗೊತ್ತಿದೆ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ.
2: ಎಕ್ಸಾಕ್ಟ್ಲಿ, ಇದೇನ್ ಗೊತ್ತಾ,
0: ಮೆಚುರಿಟಿ ಶುರು ಆಗದೆ ಆಮೇಲೆ. ಈಗ ಏನೋ ಸಣ್ಣ ಹುಡುಗಿ ಹೇಳ್ತಿದ್ದಾಳೆ ಬಿಡು ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ ಬಿಟ್ರೆ, ಅದೇ ನೀನ್ ಒಂದ್ 25 ವರ್ಷ ದುಡಿಯಕ್ ಶುರು ಮಾಡಿದ್ಮೇಲೆ ಹೇಳ್ತಾರೆ, ಏನ್ ಏನ್ರಿ ಮಗಳಿಗೆ ಮದುವೆ ಮಾಡಲ್ವಾ, ಜಾತಕ ಹೊರ ಹಾಕ್ಲಿಲ್ವಾ ಅಂತ ಹೇಳಿ ಕೇಳ್ತಾರಲ್ಲ, ಆ ಟೈಮಲ್ಲಿ ನೀನ್ ಈ ಮಾತು

0: ಬಿಡು, ಅವಾಗ ಏನ್ ಹೇಳ್ತಾರೆ ನೋಡ ನಿಮ್ಮ ಅಪ್ಪ ಅಮ್ಮ. ಹಾಗಾಗಿ ಸಣ್ಣ ಮಕ್ಕಳು ಇನ್ನೂ ಹೇಳ್ತಾರೆ ಬಿಡು, ಅವಳಿಗಿನ್ನೂ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನಿದ್ದಾರೆ.
1: ಲೈಕ್ ನೀವಿವಾಗ ನೀವಿಬ್ರು ಒಂದ್ ಮಾತು ಹೇಳಿದ್ರೆ ಏನೇ ಅಂತ ಹೇಳಿದ್ರೆ, ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗಿಲ್ವಾ ಅಂತ ಕೇಳ್ತಾರೆ ಅಂತ. ಇದು ಥಾಟ್ಸ್ ಎಲ್ಲ ಇವಾಗಿನ ಜನರೇಷನ್ ಅಲ್ಲಿ ಬಂದಿದ್ದಲ್ಲ, ಇದೆಲ್ಲ ಹಿಂದಿನ ಕಾಲದವರು ಹೇಳ್ಕೊಂಡ್ ಬಂದಿರೋದು ಅಲ್ವಾ. ಸೊ ಅವ್ರು ಹಿಂದಿನ ಕಾಲದವ್ರು ಹೇಳ್ಕೊಂಡ್ ಬಂದಿದ್ದನ್ನ ಇವಾಗ ರಿಪೀಟ್ ಮಾಡ್ತಿದ್ದಾರೆ ಅಷ್ಟೇ ಬಿಟ್ರೆ, ಇವಾಗಿನ ಸೋಷಿಯಲ್ ಅಲ್ಲಿ ಈ ತರ ಕ್ವಶನ್ ಗಳು ಕೇಳೋರು ಯಾರು?
2: ಈಗಿನ ಇದ್ರಲ್ಲಿ ಈ ತರ ಕ್ವಶನ್ ಗಳನ್ನ ಕೇಳೋರು ಇಲ್ಲ. ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ ಇನ್ನೊಬ್ರ ವಿಷಯ ಯಾರಿಗೆ ಏನು ಬೇಕಾಗಿಲ್ಲ, ಎಲ್ಲರೂ ಸೆಲ್ಫಿಶ್ ಗಳಾಗ್ತಿದ್ದಾರೆ. ಅರ್ಥ ಆಯ್ತಾ? ಇವಾಗ ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ 100 ಜನ ಹತ್ರ ಇದ್ದವರೆಲ್ಲರೂ ನಾನ್ ಸೇರಿಸ್ತೀನಿ ನಾನ್ ಸೇರಿಸ್ತೀನಿ ಆಸ್ಪತ್ರೆಗೆ ಅಂತ ಬರ್ತಾ ಇದ್ರು. ಇವಾಗ ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಎಲ್ಲರೂ ವಿಡಿಯೋ ತೆಗಿತಾ ಇರ್ತಾರೆ, ಫೋಟೋ ತೆಗಿತಾ ಇರ್ತಾರೆ. ಬಿಟ್ರೆ ನಾನು ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಯಾವನು ಮುಂದ್ ಬರಲ್ಲ. ಯಾಕೆ ಗೊತ್ತಾ? ಆಸ್ಪತ್ರೆಗೆ ಸೇರಿಸಿದ್ರೆ ಅಲ್ಲಿ ಮುಂದೆ ಕೇಸ್ಗಳೆಲ್ಲ ಆಗುತ್ತೆ, ಅದಕ್ಕೆಲ್ಲ ನಾನ್ ತಿರ್ಗಾಡ್ಬೇಕು. ಅಥವಾ ಅಲ್ಲಿ ಹಣ ಕಟ್ಟಿ ಅಂತ ಹೇಳ್ತಾರೆ, ಅದನ್ನ ನಾನೇ ಕಟ್ಬೇಕು, ನಾಳೆ ವಾಪಸ್ ಸಿಗುತ್ತೋ ಅಂತ ಹೇಳಿ ಗೊತ್ತಿಲ್ಲ. ಅಷ್ಟೆಲ್ಲ ಕಷ್ಟ ನನ್ಗೆ ಯಾಕೆ ಬೇಕು? ಈ ಒಂದು ಸಹಾನುಭೂತಿ ಎಂಪತಿ ಅನ್ನುವಂಥದ್ದು ಇದೆಯಲ್ಲ, ಅದು ಇಲ್ಲ. ಸೊ ನಾಳೆ ಇದನ್ನ ಕೇಳಕ್ ಬರಲ್ಲ. ಹೌದು, ಯಾಕೆ ಮದ್ವೆ ಆಗಲ್ಲ ನೀನು ಅದನ್ನ ಕೇಳಕ್ ಬರಲ್ಲ. ಹೌದು, ನಾಳೆ ನೀವು ಕಷ್ಟಪಡುವಾಗ್ಲೂ ಕೇಳಕ್ ಬರಲ್ಲ, ನೀವು ನೋವು ಅನುಭವಿಸ್ತಾ ಇರುವಾಗ್ಲೂ ಕೇಳಕ್ ಬರಲ್ಲ. ಇವತ್ತು ಸುಸೈಡ್ ರೇಟ್ ಯಾಕೆ ಗೊತ್ತಾ ಜಾಸ್ತಿ ಆಗ್ತಾ ಇದೆ? ಯಾಕಂತ ಹೇಳಿದ್ರೆ ಹೇಳ್ಕೊಳ್ಳೋದಕ್ಕೆ ಮನಸ್ಸಲ್ಲಿ ಇರೋದನ್ನ ಒಂದು ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರು ಇಲ್ವಲ್ಲ, ಯಾರು ಇಲ್ಲ. ಮನುಷ್ಯನಿಗೆ ಏನ್ ಗೊತ್ತಾ, ಒಬ್ಬನಿಗೆ ಯಾರಾದ್ರೆ ಈಗ ಬೇಕಾದ್ರೆ, ನಾನೀಗ 5-6 ವರ್ಷದ ಮಕ್ಕಳಿಂದ ಹಿಡಿದು ನಾನು ಕೌನ್ಸಿಲಿಂಗ್ ಮಾಡಿದ್ದಿದೆ, ಯಾರ ಹತ್ರ ಕೇಳಿದ್ರು, ಈವನ್ ಒಂದು 45-50 ಏಜ್ ನವರಿಗೆ ಕೇಳಿದ್ರು ಕೂಡ ತಂದೆ ತಾಯಿಗಳ ಪ್ರೀತಿ ಬೇಕು ಅವರಿಗೆ ಅಲ್ವಾ? ತಂದೆ ತಾಯಿಗಳದ್ದು ಅಂತ ಹೇಳಿ ಅಲ್ಲ, ಯಾರದ್ದಾದ್ರೂ ಒಬ್ಬರದ್ದು ಪ್ರೀತಿ ಬೇಕೇ ಬೇಕು ಅಲ್ವಾ? ಪ್ರೀತಿ ಇಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕೆ ಆಗಲ್ಲ. ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ, ಯಾವುದೇ ಒಬ್ಬ ಮನುಷ್ಯ ಯಾರ ಪ್ರೀತಿನೂ ಬೇಡ ನನಗೆ, ನಾನು ಬದುಕ್ತೀನಿ ಅಂತ ಹೇಳಿದವನು ಯಾರನ್ನಾರು ಒಬ್ಬರನ್ನು ತಂದು ತೋರಿಸಿ. ಯಾರು ಬೇಡ ನನಗೆ, ನಾನು ಒಬ್ಬನೇ ಸೂಪರ್ ಆಗಿರ್ತೀನಿ. ಎಷ್ಟು ದಿನ ಇರ್ತಾರೆ? ಯಾರೂ ಮಾತಾಡಿಲ್ಲ, ಯಾರೂ ಕೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಇರ್ತಾರೆ? ಹಠ ಮಾಡಿ 1 ವರ್ಷ ಇರ್ಬೋದಾ? ಒಬ್ರು ಯಾರಾದ್ರೂ ಬೇಕು, ಒಬ್ರು ಪ್ರೀತಿಸೋರು ಬೇಕು. ಇದೇನಾಗುತ್ತೆ ಗೊತ್ತಾ? ಈ ತರ ನಿಮ್ ತರನೇ ಎಲ್ಲರೂ ಮದುವೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಎಲ್ಲರೂ ಸಿಂಗಲ್ ಗಳು, ಆವಾಗ ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ ನಿಮ್ಗೆ? ಯಾರು ಯಾರನ್ನ ಬೇಕಾದ್ರೂ ಇಟ್ಕೊಳ್ಬಹುದು. ಏನು, ನೀವು ಮದ್ವೆ ಆಗಲ್ಲ ಅಂತ ಹೇಳಿದ ತಕ್ಷಣ ನಿಮ್ ಫಿಸಿಕಲ್ ನೀಡ್ಸ್ ಬಂದಾಗ ಬಿಡತ್ತಾ? ನಿಮ್ ಹಾರ್ಮೋನ್ ಉತ್ಪಾದನೆ ಆಗೋದು ನಿಂತು ಬಿಡತ್ತಾ? ಇಲ್ಲ. ಕಂಪನಿಯನ್ ಬೇಕು ತಾನೆ? ಎಷ್ಟು ಜನರ ಜೊತೆಗೆ ಹೋಗ್ತೀರಾ? ಏನಾಗತ್ತೆ ನಿಮ್ಗೆ ಗೊತ್ತಾ? ಎಲ್ಲಿ ಈ ಲಿಂಗ ಅಸಮಾನತೆ ಅನ್ನೋದಿದೆಯಲ್ಲ, ಹುಡುಗರ ಸಂಖ್ಯೆ ಜಾಸ್ತಿ ಆಗಿ ಹುಡುಗಿಯರ ಸಂಖ್ಯೆ ಕಡಿಮೆ ಆದ್ರೇನೆ ಅಪರಾಧಗಳು ಜಾಸ್ತಿ ಆಗುತ್ತಂತೆ. ಮುಂಚೆ ಎಲ್ಲ ಒಂದ್ ಮಾತು ಹೇಳ್ತಾ ಇದ್ರು ಗೊತ್ತಾ, ನನ್ಗೆ ಇನ್ನೂ ನೆನಪಿದೆ, ಈ ವೇಶ್ಯಾವಾಟಿಕೆ ನೀವು ಕೇಳಿದಿರಲ್ಲ, ಬಾಂಬೆಯಲ್ಲಿ ರೆಡ್ ಲೈಟ್ ಏರಿಯಾಸ್ ಅಂತ ಕೇಳಿದಿರ ತಾನೆ? ಅದು ಮುಚ್ಚಬೇಕು ಅಂತ ಹೇಳಿ ಎಲ್ಲರೂ ಈ ಬುದ್ಧಿಜೀವಿಗಳೆಲ್ಲ ಮುಚ್ಚಬೇಕು ಅಂತ ಹೇಳಿದಾಗ ಎಷ್ಟೋ ಜನ ಹೇಳದ್ರಂತೆ, ಬೇಡ ಅದು ಇರ್ಲಿ, ಅದು ಇರೋದ್ರಿಂದ ನಮ್ ಎಷ್ಟೋ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂತ. ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮ್ಗೆ ಅಲ್ವಾ? ಸೊ ಒಂದು ಮದ್ವೆ ಇದೆ, ಒಂದು ಚೌಕಟ್ಟಿದೆ, ಒಂದು ಕಮಿಟ್ಮೆಂಟ್ ಇದೆ, ಎಥಿಕ್ಸ್ ಇದೆ, ಮೊರಾಲಿಟಿ ಇದೆ. ಇಲ್ಲ ಅಂತ ಹೇಳಿದ್ರೆ ಯಾವುದು ಇಲ್ಲ, ಫುಲ್ ಸ್ವೇಚ್ಛಾಚಾರ, ಮನ್ಸಿಗೆ ಬಂದಾಗ ಮಾಡಬಹುದು. ಅಪರಾಧ ಎಷ್ಟಾಗತ್ತೆ? ಹೋಗ್ಲಿ, ಮದ್ವೆ ಇಲ್ಲ ಅಂತ ಹೇಳಿದ್ರೆ ನೀವು ಯಾರದಾದ್ರೂ ಜೊತೆಗೆ ಕಮಿಟ್ಮೆಂಟ್ ಮಾಡಿಕೊಂಡು ಎಷ್ಟು ವರ್ಷ ಇರಕ್ಕಾಗತ್ತೆ?
3: ಈ ಪ್ರಶ್ನೆಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಉತ್ತರಕ್ಕೆಂಬ. ಅಕ್ಕ, ಈಗ ಟೈಮ್ ಆಯ್ತು, ಹಂಗಾಗಿ ಇವತ್ತಿನ ಸಂಚಿಕೆಯನ್ನ ಮುಗಿಸಿ ಹೊರಡೋ ಹೊತ್ತು ನಮ್ಮೊಟ್ಟಿಗಿರುವ ಸಿಂಧು ಐತಾಳ್ರಿಗೆ ಸ್ಪೆಷಲ್ ಗೆಸ್ಟ್ ಇವತ್ತು, ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಆಪ್ತ ಸಮಾಲೋಚಕಿ ಆಗಿರುವಂತಹ ಸುವರ್ಣ ಕುಂದಾಪುರ ಅವ್ರಿಗೂ ಧನ್ಯವಾದ. ಹಾಗೆ ಪ್ರಶ್ನೆಗಳನ್ನ ಕೇಳಿದವರು ನಮ್ಮ ಹನಿ ಮತ್ತು ಪ್ರತೀಕ್ಷಾ. ಈಗಿನ ಜನರೇಷನ್ ಮನಸ್ಥಿತಿ, ಆ ಪ್ರಶ್ನೆಗಳು, ಅದ್ರ ಉತ್ತರವನ್ನ ಇನ್ನಷ್ಟು ಕಣ್ಕಂಬಿತ್ತು ನಾವು ಅದನ್ನ ಮುಂದಿನ ಸಂಚಿಕೆಯಲ್ಲಿ ಕಣ್ಕಂಬ. ಇಷ್ಟು ತನಕ ರೇಡಿಯೋ ಕೇಂದ್ರಿಗೆ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಇದು ಪ್ರಿಯ ಮನಸ್ಸೆ, ನ್ಯೂ ಕೇಂದ್ರಿಪದ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.

0: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮಗೆ ಪುರುಸೋತ್ತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂಥೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನ ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತ ಹೇಳಿದರೆ ಭೂಮಿ, ಇಳೆ ಅಂತ ಹೇಳಿದ್ರು ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತ ಹೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂತ ಹೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನ ರೀಡ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತ ಅಂತ ಹೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂತ ಹೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂತಹ ಒಂದು ಮನಸ್ಸು ಬೇಕು ಅಂತ ಹೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರು ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನು ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂತ ಹೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂತ ಹೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆ ಎಲ್ಲ ಹೆದರ್ತಾರೆ ಅಂತ ಹೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರು, ಹೆಣ್ಣು ಮಕ್ಳು ಯಾವತ್ತೂ ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದ್ರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನ ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನ ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತಾದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದಾ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ, ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ. ಉರಿ ಯಾವ್ದಕ್ಕೆ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕಾದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನು ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ. ಅವಳಿಗೆ ಅದು ಉರಿಯನ್ನು ಆ ಒಂದು ಅನುಭವವನ್ನು ಕೊಡ್ತಾನೆ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು, ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನು ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ ಮಗಳ ಸೊಸೆ ನಾದಿನಿ ಅಳಿಯ ಅಕ್ಕ ತಮ್ಮ ತಂಗಿ ಮೈದುನ ಸ್ನೇಹಿತೆ ವಾರಗಿತ್ತಿ ನೆರೆಹೊರೆ ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ. ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ. ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರೂ, ತಟ್ಟಿದರೂ, ಕುಟ್ಟಿದರೂ, ಮೆಟ್ಟಿದರೂ, ಚಚ್ಚಿ ಚೆಂಡಾಡಿದರು ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ. ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ. ನೆನಪಿಡು, ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತು ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನು ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂಥದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನು ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತು ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು ಪರಿಶುದ್ಧಳು, ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನು ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ ಕೇಂತಾ ಇರಿ, ರೇಡಿಯೋ ಕುಂದಾಪುರ 89.6 FM.
1: ಹೇ ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡಾರ.
2: ಯಾವ ಕಾಲೇಜ್?
1: ಇನ್ಯಾವ್ದು ಬಂಡರ್ ಕರ್ ಕಾಲೇಜ್.
2: ನೀ ದೊಡ್ಡ ಆದ್ಮೇಲೆ ಯಾವ ಕಾಲೇಜ್ ಸೇರ್ಕೊಂಬೋದು?
1: ಇನ್ಯಾವ್ದು ಬಂಡರ್ ಕರ್ ಕಾಲೇಜಿಗೆ ಸೇರುದು?
2: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
1: ಹೌದ್, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
3: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಬಂಡರ್ ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: 16FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಆತಿಥಿ ಜ್ಯೋತಿಯಲ್ಲಿ ಇವತ್ತು ಯಾರಿದ್ರು ಗೊತ್ತಾ? ಆಕ್ಚುಲಿ ಇವ್ರು ಬರ್ಕಂತ ನಾನು ಬಹಳಷ್ಟು ವರ್ಷದಿಂದ ಕಾಯ್ತಿದ್ದೆ. ಅಂದ್ರೆ ನಮ್ಮ ರೇಡಿಯೋ ಕುಂದಾಪುರ ಶುರುವಾದ್ರಿಂದ ಅವತ್ತೊಂದ್ಸಲ ನಮ್ಮ ಕಾಲೇಜಿಗೆ ಬಂದಿದ್ರ ನಾನು ಕಾಯ್ತಿದ್ದೆ ಇವರಿಗೆ, ಅವತ್ತು ಬರಲಿಲ್ಲ. ಆದ್ರೆ ಇವತ್ತು ಈ ದಿನ ಸುದಿನ ಅಂತ ಹೇಳ್ತಾರಲ್ಲ, ಹಂಗ ಇವ್ರು ಇವತ್ತು ನಮ್ಮ ರೇಡಿಯೋ ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ಭಂಡಾರಕಾಸ್ ಕಾಲೇಜಿನ ಕಾಲೇಜ್ ಡೇಗೆ ಅತಿಥಿಯಾಗಿ ಬಂದವರು ಯಾರಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇವರು ಬೇರೆ ಯಾರು ಅಲ್ಲ, ಆಕ್ಚುಲಿ ಇವ್ರನ್ನ ದಾನ ಶೂರ ಕರ್ಣ ಅಂತಾನೆ ಹೇಳ್ಬಹುದು. ನಮ್ಮ ಕುಂದಾಪುರ, ನಮ್ಮ ಉಡುಪಿ ಜಿಲ್ಲಾ ಭಾಗದಲ್ಲಿ ಬಹಳಷ್ಟು ನನಗೆ ಗೊತ್ತಿಲ್ಲ ಇವರಿಗೆ ವಿದ್ಯಾರ್ಥಿಗಳಂದ್ರೆ ಅಥವಾ ವಿದ್ಯೆ ಅಂದ್ರೆ ಅದೆಷ್ಟು ಪ್ರೀತಿ, ಅದೆಷ್ಟು ಅಂದ್ರೆ ಕಾಳಜಿ. ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು, ಹೆಚ್ಚಿನ ಸ್ಕೂಲ್ಗಳಲ್ಲಿ ಹೆಚ್ಚಿನ ಕಾಲೇಜ್ಗಳಲ್ಲಿ ಸಿಗುವ ಸ್ಕಾಲರ್ಶಿಪ್ಗಳು ಇವರ ತಂದೆಯ ಹೆಸರಲ್ಲಿರುತ್ತೆ, ಹೆಗ್ಗುಂಜೆ ರಾಜೀವ ಶೆಟ್ಟಿಯವರ ಹೆಸರಲ್ಲಿರುತ್ತೆ. ಹಂಗಿದ್ರೆ ಯಾರಂತ ಗೊತ್ತಾಯ್ತಾ ನಿಮಗೆ? ಯಸ್, ಯು ಆರ್ ರೈಟ್. ಇವರು ಡಾಕ್ಟರ್ HS ಶೆಟ್ಟಿಯವರು. ಡಾಕ್ಟರೇಟ್ ಇನ್ ಸೈನ್ಸ್ ಮಾಡಿದವರು, ಡಾಕ್ಟರೇಟ್ ಇನ್ ಲಿಟ್ರೇಚರ್ ಮಾಡಿದವರು. ಇವರು ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೈಸೂರು ಮರ್ಕೆಂಟೈಲ್ ಕಂಪನಿ ಲಿಮಿಟೆಡ್ ಅಂಡ್ ಆಲ್ಸೋ ಪ್ರೆಸಿಡೆಂಟ್ ಅಧ್ಯಕ್ಷರು. ಯಾವ್ದ್ರದ್ದು ಅಂದ್ರೆ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು. ಆದ್ರೆ ನಮ್ಮ ಡಾಕ್ಟರ್ HS ಶೆಟ್ಟಿಯವರು ಹಾಲಾಡಿಯವರು ಅಲ್ಲ ಸರ್?
3: ಹೌದು ಹೌದು.
2: ನಮಸ್ಕಾರ ಸರ್.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ.
3: ತುಂಬಾ ತುಂಬಾ ಧನ್ಯವಾದ.
2: ನೀವು ಬಂದದ್ದು ಭಾರಿ ಖುಷಿ ಆಯ್ತು ಸರ್.
3: ನನಗೂ ಕೂಡ.
2: ಯಾಕೆ ಹೇಳಿ ನಮ್ ಖುಷಿ?
3: ಯಾಕಂತ ಹೇಳಿದ್ರೆ ನಾವು ಈ ಸ್ಕೂಲಿನ ಒಂದು ಓಲ್ಡ್ ಸ್ಟೂಡೆಂಟ್, ಎರಡನೇದಾಗಿ ನಾವು ನಿಮ್ಮ ಹಾಗೆ ಆಲೋಚನೆ ಮಾಡ್ತೀವಿ, ಹಾಗಾಗಿ ನಿಮಗೆ ಖುಷಿ ಅಂತ ತಿಳ್ಕೊಳ್ತೀವಿ.
2: ಸೋ ನೈಸ್. ಯಾಕಂದ್ರೆ ವಿದ್ಯಾದಾನ ಅನ್ನೋದು ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ಮುಂಚೂಣಿಯಲ್ಲಿ ಇದ್ದೀರಿ ಸರ್. ಐ ಆಲ್ವೇಸ್ ಯೂಸ್ ಟು ವಂಡರ್, ಅಂದ್ರೆ ಒಬ್ಬ ವ್ಯಕ್ತಿ ಶೈಕ್ಷಣಿಕವಾಗಿ, ಈಗ ದಾನದಲ್ಲಿ ಬಹಳಷ್ಟು ದಾನಗಳಿದ್ದಾವೆ, ಆದ್ರೆ ಈ ಸ್ಕಾಲರ್ಶಿಪ್ ಕೊಟ್ಟು ಈಗ ಓದ್ಲಿಕ್ಕೆ ಆಗದೆ ಇರೋ ವಿದ್ಯಾರ್ಥಿಗಳು, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಯಾರೇ ಇರ್ಬೋದು, ಅವ್ರಿಗೊಂದು ಸಪೋರ್ಟ್ ಆಗೋದಿದೆಯಲ್ಲ, ಅದು ನೀವು ಸಣ್ಣ ಮಟ್ಟದಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ. ಅದನ್ನೊಂದು ಕ್ಯಾಂಪೇನ್ ಅನ್ನೋ ತರನೇ, ಅಂದ್ರೆ ಅಷ್ಟು ಜನಕ್ಕೆ ಸಹಾಯವಾಗಲಿ ಅನ್ನೋ ತರ ಮಾಡ್ತಾ ಇದ್ದೀರಿ. ವಾಟ್ ಇಸ್ ದಟ್ ಮೋಟಿವೇಶನ್ ನಿಮಗೆ, ಅಷ್ಟೊಂದು ಸ್ಫೂರ್ತಿ ಎಲ್ಲಿಂದ, ಅದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ ಸರ್?
3: ಖಂಡಿತವಾಗಿ. ಅದಕ್ಕೆ ಅಂದ್ರೆ ನಮ್ಮ ಒಂದು ಕನ್ಸೆಪ್ಟ್ ಆಫ್ ಲೈಫ್, ನಾವು ದುಡಿದ ಒಂದು ಭಾಗ ಸಮಾಜಕ್ಕೆ ಕೊಡಬೇಕು ಅನ್ನೋದು. ಯಾಕೆ ಶಿಕ್ಷಣಕ್ಕೆ ಮತ್ತೆ ಹೌಸಿಂಗ್ಗೆ ಕೊಟ್ಟಿವಿ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ರಿಸಿಪಿಯೆಂಟ್ಗೆ ಹೋಗುತ್ತೆ. ಶಿಕ್ಷಣ ಕೊಟ್ಟವಾಗ ನಾವು ಬಹಳಷ್ಟು ಸ್ಕೂಲ್ ಕಟ್ಸಿದ್ದೇನೆ, ಸ್ಕೂಲಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೇನೆ, ಮತ್ತೆ ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡ್ತೀವಿ, ನೀರಿನ ವ್ಯವಸ್ಥೆ, ಟಾಯ್ಲೆಟ್ಸು, ಕಂಪ್ಯೂಟರ್ ಲ್ಯಾಬ್ಸ್ ತುಂಬಾ ತುಂಬಾ 18 ವರ್ಷದಿಂದ ಮಾಡಿದ್ದೇನೆ. ಮತ್ತೆ ಇವಾಗ ಮನೆ ಕಟ್ಸಿಕೊಡುವಂತ ಕೆಲಸ ಲಾಸ್ಟ್ 2 ವರ್ಷದಿಂದ, ಮೊದಲು ಯಕ್ಷಗಾನದ ಅವ್ರಿಗೆ ಕಳ್ಸಿಕೊಟ್ಟಿದೀವಿ, ಇವಾಗ ಕೊರಗರಿಗೆ, ಯಾಕಂದ್ರೆ ಮೋಸ್ಟ್ ಡಿಸರ್ವಿಂಗ್ ಅಂತ. ಹಾಗಾಗಿ ಅದು ಈ ಸ್ಕೂಲು ಮತ್ತೆ ಈ ಮನೆ ಕಟ್ಟಿಸೋದ್ರಲ್ಲಿ, ಮನೆ ಕಟ್ಟಿಸುವ ಕೆಲಸವನ್ನು ನಾವು ಸ್ವಂತ ಕಟ್ಟಿ ಕೊಡ್ತಾ ಇದ್ದೀವಿ. ನಾವೇ ನಿಂತು, ನಮ್ದೇನೋ ಒಂದು ಕಂಪನಿ ಇದೆ, ಇಂಜಿನಿಯರಿಂಗ್ ಕಂಪನಿ, ನಮ್ಮ ಹತ್ರ ಬಹಳಷ್ಟು ಇಂಜಿನಿಯರ್ಸ್ ಇದ್ದಾರೆ. ಸೊ ನಾವೇ ಕಟ್ಟಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇಷ್ಟೊಳಗೆ 28 ಮನೆ ಕಂಪ್ಲೀಟ್ ಆಯ್ತು. ಇವಾಗ 42ನೇ ಮನೆ ಕೆಲಸ ನಡೀತಾ ಇದೆ. ಸೊ ಒಟ್ಟು 100 ಮನೆ ಕಟ್ಟಿ ಕೊಡ್ಬೇಕು ಅಂತ. ತಾವೊಮ್ಮೆ ಬಂದು ನೋಡ್ಬೇಕು, ಬಹಳ ಸುಂದರವಾದ ಮನೆ ಮಾಡಿದ್ವಿ.
2: ಇತ್ತೀಚೆಗಷ್ಟೇ ಒಂದ್ ಮನೆ ಈ ಕಡೆ
3: ಉಳ್ಳೂರಲ್ಲಿ 4 ಮನೆಯನ್ನ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಈಗ ಮಾಡ್ತಾ ಇರೋದು ಅಮಾಸ್ಬೈಲ್.

0: ಶಿಕ್ಷಣ ಅಂತ ಹೇಳಿದ್ರೆ ನಾವು ಶಿಕ್ಷಣ ಮಾಡುವಾಗ ನಾವು ಬಹಳಷ್ಟು ಕಷ್ಟ ನೋಡಿದ್ದೀವಿ. ನಾವು ನೋಡಿ, ಯಾಕಂದ್ರೆ ನಾವು ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಬೇಸಾಯ ಮಾಡ್ಕೊಂಡು ಬಂದವರು. ಅಲ್ಪ ಸ್ವಲ್ಪ ಬೇಸಾಯ ಮತ್ತೆ ಬಹಳಷ್ಟು ಭೂಮಿ ಇತ್ತು. ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ ಭೂಮಿ ಹೋದ್ಮೇಲೆ ನಾವು ನೋಡಿದಂತ ಒಂದು ಕಷ್ಟ ಪ್ರಾಯಶಃ ಯಾರು ನೋಡ್ಲಿಕ್ಕಿಲ್ಲ. ಅವಾಗ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡ್ಬೇಕಂತ ಮನೆಯಲ್ಲೇ ಬಹಳ ಪ್ರೆಷರ್ ಇತ್ತು. ಯಾಕಂದ್ರೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಏನಾದ್ರೂ ಆದಾಯ ಬರುತ್ತೆ, ಕಾಲೇಜಿಗೆ ಹೋಗಿ ಬಂದ್ರೆ ಏನ್ ಪ್ರಯೋಜನ, ಕೆಲಸ ಸಿಗುವುದಿಲ್ಲ. ಯಾಕಂದ್ರೆ ಅವಾಗ ಒಂದೇ ಒಂದು ತಲೆಯಲ್ಲಿ ಬ್ಯಾಂಕ್ ಇಂದ ಕೆಲಸ ಸಿಗುತ್ತೆ ಅಂತ, ಬ್ಯಾಂಕ್ ನ್ಯಾಷನಲೈಸ್ ಆದ್ಮೇಲೆ ಅದು ಸಿಗುವುದಿಲ್ಲ ಅಂತ. ಹಾಗಾಗಿ ನೀವು ಕೆಲಸ ಮಾಡಿ ಯಾಕೆ ಹಣ ಖರ್ಚು ಮಾಡಬೇಕು, ಯಾಕೆ ಕಷ್ಟಪಡಬೇಕು ಅಂತ. ನಮ್ಮ ತಂದೆ ಟೀಚರ್ ಆಗಿದ್ರು, ಅವರು ಕೂಡ ಹೇಳ್ತಾ ಇದ್ರು ಯಾಕೆ ಸುಮ್ಮನೆ ಎಲ್ಲ ಖರ್ಚು ಮಾಡಿ ಗ್ರಾಜುಯೇಷನ್ ಮಾಡಿ ಏನ್ ಪ್ರಯೋಜನ, ಕೆಲಸ ಸಿಗುವುದಿಲ್ಲ ಅಂತ. ಹಾಗಾಗಿ ನನ್ನ ಪ್ರಕಾರ ತುಂಬಾ ಮಕ್ಕಳಿಗೆ ಇಂಥ ಸಮಸ್ಯೆ ಇರಬಹುದು. ನಾವೇನಾದ್ರೂ ಅಳಿಲು ಸೇವೆ ಮಾಡಿದ್ರೆ ಅವರ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಬರಬಹುದು ಅನ್ನುವ ಕಾರಣಕ್ಕೆ ನಾವು ಈ ಒಂದು ಶೈಕ್ಷಣಿಕ ಮತ್ತೆ ಹೌಸಿಂಗ್ ಅದನ್ನು ಮೇನ್ ಆಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ.
1: ನಂಗೆ ಖುಷಿ ಆದದ್ದು ಅದೇ ಸರ್, ಯಾಕೆ ಗೊತ್ತಾ, ನಾವು ಹೈಸ್ಕೂಲಿಗೆಲ್ಲ ಹೋ ತಿಪ್ಪತ್ತಿಗೆ ಯಾರು ನಮಗೆ ಸ್ಕಾಲರ್ಶಿಪ್ ಕೊಟ್ರೆ ಭಾರಿ ಖುಷಿ ಅಪ್ಪ, ಈ ಸ್ಕಾಲರ್ಶಿಪ್ ಕೊಟ್ರಲ್ಲ. ಇನ್ನೊಂದು ನಮ್ಗೆ ಒಂದು ಖುಷಿ ಯಾಕೆ ಅಂದ್ರೆ ಅಕಾಡೆಮಿಕಲಿ ನಾವು ಚೆನ್ನಾಗಿದ್ದೀವಿ ಅನ್ನೋದನ್ನ ಯಾರೋ ಗುರುತಿಸ್ತಾ ಇದ್ದಾರೆ. ಸೊ ಎಲ್ಲೋ ನಮಗೆ ಒಂಥರ ಆತ್ಮತೃಪ್ತಿ ಅಂದ್ರೆ ನಮ್ಮ ಮನೆಯವರಿಗೆ ಚೂರಾದ್ರೂ ಭಾರವಾಗಿದೆ ನಮ್ಗೆ ಓದಕ್ಕೆ ಆತಿತ್ತಲ್ಲ. ಸೊ ನೀವು ನಿಮ್ಮ ಜೀವನದಲ್ಲಿ ಆ ಸ್ಟ್ರಗಲ್ ಇತ್ತಲ್ಲ, ಹೋರಾಟ ಅವತ್ತಿನ ದಿನದ್ದು, ಅದು ನಿಮ್ಗೆ ಸ್ಫೂರ್ತಿ ಆಯ್ತು ಅಂತ ಹೇಳ್ತೀರಿ. ಈಗ ಭಂಡಾರ್ಕರ್ಸ್ ಕಾಲೇಜಿನ ನೆನಪು ಒಂದು ನೀವು ಹೇಳ್ಕೊಂಡಾರೆ, ಯಾಕಂದ್ರೆ ನೀವು ಭಂಡಾರ್ಕರ್ಸ್ ಕಾಲೇಜಿಗೆ, ಈ ಕಾಲೇಜಿನ ಈಗಿನ ವಿದ್ಯಾರ್ಥಿಗಳಿಗೆ ನೀವು ಕೊಟ್ಟ ಸ್ಕಾಲರ್ಶಿಪ್ ಅದೆಷ್ಟೋ ಅಲ್ದ, ಪ್ರತಿ ವರ್ಷ ಹೆಗ್ಗುಂಜೆ ರಾಜೀವ ಶೆಟ್ಟಿ ಅವ್ರ ಹೆಸರಲ್ಲಿ ಸ್ಕಾಲರ್ಶಿಪ್ ಹೋಗ್ತಾನೆ ಇದೆ, ಎಲ್ರಿಗೂ ಸಿಗ್ತಾನೆ ಇದೆ. ಹಾಂಗಾಗಿ ಬರೀ ನಮ್ ಕಾಲೇಜ್ ಅಂತಲ್ಲ, ಅದೆಷ್ಟೋ ಕಾಲೇಜ್, ಅದರೊಟ್ಟಿಗೆ ನಮ್ಮ ಬ್ರಹ್ಮಾವರದ ಬೋರ್ಡ್ ಹೈಸ್ಕೂಲ್ ಅಲ್ಲ, ಅದೀಗ ಹೆಗ್ಗುಂಜೆ ರಾಜೀವ ಶೆಟ್ಟಿ ಅವ್ರ ಹೆಸರನ್ನ ಇಟ್ಬಿಟ್ಟಿದ್ದಾರೆ ಆ ಶಾಲೆಗೆ. ಸೊ ಇಂತಹ ವಿದ್ಯಾದಾನಕ್ಕೆ ಮುಂದಾಗುವವರು ಬಹಳ ಅಪರೂಪ. ಸೊ ಭಂಡಾರ್ಕರ್ಸ್ ಕಾಲೇಜಿನ ಪಾತ್ರ ಇದ್ರಲ್ಲಿ ಎಷ್ಟಿದೆ, ನಿಮ್ಮ ಆ ದಿನಗಳು ಹೆಂಗಿತ್ತು ಅದನ್ನೆಲ್ಲ ಒಂಚೂರು ಹೇಳ್ಕೊಳ್ಳಿ ಸರ್.
0: ಭಂಡಾರ್ಕರ್ಸ್ ಕಾಲೇಜಿನ ಪಾತ್ರ ಬಹಳಷ್ಟಿದೆ. ನಾನು ಈ ಶಾಲೆ ಬಪ್ಪತ್ತಿಗೆ, ಕಾಲೇಜಿಗೆ ಬಪ್ಪತ್ತಿಗೆ, ನಮ್ಮ ಕಾಲೇಜಲ್ಲ ಸುಮಾರು 1800 ಜನ ಇದ್ದೀರಿ, ಅದರಲ್ಲಿ ಸುಮಾರು ಒಂದು 8-10 ಜನ ಪಂಚಿ ಉಟ್ಕೊಂಡು ಬರ್ತಾ ಇದ್ದೀರಿ. ನನ್ನ ಹೆಸರು ಪಂಚಿಶೀನಾ ಅಂತ, ಯಾಕಂದ್ರೆ ನಮ್ಮ ಕ್ಲಾಸಲ್ಲಿ ಇಬ್ರು ಶ್ರೀನಿವಾಸ ಇದ್ರು, ಒಬ್ಬ ಬಿಕಾಮ್ ಅಲ್ಲಿ ಶ್ರೀನಿವಾಸ್ ಅಂತ, ಒಬ್ಬ ಬಿಎಸ್ಸಿ ಅಲ್ಲಿ ಶ್ರೀನಿವಾಸ.
1: ಶ್ರೀನಿವಾಸ
0: ಅದು ಡಿಸ್ಟಿಂಗ್ವಿಷನ್ ಮಾಡುವ, ಅವನು ಪ್ಯಾಂಟ್ ಶ್ರೀನಿವಾಸ, ನನ್ನ ಹೆಸರು ಪಂಚಿಶೀನಾ ಅಂತ. ನಾನಂತ ಹೇಳಿದ್ರೆ ನಾನು ಆ ಕಾಲದಲ್ಲಿ ಚಪ್ಪಲ್ ಹಾಕ್ತಾ ಇರಲಿಲ್ಲ, ಇದಕ್ಕೊಂದು ಯಾವುದೊಂದು ಪ್ರಿನ್ಸಿಪಲ್ಗೋಸ್ಕರ ಅಲ್ಲ, ಅಂದ್ರೆ ಎಫೋರ್ಡಬಿಲಿಟಿ ಇರಲಿಲ್ಲ. ನಾನು ಫಸ್ಟ್ ಇಯರ್ ಅಲ್ಲಿರುವಾಗ ಒಂದು ಆ ಒಂದು ಸ್ಕೀಮ್ ಇತ್ತು, ಅದರಲ್ಲಿ ಈ ಡೋನರ್ಸ್ ಇದ್ರು ಎಲ್ಲ ಮಧ್ಯದಿಂದ ಊಟ ಕೊಡ್ತಾ ಇದ್ದೀರಿ. ಅದು ಅಂದ್ರೆ ಈ ಸ್ಕೂಲ್ ಪೀಪಲ್ ಲೀಡರ್ ಪ್ರೆಸಿಡೆಂಟ್ ಪವರ್ ಸುಕುಮಾರ್ ಶೆಟ್ಟರ್ ಇದ್ದೀರ ಸ್ವಾಮಿಗೆ, ಅವ್ರು 1 ವರ್ಷ ನನಗೆ ಊಟ ಕೊಟ್ಟಿದ್ರು. ಮತ್ತೆ 2 ವರ್ಷ ನಾನು ಕಾಲೇಜ್ ಬರುವಾಗ ಊಟ ಮಾಡಲಿಲ್ಲ, ಮಾಡಲಿಲ್ಲ. ಎಷ್ಟು ಅಂದ್ರೆ ನಾವಂದ್ರೆ ಲೈಬ್ರರಿಯಲ್ಲಿ ಕೂತ್ಕೊಂಡ್ ಲೈಬ್ರರಿಯಲ್ಲಿ ಕೂತ್ಕೊಂಡ್ರೆ ನಮ್ಗೆ ಬಂದು ಕೇಳ್ತಾರೆ ಬೇರೆ ಫ್ರೆಂಡ್ಸ್, ಯಾಕೆ ನೀವು ಊಟ ಮಾಡಲಿ ಅಂದೇಳಿ. ಕಾಡಿ ನಾನು ಪುಸ್ತಕ ಹಿಡ್ಕೊಂಡು ತಿರುಗುದು ಪಾಟಿ ತುಂಬ ಮಧ್ಯಾಹ್ನ ಬಿಸಿಲಲ್ಲ, ಅಂದ್ರೆ ಆವಾಗ ಒಂದ್ ರೀತಿ ಈಗೋ ಇರುತ್ತಲ್ಲ, ನಾವು ಹೇಳಕ್ ರೆಡಿ ಇಲ್ಲ, ನಾವು ಊಟ ಮಾಡಲಿಲ್ಲ, ದುಡ್ಡು ಇಲ್ಲ,
1: ಸ್ವಾಭಿಮಾನ.
0: ಅದಂತ ಹೇಳಿದ್ರೆ ನನಗೆ ಜೀವನದಲ್ಲಿ ಏನಾದರೂ ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಓವರ್ಕಮ್ ಮಾಡ್ಬೇಕಂತ. ಮತ್ತೆ ಬಸ್ಸಿನ ನಾವು ಬಸ್ಸಿಗೋಸ್ಕರ ನಮ್ ಪಾಸ್ ಇರಲಿಲ್ಲ, ನಾನು ಆ ಹೋರಾಟದ ಮುಂಚೂಣಿಯಲ್ಲಿದ್ದೆ, ಬಹಳ ಗಲಾಟೆ ಮಾಡಿದ್ವಿ ನಾವು. ಆವಾಗ ಒಬ್ರು ಜಿ ಎ ಭಾವ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಇದ್ರು, ನಾವು ಗಲಾಟೆ ಮಾಡಿದ್ದು ಒಂದಿಷ್ಟು ಜನ ಮಕ್ಕಳನ್ನು ಹಿಡ್ಕೊಂಡವ್ರು, ನಾವು ಗಲಾಟೆ ಮಾಡಿ ಮತ್ತೆ ಬಸ್ಸಿನ ಮೇಲೆಲ್ಲ ಬರೆದದ್ದು, ಬರೆಯುವಾಗ ಅವನ ವಿರುದ್ಧ ಎಲ್ಲ ಘೋಷಣೆ ಬರೆದಿದ್ದೀವಿ. ಒಂದು 20-30 ಜನ ಹಿಡ್ಕೊಂಡು ಹೋದ್ರು, 40 ಜನ ಹಿಡ್ಕೊಂಡು ಹೋದ್ರು. ನಾವೆಲ್ಲ ಹೋಗಿ ಕಡಿಕೆ ಅದನ್ನೆಲ್ಲ ಕೈಯೆಲ್ಲ ಚಿಮಣೆಣ್ಣಿ ತಕೊಂಡು ತೊಳ್ಕೊಂಡು, ನಮ್ಗೆ ಗೊತ್ತವ್ರು ಭತ್ರ ಗೊತ್ತಾಗ್ತಾನೆ ಡಾಮರ್ ಇದ್ದಿತ್ತಲ್ಲ, ಅದು ಎಂತಾಯ್ತಂದ ಹೋಗಿ ಎಲ್ಲ ಚೆಕ್ ಮಾಡ್ರಿ. ಚೆಕ್ ಮಾಡೋತ್ತಿಗೆ ನಾನು ಎಲ್ಲೋ ಅದು ಪಂಜಿ ಕಟ್ಟದ್ದ ಪಂಜಿ ಹಿಂದೆ ಬದಿ ಹೆಂಗ ಇದ್ದಿತ್ತು,
1: ಅದು ಬಿಳಿ ಪಂಚೆಯ
0: ಬಿಳಿ ಪಂಚ ಹಿಡ್ಕೊಂಡ್ರು. ಎಂತ ಹಿಂಸೆ ಅಂತ ಹೇಳಿದ್ರೆ ಅವರು ಎಷ್ಟು ಹೊಡೆದಿದ್ದಾರೆ ಅಂದ್ರೆ, ರಾಟೆಗೆ ಹಾಕಿ ಹೊಡೆದು ನಮ್ಗೆ ಬಾಯರಿಕೆ ಆಯ್ತು, ನೀರು ಕೊಡಿ ಅಂತ ಹೇಳ್ತ. ಆವಾಗ ಒಂದು ಬಾಲ್ದಿ ಹಂಗೆ ಅರ್ಧ ಬಾಲ್ದಿ ನೀರು ತಕೊಂಡು ಬಂದ್ರು ಅವ್ರು ಪೊಲೀಸರು, ಅದ್ರಲ್ಲಿ ಒಂದು 20 ಜನ ಪೊಲೀಸರು ಅದಕ್ಕೆ ಉಚ್ಚಿ ಹೋಯ್ತರು, ಉಚ್ಚಿ ಹೋಯ್ದು ನಮ್ಗೆ ಕುಡ್ಸಿದ್ರು ಅದನ್ನ. ನನಗೆ ಅವರು ಅವನ ಭಾವ ಇಂಥ ಒಂದು ಅಟ್ರಾಸಿಟೀಸ್. ಇವಾಗ ಅಂದ್ರೆ ಈ ಮಾಧ್ಯಮ ಮತ್ತೆ ಟಿವಿ ಇದೆಲ್ಲ ಇರಲಿಲ್ಲಲ್ಲ, ಮತ್ತೆ ಮೊಬೈಲ್ ನಮ್ಮನ್ನ ವಿವಸ್ತ್ರ ಮಾಡಿ ನಮ್ಮ ಮರ್ಮಾಂಗಕ್ಕೆ ಇದು ಯಾವುದು ಡಾಂಬರ್ ಹಚ್ಚಿ ಅವನು ಮೆರವಣಿಗೆ ಮಾಡಿಸಿದ್ದ. ಅಂಥ ಒಂದು ವಿಚಿತ್ರ ರೀತಿ ಮಕ್ಕಳ ಮೇಲೆ, ಸ್ಟೂಡೆಂಟ್ಸ್ ಮೇಲೆ. ಅಂದರೆ ನಾವು ಕೇಳಿದ್ದೇನು, ನಮಗೆ ಬರೀ ಒಂದು ಪಾಸ್ ಕೊಡಿ ಅಂತ. ನಮಗೆ ಅಂದರೆ ಇಟ್ ಇಸ್ ಒನ್ ಸಮ್ ಆಫ್ ದಿ ಮೆಮೊರೇಬಲ್, ಅಂದರೆ ಇಟ್ಸ್ ಎ ನೆಗೆಟಿವ್ ಮೆಮರಿ, ಬಟ್ ಫೈನಲಿ ಅವ್ರು ಕೊಟ್ಟಿಲ್ಲ. ಮತ್ತೆ ಒಂದು ಸ್ಟ್ರೈಕ್ ಮಾಡಿದ್ದೀವಿ ನಾವು, ಅಂದರೆ ಆವಾಗ 159 ರೂಪಾಯಿ ಏನೋ ಡೊನೇಷನ್ ಇತ್ತು. ಇಷ್ಟು ವರ್ಷ ಆಯಿತು, ನೀವು ಡೊನೇಷನ್ ಯಾಕೆ ತಗೊಳ್ಳೋದು ಅಂತ. ಅಂದರೆ ನಮ್ಮ ಮೈಂಡ್ ಸೆಟ್ ಎಷ್ಟು ಕರಪ್ಟ್ ಇತ್ತು ಅಂತ ಹೇಳಿದರೆ, ನಮಗೆ ಇವಾಗ ಅರ್ಥ ಆಗ್ತಾಯಿದೆ 155 ರೂಪಾಯಿ 59 ರೂಪಾಯಲ್ಲಿ ಏನೂ ಆಗೋದಿಲ್ಲ ಅಂತ. ನಾನು ಈಗ ಈ ಬಂಡಾರ್ಸ್ಕಸ್ ಕಾಲೇಜಿಗೆ ಡೊನೇಷನ್ ಮಾಡಿದ್ರು ಬಂಡಾರ್ಸ್ಕಸ್ ಅವರು ಹೇಳಿದ್ರಲ್ಲ, 3 ಜನ ಮಕ್ಕಳು ಬ್ಯಾರಿನಲ್ಲಿದ್ದರು ಅವಾಗ, ನಾನು 15 ವರ್ಷ ಬ್ಯಾರಿನಲ್ಲಿದ್ದೆ. ಅವರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸ್, ನಾನು ಬ್ಯಾರಿನ್ ಕನ್ನಡ ಸಂಘ ಸೆಕ್ರೆಟರಿ ಆಗಿದ್ದೆ, ಹಾಗಾಗಿ ನಮಗೆಲ್ಲ ಊರ್ ಮನೆಯವ್ರದ್ದೆಲ್ಲ ಕನೆಕ್ಷನ್ ಚೆಂದ ಇದ್ದಿತ್ತು. ಅವರ ಅಪ್ಪ ಏನು ಸ್ಟೋರಿ ಹೇಳ್ತಾ ಇದ್ರು, ಆವಾಗ ನಮ್ಗೆ ಅರ್ಥ ಆಗ್ತಾ ಇತ್ತು. ಅಂದ್ರೆ 1940 ಆವಾಗ ಕರೆಂಟು ಇಲ್ಲ, ಅಲ್ಲಿ ನೀರು ಇಲ್ಲ. ಅವ್ರು ಹೇಳ್ತಾ ಇದ್ರು ಇಂಡಿಯಾದಿಂದ, ಆವಾಗ ಬ್ರಿಟಿಷ್ ರೂಲ್ ಅಲ್ಲಿ, ಇಂಡಿಯಾದಿಂದ ವಾರಕ್ಕೊಂದು 15 ದಿನಕ್ಕೊಂದು ಶಿಪ್ ಬರ್ತಾ ಇತ್ತಂತೆ. ಅದ್ರಂಗೆ ಫುಡ್ ಬಂದ್ರೆ ಮಾತ್ರನೇ, ಯಾವ ಡಾಕ್ಟರ್ ಕೂಡ ಬ್ರಿಟಿಷ್ ಅಥವಾ ಅಮೆರಿಕನ್ ಬೇರೆಯವ್ರು ಅಲ್ಲಿ ಕೆಲಸ ಮಾಡೋಕೆ ರೆಡಿ ಇಲ್ಲ. ಯಾಕಂದ್ರೆ ಎಸಿ ಇಲ್ಲ, ಸೂಸದ ನೀರು, ಫುಡ್ ವಾರಕ್ಕೊಂದ್ಸಲ ಬಪ್ಪದ. ಇವರು ಆವಾಗ ಆ ಪರಿಸ್ಥಿತಿಯಲ್ಲಿ, ಅಂದ್ರೆ ಈ ಪರ್ಲ್ ಫಿಶಿಂಗ್ ಮಾತ್ರ ಆವಾಗ, ಈ ಆಯಿಲ್ ಬಂದಿರಲಿಲ್ಲ. ಅಂದ್ರೆ 1940 ಈ ಯಾವ್ದು ಫಿಶರ್ಮೆನ್ ಡೀಪ್ ಸೀಗೆ ಹೋಗಿ, ಮನಾಮಾ ಪರ್ಲ್ ಅಂದ್ರೆ ವರ್ಲ್ಡ್ ಫೇಮಸ್, ಅದು ಆ ಫಿಶಿಂಗ್ ಮಾಡ್ತಾ ಇದ್ರು ಬ್ರಿಟಿಷ್. ಅವರಿಗೆ ಕಿವಿ ರೋಗ, ಮೂಗು ರೋಗ, ಬಾಯಿ ರೋಗ, ಚರ್ಮ ರೋಗ ಬರ್ತಾ ಇತ್ತು. ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಡಾಕ್ಟರ್ ಇರ್ಲಿಲ್ಲಂತೆ. ಅದಕ್ಕೋಸ್ಕರ ಇವರನ್ನ, ಇವರಂದ್ರೆ ಹೆಚ್ಚು ದುಡ್ಡು ಸಿಗತ್ತೆ ಅನ್ನೋ ಒಂದು ಕಾರಣದಿಂದ ಅವರು ಹೋಗಿ ಬಹಳ ಒಂದು ಕಷ್ಟದಲ್ಲಿ ಅವರು ಅಲ್ಲಿ ಡಾಕ್ಟರ್, ಒಬ್ಬರೇ ಒಬ್ಬರು ಡಾಕ್ಟರ್ ಅಂತೆ, ವೆರಿ ಫೇಮಸ್ ಡಾಕ್ಟರ್, ಅದರ ದುಡ್ಡದ ದುಡ್ಡನ್ನ ಇಂಥ ಇನ್ಸ್ಟಿಟ್ಯೂಷನ್ ಹಾಕಿದ್ದಾರೆ. ಅದರಿಂದ ನಮ್ಮಂತವ್ರಿಗೆ ಎಜುಕೇಶನ್ ಮಾಡೋಕಾಯ್ತು. ಅಂದ್ರೆ ನಾವೀಗ ಮಂಗಳೂರು ಅಥವಾ ಉಡುಪಿಗೆ ಹೋಗ್ಬೋದಾದ್ರೆ ನಮ್ಮ ಹತ್ರ ಆತ್ಲ ನಾನು ಎಷ್ಟೋ ದಿನ ಸೈಕಲ್ ಮಾಡಿ ಬಂದದ್ದಿದೆ. ಅಂದ್ರೆ ದುಡ್ಡಿಲ್ಲದ್ದಲ್ಲ, ಸೈಕಲ್ ಮಾಡ್ಕೊಂಡು ಬರ್ತಾ ಇದ್ದಿತ್ತು. ಎಷ್ಟು ನಾವು ವರ್ಷದಲ್ಲಿ ಯಾವಾಗ್ಲೂ ಎಷ್ಟು ಲೆಕ್ಕಾಚಾರ ಮಾಡಿ ಮಾಡೋದು, ಇಷ್ಟು ದಿನ ನಮ್ದು ಕಾಲೇಜಿಗೆ ಹೋದ್ರೆ ಅಟೆಂಡೆನ್ಸ್ ಸಿಗ್ತದೆ ಅಂತ. ನೀವು ಭಾಷಣದಲ್ಲಿ ಹೇಳಿದೆ, ಫೈನಲ್ ಇಯರ್ ಅಲ್ಲಿ ನಂದು ಅಟೆಂಡೆನ್ಸ್ ಫೇಲ್ ಆಯ್ತು, ಕಡಿಮೆ ಆಯ್ತು. ಅವಾಗ ಮಿನಿಮಮ್ 70 ಏನೋ ಡೇಸ್ ಬಂದ್ರೆ ಇದು ಅವರು ಟಿಕೆಟ್ ಕೊಡ್ತಾ ಇದ್ರು, ಯಾವುದು ಹಾಲ್ ಟಿಕೆಟ್. ನಂದು 70 ಕಡಿಮೆ ಇದ್ದಿತ್ತು, ಡಿನೇ ಮಾಡಿದ್ರು, ಕೊಡ್ಲಿಲ್ಲ. ಆವಾಗ ನಾನು ಹೋಗಿ ಸ್ವಲ್ಪ ಡ್ರಾಮಾ ಮಾಡಿದ್ದಲ್ಲ, ಇಮೋಷನಲ್ಲಿ ಪ್ರಿನ್ಸಿಪಲ್ ಶಾಂತಾರಾಮ್ ಬಹಳ ಒನ್ ಆಫ್ ದಿ ಮೋಸ್ಟ್ ಸ್ಟ್ರಿಕ್ಟ್, ಅಂದ್ರೆ ನಾವು ಅವಾಗ ಹೇಳೋದು ಕ್ರೂಯಲ್ ಪ್ರಿನ್ಸಿಪಲ್ ಅಂತ, ಬಟ್ ಇವಾಗ ವೆರಿ ಕೈಂಡ್ ಮ್ಯಾನ್. ನಾನು ಹೋಗಿ ಅವ್ರ ಆಫೀಸ್ ಎದುರು ಕೂತ್ ಬಿಟ್ಟೆ, ಅವರು ಗೆಟ್ ಔಟ್ ಅಂತ ಹೇಳಿ ನನ್ನ ಚಕ್ರಮಟ್ಟೆ ಹಾಕಿ ಕೂತಿ, ನಾನು ಹೋಗುದಿಲ್ಲ ಅಂತ ಹೇಳಿಲಿಕ್ಕೆ ಜನ ಕರೆಸಿದ್ರು. ಅವಾಗ ಏನೋ ಚೇಂಜ್ ಆಯ್ತು ಅವ್ರ ಹತ್ರ, ಎಂತ ನಿನ್ ಪ್ರಾಬ್ಲಮ್? ದೆನ್ ಐ ಟೋಲ್ಡ್ ಹಿಮ್, ಏನ್ ಪ್ರಾಬ್ಲಮ್ ಇದೆ ಮನೆಯಲ್ಲಿ, ಫಾದರ್ ಹಸ್ ಲಾಸ್ಟ್ ಜಾಬ್, ಅವರಿಗೆ ಮಾನಸಿಕ ಕಾಯಿಲೆ, ಮನೆಯಲ್ಲಿ ಭೂಮಿ ಹೋಗಿದೆ, ಬಹಳ ಕಷ್ಟ ನಮ್ಗೆ, ನಾನು ಸಾಗುವಳಿ ಮಾಡಿ ಬರ್ಬೇಕು, ಅದರಿಂದ ನಮ್ಮ ಹೊಟ್ಟೆ ಹೊರೀಕ್, ನಾನು ಕಡಿಮೆ ಆಯ್ತು ಅಟೆಂಡೆನ್ಸಿ. ಅದು ಮತ್ತೂ ಕೂಡ ಒಬ್ರು ನಮ್ಮ ಪ್ರೊಫೆಸರ್ ಅಧಿಕಾರಿ ಅಂತಿದ್ದೀರಿ, ಅವ್ರು ಬೇಕಂತ ನನಗೆ ಅಟೆಂಡೆನ್ಸ್ ಕೊಡ್ತಾ ಇಲ್ಲ. ನನ್ಗೆ ಈಗ ಅವ್ರು ಬಹಳ ಕ್ಲೋಸ್, ಆವಾಗ ಕ್ಲಾಸ್ ಅಲ್ಲಿ ಇರುವಾಗ ನಾನೊಂದು ಒಂದೆರಡು ಸಲ ಅವರು ಸ್ವಲ್ಪ ತಂಟೆ ಮಾಡೋದಿತ್ತು, ಬಡತನ ಇದ್ರು ಕೂಡ. ಅವರು ಯಕ್ಷಗಾನ, ಯಕ್ಷಗಾನ ಸ್ಟೈಲ್ ಅಲ್ಲಿ ಪಾಠ ಹೇಳುದು, ನನ್ನ ಹತ್ರ ಆನ್ಸರ್ ಕೇಳಿದ ಕೂಡ ಯಕ್ಷಗಾನ ಸ್ಟೈಲ್ ಅಲ್ಲಿ ಆನ್ಸರ್ ಹೇಳುದು. ಅವ್ರಿಗೆ ಇರಿಟೇಟ್ ಆಗಿ ನನ್ಗೆ ಎಷ್ಟೋ ಹೊರಗೆ ಕಳಿಸ್ತಾ ಇದ್ರು, ಅವ್ರಿಗೆ ಎಷ್ಟೋ ದಿನ ಹೊರಗೆ ನಿಲ್ಲಿಸ್ತಾ ಇದ್ರೆ, ಆ ದಿನದ ಅವರು ನನಗೆ ಇದು ಅಟೆಂಡೆನ್ಸ್ ಕೊಡ್ತಾ ಇರಲಿಲ್ಲ, ಆಗ ಕ್ಲಾಸ್ ಕಡಿಮೆ ಆಯ್ತಲ್ಲ. ಹಾಗಾಗಿ ಕಡಿಕೂರು ಶಾಂತಾರಾಮ್ ಅವರು ಈ ವಾಸ್ ವೆರಿ ಕೈಂಡ್, ಅಂತ ಕೇಳಿದ್ರು ಇವನ್ನೆಲ್ಲ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ತಕೊಂಡು ಬನ್ನಿ ಅಂತ. ತಂದು ನೋಡ್ತಾರೆ, ಫಸ್ಟ್ ಇಯರ್ ಇಂದ 2 ಸಬ್ಜೆಕ್ಟ್ ಬಾಕಿ ಇದೆ, ಸೆಕೆಂಡ್ ಇಯರ್ 4 ಸಬ್ಜೆಕ್ಟ್ ಬಾಕಿ ಇದೆ, ಮತ್ತು ಪುನಃ ಅಗೇನ್ಸ್ಟ್, ನಿನ್ನೆಲ್ಲ ಕಂಪ್ಲೀಟ್ ಮಾಡುತ್ತೆ ಅಯೋಗ್ಯ, ಸೇಮ್ ವರ್ಡ್, ಫಸ್ಟ್ ಇಯರ್ ಇಂದ ಇಟ್ಕೊಂಡಿದ್ದೇನೆ, ನಿನ್ನ ಹತ್ರ ಅತ್ತ ಅಂತ. ನಾನು ಹೇಳಿದೆ, ಸರ್ ಬಿಲೀವ್ ಮೀ, ನಾನು ಖಂಡಿತ ಪಾಸ್ ಮಾಡ್ತೇನೆ ಅಂತ. ಹೇಗೆ ಹೇಳುತ್ತೆ ಅಂತ, ಏನಿಲ್ಲ ಕಾನ್ಫಿಡೆನ್ಸ್, ನಾನು ಪಾಸ್ ಮಾಡ್ತೇನೆ ಅಂತ. ಆಗ ನೋಡೋಣ, ಲೆಟ್ ಮೀ ಸಿ ಅಂತ. ಇಂಗ್ಲೀಷಲ್ಲೇ ಮಾತಾಡೋದು, ಅಂದ್ರೆ ಯುಎಸ್ಎಫ್ ಪ್ರೊಫೆಸರ್ ಇನ್ ಮಣಿಪಾಲ್, ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಆಗಿದ್ರು. ನೋಡ್ತೇನೆ ನಾನು, ಯು ಹ್ಯಾವ್ ಟು ಕೀಪ್ ಯುವರ್ ಪ್ರಾಮಿಸ್. ಐ ಸೆಡ್ ಐ ವಿಲ್ ಕೀಪ್ ಮೈ ಪ್ರಾಮಿಸ್. ದೆನ್ ಐ ಗಾಟ್ 59% ಇನ್ ಫೈನಲ್ ಇಯರ್. One month, I put lots of efforts.
1: Wow.
0: In practicals, definitely professors, ನಮ್ಮದು ಒಂದಿಷ್ಟು ಜನ ಪಿಯೋನ್ಸ್ ಪಿಯೋನ್ಸ್ ಅಂದ್ರೆ ಅಟೆಂಡರ್ಸ್ ಇದ್ರು, ಅವರೆಲ್ಲ ಬಹಳ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಪ್ರಾಕ್ಟಿಕಲ್ ವಾಸ್ ವೆರಿ ಡಿಫಿಕಲ್ಟ್, ಫಸ್ಟ್ ಇಯರ್ ಪ್ರಾಕ್ಟಿಕಲ್ ಡೂಯಿಂಗ್ ಇನ್ ದಿ ಫೈನಲ್ ಇಯರ್, ಬಟ್ ದೇ ಹೆಲ್ಪ್ ಡಸ್. ಸೊ ಬಟ್ ಥಿಯರಿ ಅಂಡ್ ಅದರ್ ಐ ಪಾಸ್ಡ್ ಅಂಡ್ ದೆನ್ ನಾನು ಇದು ಸರ್ಟಿಫಿಕೇಟ್ ತಗೊಂಡು ಬರೋ ದಿನ ಹೋಗಿ ಹೇಳಿದೆ ಅವರಿಗೆ, ಸರ್ ಐ ಕೆಪ್ಟ್ ಮೈ ಪ್ರಾಮಿಸ್. ಓ ಐ ರಿಮೆಂಬರ್ ಯುವರ್ ದಟ್ ಅಂತ ಹೇಳಿ.
1: ಹೌ ವಾಸ್ ಯುವರ್ ಇಂಗ್ಲಿಷ್ ದೆನ್? ಆಗ ನಿಮ್ ಇಂಗ್ಲಿಷ್ ಹೆಂಗಿತ್ತು?
0: ನನ್ನ ಇಂಗ್ಲಿಷ್ ಒಳ್ಳೇದಿರಲಿಲ್ಲ ಅವಾಗ, ಬಟ್ ಐ ವಾಸ್ ಸ್ಪೀಕಿಂಗ್ ಲಿಟಲ್ ಇಂಗ್ಲಿಷ್, ಬಟ್ ಮೈ ಇಂಗ್ಲಿಷ್ ವಾಸ್ ನೆವರ್ ಗುಡ್. ಯಾಕಂದ್ರೆ ಐ ವಾಸ್ ಮೈ ರೈಟಿಂಗ್ ಇಂಗ್ಲಿಷ್ ವಾಸ್ ವೆರಿ ಗುಡ್,
1: ಓಕೆ,
0: ಸ್ಪೋಕನ್ ಇಂಗ್ಲಿಷ್ ವಾಸ್ ನಾಟ್ ಗುಡ್, ಆದರೆ ರೈಟಿಂಗ್ ವಾಸ್ ಗುಡ್ ಅಂಡ್ ಮೈ ಗ್ರಾಮರ್ ವಾಸ್ ವೆರಿ ಗುಡ್. ಮೈ ಫಾದರ್ ವಾಸ್ ಎ ಇಂಗ್ಲಿಷ್ ಟೀಚರ್, ಸೊ ಯೂಸ್ ಟು ಟೀಚ್ ಇಂಗ್ಲಿಷ್ ರೈಟಿಂಗ್. ಯಾವಾಗ ಅಂತಂದ್ರೆ ಎಲ್ಲರೂ ಹಾಗೆ, ಅಂದ್ರೆ ನಮ್ಗೊಬ್ರು ಅಡಿಗಳ ಮಾಸ್ಟರ್ ಅಂದ್ರೆ ಇದ್ದಿರು ಹೈಸ್ಕೂಲ್ ಹಂಗೆ, ಅವರು ಎಂತ ಈ ಇಂಗ್ಲಿಷ್ ಅನ್ನ ಇದ್ ಮಾಡಿ ಕಲ್ತದ್ದು, ಯಾವ್ದು ನಿಮ್ಮ ನಿಮ್ಮ ಇದು ಯಾವ್ದು ಕರೆಸ್ಪಾಂಡೆನ್ಸ್ ಅಲ್ಲಿ ಎಲಿಮೆಂಟರಿ ಟೀಚರ್ ಹೈಸ್ಕೂಲ್ ಇವಪ್ಪದು. ಇವತ್ತು ನೆನ್ಪಿತ್ತವ್ರು ಹೇಳೋದೆಂತ ಗೊತ್ತಾ ನಿಮ್ಗೆ? ವಾಲ್ಕಿಂಗ್, ಟಾಲ್ಕಿಂಗ್. ನಾವೆಲ್ಲ ಹೋಯ್ಪ ಇದ್ರಲ್ಲಿ ಜಾಬ್ ಅಲ್ಲಿ ಹೋಯ್ಕೊಂಡು ಲಾಸ್ಟಿಗೆ ವಾಲ್ಕಿಂಗ್ ಅಂದ್ರೆ ಕೂಡ ನಗಾಡ್ತಾರೆ, ಯು ಶಟ್ ಮ್ಯಾನ್ ಅಂತ. ದಟ್ಸ್ ವೈ ಏನಾಯ್ತು ಅಂದ್ರೆ ವಿ ಸ್ಟಾಪ್ಡ್ ಯೂಸಿಂಗ್ ಇಂಗ್ಲಿಷ್ ಅಟ್ ಆಲ್.
1: ಓಕೆ,
0: ಅಂದ್ರೆ ಸಿ ದೇ ಫೈಂಡ್ ಔಟ್ ದಟ್ ಹಿಸ್ ಇಂಗ್ಲಿಷ್ ಇಸ್ ನಾಟ್ ಗುಡ್,
1: ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್.
0: ಹೌದಲ್ಲ, ಸಿ ಐ ವಿಲ್ ಲೂಸ್ ದಿ ಅಪರ್ಚುನಿಟಿ ಇಫ್ ಐ ಸ್ಪೀಕ್ ಇಂಗ್ಲಿಷ್, ಐ ಲೂಸ್ ದಿ ಅಪರ್ಚುನಿಟಿ. ಅವರ್ ಇಂಗ್ಲಿಷ್ ವಾಸ್ ಸೋ ಬ್ಯಾಡ್, ನನಗೆ ಈಗ ಗೊತ್ತಿದೆ ಈ ಫೋನೆಟಿಕ್ಸ್. ಗ್ರಾಮರ್ ವಾಸ್ ಗುಡ್, ರೈಟ್ ವೆರಿ ಗುಡ್, ಯಾಕಂದ್ರೆ ದೆನ್ ಐ ಸ್ಟಾಪ್ ಟಾಕಿಂಗ್ ಇಂಗ್ಲಿಷ್ ಇನ್ ದಿ ಇಂಟರ್ವ್ಯೂಸ್ ಅಂಡ್ ಅದರ್. ನಾನು ಹೇಳ್ತಾ ಇದ್ದೆ ನಂಗೆ ಇಂಗ್ಲಿಷ್ ಬರ್ತಾ ಇಲ್ಲ, ಐ ಡೋಂಟ್ ನೋ ಇಂಗ್ಲಿಷ್ ಅಂತ ಒನ್ ಟು ವರ್ಡ್ ಅಲ್ಲಿ. ದೆನ್ ದೇ ಸೆಡ್ ಯು ಆರ್ ನಾಟ್ ಎಲಿಜಿಬಲ್. ಸೊ ಮೈ ಸಿ ಇಂಗ್ಲಿಷ್ ಇಸ್ ಅನ್ ಎಸೆನ್ಷಿಯಲ್ ಪಾರ್ಟ್. ಆದ್ರೆ ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ಒಂದು ಮಕ್ಕಳನ್ನ ಇಂಗ್ಲಿಷ್ ಕಲಿಸಿ ಬಹಳ ಹಾಳು ಮಾಡ್ತಾ ಇದ್ದು. ಇಂಗ್ಲಿಷ್ ಒಂದಿಗೆ ಕನ್ನಡ ವೆರಿ ಇಂಪಾರ್ಟೆಂಟ್, ಮದರ್ ಟಂಗ್ ಕಲ್ಸಿದ್ದೇನೆ ನಾವು. ಅಂದ್ರೆ ಈಗ ಮತ್ತೆ ಏನಂತ ಹೇಳಿದ್ರೆ, ಈಗ ನಾನು ಕಾಂತ್ನಲ್ಲ, ತುಂಬಾ ಜನ ಈ ನಮ್ಮ ಸರ್ವೆಂಟ್ಸ್ ಮೇಡ್ಸ್ ಡ್ರೈವರ್ಸ್ ಅವ್ರ ಹತ್ರ ಎಲ್ಲ ನಾನು ಕೇಳ್ತೆ, ಯಾಕಪ್ಪ ನೀನು ಇಂಗ್ಲಿಷ್ ಕೂಲಿ ಕಳ್ಸೋದಂತ. ಇಂಗ್ಲಿಷ್ ಕಲ್ತರೆ ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಕ್ಕತ್ ಮಾರ್ರೆ. ಹೌದಾ, ಯಾವ ಸ್ಕೂಲಿ ಕಳಿಸ್ತೆ, ಯಾವ್ದೋ ಒಂದು ಸ್ಕೂಲ್ ಹೇಳ್ತ, ಎಷ್ಟು ಫೀಸ್? 16,000 ರೂಪಾಯಿ. ಅಂದ್ರೆ ಸಿ ವಾಟ್ ಕೈಂಡ್ ಆಫ್ ಕ್ವಾಲಿಟಿ ಎಜುಕೇಶನ್ ದೇ ಕ್ಯಾನ್ ಇಂಪಾರ್ಟ್ ಇನ್ ಎ 16,000 ಫೀಸ್ ಆರ್ 28,000 ಫೀಸ್ ಸ್ಕೂಲ್ ಅಂತ, ದಟ್ ಈಸ್ ಮೈ ಕ್ವಶನ್.
1: ಎಕ್ಸಾಕ್ಟ್ಲಿ ಸರ್.
0: ಇವತ್ತು ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಫಾರ್ ಬೆಟರ್ ದನ್ ದಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್. ಇವರಿಗೆ ಯಾರು ಹೇಳ್ತಾರೆ ಹೇಳಿ? ಸೊ ಇಫ್ ಯು ಆರ್ ಏಬಲ್ ಟು ಸೆಂಡ್ ಯುವರ್ ಚಿಲ್ಡ್ರನ್ ಟು ಗುಡ್ ಸ್ಕೂಲ್, then you see, my children I send them to English school and see, but I send them to the international school, TASB and the International School of Bangalore, because I wanted to send them outside India for higher education. So that was the only reason. ಇಲ್ಲ ಅಂತ ಹೇಳಿದ್ರೆ, ಇಫ್ ಯು ಡೋಂಟ್ ವಾಂಟ್ ಟು ಸೆಂಡ್ ದೆಮ್ ಫಾರ್ ಇನ್ ಹೈಯರ್ ಎಜುಕೇಷನ್ ಅಂಡ್ ಅಥ್ ಇಟ್ ಇಸ್ ಬೆಟರ್ ಟು ಗಿವ್ ದೆಮ್ ಎಜುಕೇಷನ್ ಇನ್ ಯುವರ್ ಮದರ್ ಟಂಗ್, ದೆನ್ ಸ್ವಿಚ್ ಇನ್ ಟು ದಿ ಇಂಗ್ಲಿಷ್. ಇವಾಗ ಇಂಗ್ಲಿಷ್ ಇಸ್ ನಾಟ್ ಎ ಪ್ರಾಬ್ಲಮ್, ನೀವು ಆಟೋ ಡ್ರೈವರು ಇಂಗ್ಲಿಷ್ ಮಾತಾಡ್ತಾರೆ. ಈಗ ಇದು ಟೊಮೆಟೊದವಳು ಕೂಡ ಹೇಳ್ತಾಳೆ ಇಂಗ್ಲಿಷ್ ಹಿಂದಿ. ಬ್ಯಾಂಗ್ಳೂರಲ್ಲಂತೂ ಎನಿ ಲ್ಯಾಂಗ್ವೇಜ್, ನೀವೀಗ ಇಂಗ್ಲಿಷು ಹಿಂದಿ ತಮಿಳು ತೆಲುಗು ವಾಟ್ ಎವರ್ ದಿ ಲ್ಯಾಂಗ್ವೇಜ್ ಯು ಆರ್ ಏಬಲ್ ಟು ಸ್ಪೀಕ್, ಯು ಕ್ಯಾನ್ ಮ್ಯಾನೇಜ್ ಇಟ್. ಲ್ಯಾಂಗ್ವೇಜ್ ನಮ್ಮ ಕಾಲದಲ್ಲಿ ಕಮ್ಯುನಿಕೇಷನ್ಗೆ ಲ್ಯಾಂಗ್ವೇಜ್ ವಾಸ್ ನಾಟ್ ಇಂಪಾರ್ಟೆಂಟ್, ಟುಡೇ ಕಮ್ಯುನಿಕೇಷನ್ ಇಸ್ ನಾಟ್ ಎ ಪ್ರಾಬ್ಲಮ್. ಹಾಗಾಗಿ ಅತಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಮದರ್ ಟಂಗ್ ಅನ್ನ ಕಲಿಸೋದು, ಮದರ್ ಟಂಗ್ ಅಲ್ಲಿ ಬೇಸಿಕ್ ಎಜುಕೇಷನ್ ಕೊಡೋದು ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ.
1: ಸೊ ಮೂಲಭೂತ ಶಿಕ್ಷಣ ಅನ್ನೋದು ಮಾತೃಭಾಷೆಯಲ್ಲಿ ಇದ್ರೆ ಒಳ್ಳೇದು ಅಂತ ನೀವು ಹೇಳ್ತೀರಿ.
0: ಯಾಕಂದ್ರೆ ಕಂಪಲ್ಸರಿ ಮಾಡಬೇಕು, ವೆದರ್ ದೇ ಆರ್ ಇಂಡಿಯನ್ಸ್ ನಾನ್ ಇಂಡಿಯನ್ಸ್ ಆರ್ ಕನ್ನಡಿಗಾಸ್ ಆರ್ ನಾನ್ ಕನ್ನಡಿಗಾಸ್, ಸರ್ಟನ್ ಲೆವೆಲ್ ಮೇ ಬಿ ಅಪ್ ಟು 10th ಆರ್ 7th, 100% ಇಟ್ ಶುಡ್ ಬಿ ಇನ್ ದಿ ಕನ್ನಡ ಮೀಡಿಯಂ.
1: ಕನ್ನಡ ಮೀಡಿಯಂ ಈಗ ಎಂತ ಗೊತ್ತು ಸರ್, ನೀವು ಹೇಳೋದು ಕರೆಕ್ಟ್. ಕಡಿಮೆ ಫೀಸಿನ ಶಾಲೆಗಳಿಗೆ ಇಂಗ್ಲಿಷ್ ಮೀಡಿಯಂ ಅಂತ ಕಳಿಸ್ತಾರೆ, ಆ ಮಗು ಅತ್ಲೆ ಕನ್ನಡ ಅಲ್ಲ ಇತ್ಲೆ ಇಂಗ್ಲಿಷ್ ಅಲ್ಲ, ಯಾವ ಭಾಷೆ ಬರ್ತಿಲ್ಲ, ಯಾವ ಬರುಕು ಬರ್ತಿಲ್ಲ, ಸರಿ ಮಾತಾಡಕ್ಕೂ ಬರ್ತಿಲ್ಲ.
0: ನಾವು ಅವ್ರನ್ನ ವೆಜಿಟೇಬಲ್ ಮಾಡ್ತಾ ಇತ್ತು ಅದನ್ನ ಮಕ್ಕಳನ್ನ, ಯಾಕಂದ್ರೆ ಅದು ಅಂದ್ರೆ ಈ ಇಲ್ಲಿಟ್ರೇಟ್ ಅಂಡ್ ಅನ್ಎಜುಕೇಟೆಡ್ ಅಂಡ್ ಲೆಸ್ ಎಜುಕೇಟೆಡ್ ಪೀಪಲ್ಗೆ ಅವರಿಗೊಂದು ಹಂಬಲ ಆಸೆ. ನನ್ನ ಮಕ್ಕಳು ಇಂಗ್ಲಿಷ್ ಮಾತಾಡ್ರ ಕೂಡಲೇ ಏನೋ
1: ದೊಡ್ಡ ಜನ
0: ಮಾಡ್ತಾರಂತ, ಅವ್ರನ್ನ ಅದೇ ಕನ್ನಡ ಸ್ಕೂಲಿಗೆ ಕಳಿಸ್ರೆ ಅವು ಖಂಡಿತ ಹೆಚ್ಚು ಮಾಡ್ತಾವೆ.
1: ಆಕ್ಚುಲಿ ಸರ್, ಈಗ ನೀವಿರ್ಬೋದು, ನಾವಿರ್ಬೋದು, ಅಥವಾ ಇಲ್ಲಿ ಕೂತವ್ರು ಯಾರೇ ಇರ್ಬೋದು, ಎಲ್ಲ ನಂಗೊತ್ತಿ ಪ್ರಕಾರ ಕನ್ನಡ ಮೀಡಿಯಂಗೆ ಹೋದ್ದು. ಟೆಂತ್ ತನಕ ಅಂತೂ ಎಸ್ ಎಲ್ ಸಿ ಅಂತೂ ಕನ್ನಡ ಮೀಡಿಯಂಗೆ ಮುಗಿಸಿ, ಕಡೆಗೆ ಪಿ ಯು ಸಿಗೆ ಹೋದ್ಮೇಲೆ ಅಲ್ಲಿ ಇಂಗ್ಲಿಷ್ ಕಂಪಲ್ಸರಿ ಇರುತ್ತೆ. ಒಂದ್ ಸ್ವಲ್ಪ ಮೇಲೆ ಕೇಳಕ್ ಆಮಂಗ್ ಆತ, ಆದ್ರೂ ನಾವ್ ಬೇಗ ಮ್ಯಾನೇಜ್ ಮಾಡ್ತೋ. ನಮ್ ಮಾತಾಡೋಕೆ ಒಂಚೂರು ಕಷ್ಟ ಆಪು, ಆದರೆ ಬುದ್ಧಿವಂತಿಕೆಯಲ್ಲಿ ನಾವೇ ಮುಂದೆ, ಮಾರ್ಕ್ಸ್ ತೆಗೆದ್ರಲ್ಲಿ ನಾವೇ ಮುಂದೆ, ಕಡೆಗೆ ಭಾಷೆ ಮ್ಯಾನೇಜ್ ಮಾಡುದು ನಾವೇ, ಆ ಭಾಷೆನ ಗ್ರಾಮರ್ ಮಿಸ್ಟೇಕ್ ಇಲ್ಲದೆ ಲೈಕ್ ಮಾಡಿ ಮಾತಾಡುದು ನಾವೇ. ಯಾಕಂದ್ರೆ ಆ ಫೌಂಡೇಶನ್ ಒಳ್ಳೆ ರೀತಿಯಲ್ಲಿ ಹಾಕಿರುತ್ತೆ. ಮಾತೃ ಭಾಷೆಯಿಂದ ಒಂದ್ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ಹೋಗಿ ಕಡೆಗೆ ಮಾತಾಡುದು, ಕಡೆಗೆ ಮತ್ತೆ ಅಫ್ಲೂಯೆನ್ಸಿ ಬತ್ತ ಹೋತ್.
0: ಈಗ ನಾನಂದ್ರೆ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೆ, ಈಗ ಕಡಿಮೆ ಬಿಕಾಸ್ ಆಫ್ ಏಜ್ ಅಂಡ್ ಈಗ ನಾವಂದ್ರೆ ಅಂತ ಕ್ರೋನಿಕ್ ಬಿಸ್ನೆಸ್ ಮೈಂಡ್ ಸೆಟ್ ಇಲ್ಲ. ಅಂದ್ರೆ ಟ್ರೇಡಿಂಗ್ ಎಕ್ಸ್ಪೋರ್ಟ್ಸ್, ಹಾಗಾಗಿ ನಾನು ವರ್ಷದಲ್ಲಿ ಹೆಚ್ಚು ಕಡಿಮೆ 6 ತಿಂಗಳು ಟ್ರಾವೆಲಿಂಗ್ ಮಾಡ್ತಾ ಇದ್ದೆ. ನನ್ನ ಅನುಭವ ಈಗ ಈ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ, ಈಗ ಯು ಕೆ ಇರಲಿ, ಇದು ಅಮೆರಿಕಾ ಇರಲಿ, ಅಥವಾ ಕೆನಡಾ ಇರಲಿ, ಅವರು ನಮ್ಮಷ್ಟು ಚಂದದ ಇಂಗ್ಲಿಷ್ ಮಾತಾಡೋದಿಲ್ಲ.
1: ಸತ್ಯ,
0: ನಾವು ಇಂಗ್ಲಿಷ್ ಮಾತಾಡ್ರು ಕೂಡಲೇ ಕೆಲವ್ ನಾವು ಟ್ಯಾಕ್ಸಿ ಡ್ರೈವರ್ ನಾನು ನೋಡಿದ್ದು, ಅವನಿಗೆ ಸರ್ಪ್ರೈಸ್. ನನ್ನ ಐ ವಾಸ್ ಗೋಯಿಂಗ್ ಫ್ರಮ್ ಲಾಸ್ ಏಂಜಲಿಸ್ ಟು ಸ್ಯಾಂಡಿಯಾಗೋ, ಹೌ ಡು ಯು ಸ್ಪೀಕ್ ಸಚ್ ಎ ಬ್ಯೂಟಿಫುಲ್ ಇಂಗ್ಲಿಷ್. ಐ ಸೆಟ್ ಮೈ ಫಾದರ್ ಇಸ್ ಟು ಸ್ಪೀಕ್ ಇಂಗ್ಲಿಷ್, ದಟ್ಸ್ ವೈ ಐ ಆಮ್ ಸ್ಪೀಕಿಂಗ್ ಅಂತ. ಅಂದ್ರೆ ಯುವರ್ ಫಾದರ್ ಆಲ್ಸೋ ಸ್ಪೀಕಿಂಗ್ ಇಂಗ್ಲಿಷ್ ಅಂತ. ಅಂದ್ರೆ ಅವರಿಗೆ ಮತ್ತೆ ನೋಡಿದ್ದೆ, ಅವ್ರಿಗೆ ಬರೀಲಿಕ್ಕೆ ಬರ್ತಿಲ್ಲ. ಈ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅವರು ಇಂಗ್ಲಿಷ್ ಮದರ್ ಟಂಗ್ ಇದ್ರಲ್ಲ, ಅವ್ರಿಗೆ ಬರೀಲಿಕ್ಕೆ ಬರ್ತಿಲ್ಲ, ಮತ್ತೆ ಅವ್ರಿಗೆ ಗ್ರಾಮರ್ ಅನ್ನೋದು ಬಿಲ್ಕುಲ್ ಇಲ್ಲ. ಅಂದ್ರೆ ಅವರಿಗೆಲ್ಲ ಅಂದ್ರೆ ಸಬ್ ಲ್ಯಾಂಗ್ವೇಜ್ ಆಗಿದೆ ಇಂಗ್ಲಿಷ್. ದೇ ಆಡ್ ಲಾಟ್ಸ್ ಆಫ್ ಥಿಂಗ್ಸ್, ಈಗ ತುಂಬಾ ಹಿಂದಿ, ಮೆಕ್ಸಿಕನ್, ಮತ್ತೆ ಲ್ಯಾಟಿನ್ ಅಮೆರಿಕನ್ ಲ್ಯಾಂಗ್ವೇಜ್, ಫ್ರೆಂಚ್, ಸ್ಪ್ಯಾನಿಶ್ ಎಲ್ಲ. ಹಾಯ್, ಉಪ್ಪಿಟ್ಟು ಅವಲಕ್ಕಿ ಆಯ್ತು, ಉಪ್ಪಿಟ್ಟು ಅವಲಕ್ಕಿ ಎಲ್ಲಾದ್ರೂ ಎರಡೇನೆ, ಮತ್ತೆ ಶುಗರ್ ಮತ್ತೆ ಉಪ್ಪು ಮಾತ್ರ, ಹಂಗಲ್ಲ ಅದು ಅಮ್ಮ ಅಪ್ಪನ ಬಿಟ್ಟು ಮತ್ತೆಲ್ಲ ಇತ್ತು. ಸೊ ಆಸ್ ಸಚ್ ಈಗ ನಮ್ಮ ಈಗ ನೀವು ನೋಡಿದ್ರೆ ಕನ್ನಡ ಏನೋ ಒಂದು ಅವನತಿಗೆ ಬರ್ತಾ ಇದೆ. ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿದೆ, ಈ ಇದು ಯಾವುದಂದ್ರೆ ನಮ್ಮ ಈ ಏಡೆಡ್ ಸ್ಕೂಲ್ ಇತ್ತಲ್ಲ ಸುಮಾರು, ಈಗ 6,000 ಸ್ಕೂಲ್ ಇತ್ತು, ಒಂದು 7,200 ಸ್ಕೂಲ್ ಹಂಗೆ 1,200 ಸ್ಕೂಲ್ ಮುಚ್ಚಿ ಹೋಯ್ತು, ಈಗ ಇನ್ನೊಂದು 6,000 ಸ್ಕೂಲ್ ಇತ್ತು. 6,000 ಸ್ಕೂಲಲ್ಲೂ 6,000 ಸ್ಕೂಲ್ ಮೆಜಾರಿಟಿಯಲ್ಲಿ ಕನ್ನಡ ಮೀಡಿಯಂ. ಈ ಸರ್ಕಾರಿ ಶಾಲೆಯಲ್ಲಿ ಆಲ್ಮೋಸ್ಟ್ ಇವಾಗ 50%ಕ್ಕಿಂತ ಹೆಚ್ಚು ಇಂಗ್ಲಿಷ್ ಮೀಡಿಯಂ ಆಗಿ ಕನ್ವರ್ಟ್ ಮಾಡಿದರೆ, ಯಾವುದೀಗ ಕನ್ನಡ ಮೀಡಿಯಂ ಇತ್ತು ಅದ್ರಂಗೆ ಇಂಗ್ಲಿಷ್ ಮತ್ತೆ ಕನ್ನಡ ಅವರಿಗೆ ಆಪ್ಷನ್ ಕೊಡ್ತಾ ಇದ್ವಿ, ಮಕ್ಕಳು ಹೆಚ್ಚಿನರೆ ಇಂಗ್ಲಿಷ್ ತಕಂತಾರೆ. ಈಗ ನಮ್ಗೆ ನೆಸೆಸಿಟಿ ಕರ್ನಾಟಕದಂಗೆ ಅಂತ ಹೇಳಿದ್ರೆ ಈ ಒಂದು ಈ 6,000 ಶಾಲೆಯನ್ನು ಉಳಿಸೋದು, ಆದ್ರೆ ಉಳಿಸುವವರು ಯಾರಂತ ಒಂದೇ ದೊಡ್ಡ ದೊಡ್ಡ ಸಂಘ ಸಂಸ್ಥೆಯವರು, ದೊಡ್ಡ ದೊಡ್ಡ ನಮ್ಮಂಥವ್ರ ಹತ್ರ ಹತ್ತಲೇಕ, ನಾವೆಲ್ಲ ಸಣ್ಣ ಪುಟ್ಟ ವ್ಯಾಪಾರದವರು, ನಮ್ಮ ಜೀವನದಲ್ಲಿ ನಮ್ಮ ದುಡಿಮೆಯಲ್ಲಿ ನಾನಂದ್ರೆ ನಮ್ಮ ಇದರಲ್ಲಿ ಯಾರ ಹತ್ರ ದುಡ್ತಕ್ಕಂತಿಲ್ಲ, ನನ್ನ ದುಡಿಮೆಯನ್ನೇ ನಾನು ಖರ್ಚು ಮಾಡೋದು ಹೊರತು ನಾನು ಯಾರ ಹತ್ರ
1: ಬೇರೆ ಸ್ಪಾನ್ಸರ್ಸ್ ಮಾಡೋದು
0: ತಗೊಳ್ಳೋದಿಲ್ಲ, ಇದು ಇಲ್ಲ. ನಮ್ಮ ಹಣದಲ್ಲಿ ನಾನು ನನ್ನ ಅರ್ನಿಂಗ್ ಅಲ್ಲಿ 10% ಈ ಕ್ಯೂ ಇಟ್ಟು
1: ಸೊಸೈಟಿ
0: ಅಂದ್ರೆ ಎಸ್ ಎ ಚಾರಿಟಿ, ಇಫ್ ಐ ಅರ್ನ್ ಮೋರ್ ಆ ವರ್ಷದಂಗೆ ನಾ ಹೆಚ್ಚು ಖರ್ಚು ಮಾಡ್ತೀವಿ, ಕಡಿಮೆ ಅರ್ನಿಂಗ್ ಆದ್ರೆ ನಾವು ಕಡಿಮೆ ಖರ್ಚು ಮಾಡ್ತೇವೆ, ನಮ್ಗೇನು ಕಂಪಲ್ಷನ್ ಇಲ್ಲ. ಆದ್ರೆ ಅದನ್ನ ಉಳಿಸೋದು, ಈಗ ನೋಡಿ ಇವರು ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿ ಕನೇರಿ ಮಠ, ನನ್ಗೆ ಅಂದ್ರೆ ಅಂದ್ರೆ ಅವ್ರು ನಮ್ಮನ್ನು ಬಹಳ ಹಚ್ಚಿಕೊಂಡಿದ್ರು ಅಂದ್ರೆ, ಹಾಗೆ ಅವ್ರ ಬಗ್ಗೆ ಬಹಳ ಇಂಪ್ರೆಸ್ ನಾನು. ಸ್ವಾಮೀಜಿಯವರು ತುಂಬಾ ಸ್ವಾಮೀಜಿಯವರಿದ್ದಾರೆ, ಅದ್ ನಮ್ಮ ಆಧ್ಯಾತ್ಮಿಕ ಜೀವನ. ಅವರು 4,000 ಮರಾಠಿ ಸ್ಕೂಲ್ ಅನ್ನೇ ಅಡಾಪ್ಟ್ ಮಾಡಿದ್ರು. ದೇರ್ ಈಸ್ ನೋ ಬಡಿ ಕಮ್ಮಿಂಗ್ ಫಾರ್ವರ್ಡ್ ಟು ಟೇಕ್ ಓವರ್ ದಿಸ್ ಅನುದಾನಿತ ಶಾಲೆ ಇದೆ ಅಲ್ಲ. ಅನುದಾನಿತ ಶಾಲೆ ಸಮಸ್ಯೆ ಅಂದ್ರೆ ರಿಟೈರ್ ಆದ ಮಕ್ಕಳ ಮಾಸ್ಟರ್ಗೆ ಮತ್ತವ್ರು ಟೀಚರ್ ಕೊಡುದಿಲ್ಲ, ಎಲ್ಲ ಒಂದು ಟೀಚರ್ ಎರಡು ಟೀಚರ್ ಇದ್ರೆ, ಯಾವ ಫೆಸಿಲಿಟಿ ಇಲ್ಲ ಅವರಿಗೆ. ಅವರಿಗೆ ಬಟ್ಟೆ ಕೊಡುದಿಲ್ಲ, ಶೂ ಕೊಡುದಿಲ್ಲ, ಪುಸ್ತಕ ಕೊಡುದಿಲ್ಲ. ನಾನೊಂದು 20,000 ಮಕ್ಕಳಿಗೆ ಉಡುಪಿಯಲ್ಲಿ ಅನುದಾನಿತ ಶಾಲೆ ಮಕ್ಕಳಿಗೆ ಒಂದ್ ಜೊತೆ ಬಟ್ಟೆ ಕೊಡ್ತೇವೆ ಪ್ರತಿ ವರ್ಷ,
1: ಯೂನಿಫಾರ್ಮ್
0: ಫ್ರೀ ಯೂನಿಫಾರ್ಮ್. ಸೊ ನಮ್ಗೆ ಅದಕ್ಕಿಂತ ಹೆಚ್ಚು ಬಜೆಟ್ ಇಲ್ಲ, ಯಾಕಂದ್ರೆ ನನ್ಗೆ ತುಂಬಾ ಬಜೆಟ್ ಇದೆ, ಬೇರೆ ಬೇರೆ ಕೆಲಸ ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ದೆ, ಹಾಗಾಗಿ ಐ ಕಾಂಟ್ ಎಕ್ಸೀಡ್ ಮೋರ್ ದನ್ ಅವ್ರದ್ದೀಗ ರಿಕ್ವೈರ್ಮೆಂಟ್ ಇದೆ, ನೀವು ಶೂ ಕೊಡಿ, ಬ್ಯಾಗ್ ಕೊಡಿ ಅಂದ್ರೆ ನಿಜವಾಗ ಜೆನ್ಯೂನ್ ಇದು. ಆ ಮಕ್ಕಳು ಮಾತ್ರ ಆ ಕನ್ನಡ ಮೀಡಿಯಂ ಮಕ್ಕಳು ಈ ಅನುದಾನಿತ ಶಾಲೆಯಲ್ಲಿ ಅಂದ್ರೆ ಅತಿ ರಿಮೋಟೆಸ್ಟ್ ಏರಿಯಾ, ನೀವು ಹೋಗಿ ನೋಡಿ ಇಲ್ಲಿ ಸಿಕ್ಕಿಂ ಮಣಿಪುರಲ್ಲೆಲ್ಲ ಮಕ್ಕಳನ್ನು ಕಂಡ್ರು ಎಷ್ಟು ಸ್ಮಾರ್ಟ್ ಇತ್ತು ಅಂದ್ರೆ ಕಾಡು ಮಕ್ಕಳಂತ. ಅವು ಆ ಕಲ್ಲು ಮೇಲೆ ನಡೆಯುವುದು, ಆ ಕ್ಲಿಫ್ ಮೇಲೆ ನಡೆಯುವುದು, ಹಾರುವುದು, ಮರ ಹತ್ತುದು ನೋಡಿದ್ರೆ. ಈ ನಮ್ಮಲ್ಲಿ ಕೂಡ ಅಂತ ಟ್ಯಾಲೆಂಟೆಡ್ ಮಕ್ಕಳಿದ್ದಾವೆ. ಈ ಅತಿ ಒಂದು ರೂರಲ್ ಏರಿಯಾ ಹೋದರೆ ಅವನ್ನ ಡೆವಲಪ್ ಮಾಡಿದರೆ, ಮೇ ಬಿ ಸ್ಪೋರ್ಟ್ಸ್, ಮೇ ಬಿ ಫಾರ್ ಆರ್ಮಿ, ಮೇ ಬಿ ಫಾರ್ ಎನಿಥಿಂಗ್, ದೇ ಭಾಳ ಎಜೈಲ್ ಇರ್ತಾರೆ, ಭಾಳ ಸ್ಟ್ರಾಂಗ್, ಭಾಳ ಕರೇಜಿಯಸ್. ಆದರೆ ಏನಂತ ಹೇಳಿದ್ರೆ ನಾನು ಯಾವಾಗಲೂ ಅದೇ ಹೇಳೋದು, ಇಂಡಿಯಾದಲ್ಲಿ ಲಕ್ಷಾಂತರ ತೆಂಡೂಲ್ಕರ್ ಇದ್ರು, ಒಬ್ಬ ತೆಂಡೂಲ್ಕರಿ ಮಾತ್ರ ಚಾನ್ಸ್ ಸಿಕ್ತು ಅಂಥದ್ದು. ನಮ್ಮ ಹಳ್ಳಿ ಹಂಗೆ ಎಷ್ಟು ಜನ ಇದ್ರಂತೇಳಿ, ನಾವೆಲ್ಲ ಸಣ್ಣ ತಿಪ್ಪತ್ತಿಗೆ ಮಾಡ್ತಾ ಇದ್ದಲ್ಲ ಕೆಲಸಕ್ಕೆ ನಾವು ಆಲೋಚನೆ ಮಾಡಿದರೆ ನಮಗೆ ಭಾಳ ಸರ್ಪ್ರೈಸ್ ಆಗ್ತಂದರೆ, ನಮ್ಮನೆ ಎದುರು ಒಂದು ದೊಡ್ಡ ಹೊಳೆ, ಹಾಲಡಿ ಹೊಳೆ ಅಂತ, ಅವಾಗ ಡ್ಯಾಮ್ ಆಗಿರಲಿಲ್ಲ, ಹೊಳೆ ಹಿಂಗೆ ಸಿಕ್ಕಾಪಟ್ಟೆ ಮಳೆಗಾಲದ ನೀರು, ನೀರು ಅಂದರೆ ಏನು ಒಂದು 2000 ಕ್ಯೂಮೆಕ್ಸ್ ನೀರಿತ್ತೆ ಧಾರಾಕಾರ. ಈಗ ಮೇಲೆ ಡ್ಯಾಮ್ ಮಾಡಿದ್ರಷ್ಟು ಮಳೆ ಬಂದರೂ ಅಷ್ಟು ನೀರು ಬತ್ತಿಲ್ಲ. ನಾವು ಗಂಟಿ ಮೇಯಿಸೋದು, ಎಮ್ಮಿಗಳೆಂತ ಮಾಡೋದು, ನಾವು ಅವು ಹೊಳೆ ಹಾರಿ ಆಚೆಗೆ ಹೋಗಿ, ಬ್ರಿಡ್ಜ್ ಇತ್ತು, ಅವು ಏನು ಮಾಡ್ರು ಬ್ರಿಡ್ಜ್ ಮೇಲೆ ಬತ್ತಿಲ್ಲ. ನಮಗೆ ರೆಸ್ಟ್, ನಮಗೆ ಮನೆಗೆ ಎಮ್ಮಿನ ಬಿಟ್ಟು ಬಂದ್ರೆ ಪೆಟ್ ಹೊಡಿತ್ರು. ಆ ಎಮ್ಮಿನ ಹೆಂಗಾದ್ರೂ ಮಾಡಿ ನಾವು ಈಚೆ ತರ್ಕಲ್ಲ. ನಾವು ಆ ಎಮ್ಮಿ ಬಾಲ ಹಿಡ್ಕೊಂಡು ಅವನ್ ಅಂಥ ಇದ್ರಂಗೆ ಅವನ್ ಕ್ರಾಸ್ ಮಾಡೋದು. ಎಂತ ಒಂದು ನಮ್ಗೆ ಆ ರಿಸ್ಕ್ ಇದೇ ಇಲ್ಲ, ಅರಿವೇ ಇರುವುದಿಲ್ಲ. ಎಲ್ಲಾದ್ರೂ ಬಾಲ ಕೈಯಿಂದೆಲ್ಲ ಜಾರಿ ಹೋಯ್ತಂತ ಹೇಳಿದ್ರೆ ರಾಮನಾಮ ಸತ್ಯ.
1: ಅಲ್ಲ ನೀವು ಅದ್ರ ಬಾಲ ಹಿಡ್ಕೊಂಡು ತೇಲ್ಕೊಂಡೆ ಬಂದ,
0: ಅದು ಒಂದ್ ಕೈ ಹೆಂಗ್ ಕೋಲು ಹೊಡುದು.
1: ಓ
0: ಅದು ಎಂತ ಒಂದು ಅನುಭವ. ನಾನು ಇವತ್ತು ಆಲೋಚನೆ ಮಾಡೋ ನನಗೆ ಮೈ ನಡುಕ್ತದೆ. ನಾವು ಅಂದ್ರೆ ನಮ್ಮ ಹಳ್ಳಿ ಮಕ್ಕಳು ಹಾಗೆ ಅಂದ್ರೆ ಆ ಕಾನ್ಫಿಡೆನ್ಸ್ ಇತ್ತೆ ಇಲ್ಲ.
1: ಎಸ್,
0: ಅದನ್ನ ದ ಕಂಟ್ರಿ ಇಸ್ ನಾಟ್ ಎನ್ಕ್ಯಾಶಿಂಗ್. ಯಾಕಂದ್ರೆ ವಿ ಆರ್ ಮೋರ್ ಫೋಕಸ್ಡ್ ಆನ್ ಮೆಟ್ರೋಸ್, ಅರ್ಬನ್ ಏರಿಯಾಸ್,
1: ಸ್ಮಾರ್ಟ್ ಸಿಟೀಸ್.
0: ಇಟ್ ಇಸ್ ಎನಿ ಬಿಕಾಸ್ ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕ್ಸ್ ಇಸ್ ಎ ಪ್ಯಾರಾಮೀಟರ್, ಮಾರ್ಕ್ ಶುಡ್ ನಾಟ್ ಬಿ ದಿ ಪ್ಯಾರಾಮೀಟರ್ಸ್.
1: ಯೆಸ್,
0: ಟ್ಯಾಲೆಂಟ್ ಶುಡ್ ಬಿ ಪ್ಯಾರಾಮೀಟರ್, ಎಬಿಲಿಟಿ, ಎಜಿಲಿಟಿ ಶುಡ್ ಬಿ ಅ ಪ್ಯಾರಾಮೀಟರ್. ಅವ್ರನ್ನ ಈಗ ಮೊದಲು ಈ ಸೋವಿಯತ್ ಯೂನಿಯನ್ ನಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬಿಫೋರ್ ದೇ ಆರ್ ಬ್ರೋಕನ್, ಈ ಹುಟ್ಟದ ಮಕ್ಕಳನ್ನ ಫಸ್ಟ್ ವೆನ್ ದೇ ಆರ್ ಬೋರ್ನ್ ದೇ ವಿಲ್ ಥ್ರೋ ಇಟ್ ಟು ಎ ಟಬ್, ಟಬ್ ಅಂದ್ರೆ ಅದು ಸ್ವಲ್ಪ ನೀರು ಕುಡಿತ್ತು. ಅದು ಹೇಗೆ ಅದು ಆಕ್ಟ್ ಮಾಡುತ್ತೆ ಅಂತ ದೇ ಸ್ಟಡಿ ಬೈ ಸಮ್ ಇನ್ಸ್ಟ್ರೂಮೆಂಟ್ ಅಂಡ್ ಕ್ಯಾಮರಾಸ್ ಅಂಡ್ ಅದರ್. ಬೇಸ್ಡ್ ಆನ್ ದಟ್ ದೇ ಡಿಸೈಡ್ ವಾಟ್ ದಿಸ್ ಚೈಲ್ಡ್ ಶುಡ್ ಬಿ ಡೂಯಿಂಗ್ ಅಂತ. ಅಲ್ಲಿಂದ ದೇ ಸ್ಟಾರ್ಟ್ ದಿ ಟ್ರೈನಿಂಗ್, ವೆದರ್ ಇ ಶುಡ್ ಗೋ ಫಾರ್ ಆರ್ಮಿ ಆರ್ ಇಂಟೆಲಿಜೆನ್ಸ್, ಶುಡ್ ಬಿ ಎ ಸೈಂಟಿಸ್ಟ್ ಆರ್ ಎ ಸೋಲ್ಜರ್ ಅಂದ್ರೆ ಲೈಕ್ ದಿಸ್ ನಾವು ಅಥವಾ ಟೀಚರ್ ಅಂತ ಅಷ್ಟು ಇದನ್ನ ಇದು ಮಾಡ್ತಾ ಇದ್ದೀವಿ. ನಾವಿವಾಗ ಮಕ್ಕಳನ್ನ ಸ್ಟಡಿ ಮಾಡುವಂತ ಸಿಸ್ಟಮ್ ನಮ್ಮ ಹತ್ರ ಇಲ್ಲ. ನಾವು ಮೊದಲೆಲ್ಲ ನಮ್ಮ ಹಳ್ಳಿಯೆಲ್ಲ ಈ ಇದು ಎಂತಂದ್ರೆ ಈ ಬಿಜಲ್ತಿ ಅಂತ ಇದ್ದೀರಿ,
1: ಕೇಳಿದ್ದೀರಿ?
0: ಹೌದು ಹೌದು. ಆವಾಗ ಈ ಡಾಕ್ಟರ್ ಗೀಟ್ರ್ ಹಾಸ್ಪಿಟಲ್ ಎಲ್ಲ ಇರಲ್ಲ, ಅವ್ರು ಬರ್ತಾ ಇದ್ರೆ ಎಲ್ಲ ಮಕ್ಕಳನ್ನ ಎಲ್ಲಿ ಯಾವ್ದಾದ್ರು ಅಂದ್ರೆ ಮಕ್ಕಳು ನಾರ್ಮಲ್ ಡೆಲಿವರಿ ಆದ್ರೆ ಆಯ್ತಲ್ಲ, ಅಲ್ದಿದ್ರೆ ಬಂದರೆ ಅವರು ಈ ನಾವೆಲ್ಲ ಸಣ್ಣ ಮಕ್ಕಳು ಹೀಗೆ ಕಾಮ್ ನಮ್ಗೆ ಎಂಕ್ಯೂಸಿ ಸಾವ ಕೊಡ್ತಾ ಇದ್ದೀರ, ಬಂದ್ರೆ ಕೈಗೆ ಒಂದಿಷ್ಟು ಹೊನ್ನೆಣ್ಣೆ ಹಾಕೊಂಡ್ರೆ ನಮ್ಗೆ ಯಾಕಂದೇಳಿ ಗೊತ್ತಿಲ್ಲ. ಈ ನೋವು ಏನು, ಇಟ್ ಇಸ್ ಅ ಡಿಸ್ಇನ್ಫೆಕ್ಟೆಂಟ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಅಂತ ಕೈ ಹಾಕಿ ಆರಾಮದಿಂದ ಮಗುನ್ ತೆಗೆದ್ರು. ಅದು ಪ್ಯಾ ಅಂದ್ರೆ ಕೂಡ್ಲೆ ಅದ್ರ ಪುಕ್ಳಿಗೆ ಒಂಚೂರು ಇದು ಹಾಕಿ ಆ ಹೇಳ್ ತೆಗೆದ್ರು ಅಂತ ಹೇಳಿದ್ರು. ಮೂಸಿ ಕೂಡ್ಲೆ ಹೇಳ್ತಾ ಇದ್ರು
1: ಎಂತಂತ,
0: ಶೀತ ಆಗ್ತದೆ ಇದಕ್ಕೆ ಅಂತ ಪ್ರಾಬ್ಲಮ್ ಅಂದ್ರೆ ಅವರು ಅಷ್ಟು ಆ ಅದರ ಹೇಲಿನಿಂದ ಅವರು ಆ ಮಗುವಿನ ಆರೋಗ್ಯ ಮತ್ತು ಇದನ್ನ ಪ್ರಿಡಿಕ್ಟ್ ಮಾಡ್ತಾರೆ.
1: ವಾವ್,
0: ಇವತ್ತು ಆ ಒಂದು ನಮ್ಮ ಏನ್ಷಿಯಂಟ್ ಸೈನ್ಸ್ ಅನ್ನ ಇನ್ ದಿ ಕ್ರಶ್ ಫಾರ್ ಮನಿ ವಿ ಹ್ಯಾವ್ ಲಾಸ್ಟ್. ನಮ್ಮ ಅಜ್ಜಿ ಇದ್ದೀರಿ ಅಜ್ಜಿ, ನಾವು ಅವರು ಇಲ್ಲಿಟ್ರೇಟ್, ನಾವು ಸಾಗೊಳ್ಳಿ ಮಾಡುವ ಹೊತ್ತಿಗೆ ಅವ್ರು ಹೇಳುದು ನಮ್ಗೆ, ಮಗ ಈ ಸಲ ಈ ಬೈಲಂಗೆಲ್ಲ ಗೆದ್ದಿ ನಟ್ಟಿ ಮಾಡುದು ಬೇಡ. ಯಾಕೆ ಅಜ್ಜಿ ಕೇಂದ್ರೆ, ಈ ವರ್ಷ ಬರ್ತಿ ಮಳಿ ಬತ್, ನೆರಿ ಬತ್, ಕೊಳತು ಹತ್ತ. ಮಗ ಈ ವರ್ಷ ಮುಖಿ ಗೆದ್ದಿ ನಟ್ಟಿ ಮಾಡುದು ಬೇಡ. ಯಾಕೆ ಅಜ್ಜಿ ಕೇಂದ್ರೆ, ಈ ವರ್ಷ ಮಳಿ ಕಡಿಮೆ ಬತ್ತ ಮಗ, ಉರ್ದು ಹತ್ತ ಈ ಸಲ ಮಾಡು. ಅದು ಎಲ್ಲಿನ ಸೈನ್ಸ್ ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ಮೆಟ್ರಾಲಜಿ ಅವರಿಗೆ ಅಷ್ಟು ದುಡ್ಡು ಕೊಟ್ಟು ಅಷ್ಟು ದೊಡ್ಡ ಸ್ಟೇಷನ್ ಹಾಕಿ ದೇ ಗಿವ್ ಎ ರಾಂಗ್ ಅಸೆಸ್ಮೆಂಟ್. ಅವ್ರು ಹೇಳಿದ ಪ್ರಕಾರ ಒಂದು ವೆದರ್ ಅಂದ್ರೆ, ಸಿ ಐ ಆಮ್ ಆಫ್ ದಿ ಒಪಿನಿಯನ್ ವಿ ಲಾಸ್ಟ್ ಲಾಟ್ಸ್ ಆಫ್ ಸೈನ್ಸ್ ಇನ್ ದಿ ಏನ್ಷಿಯಂಟ್ಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಯುರ್ವೇದ, ವಿ ಹ್ಯಾವ್ ಲಾಸ್ಟ್ ಎಸ್ಟ್ರಾಲಜಿ 90%, ವಿ ಹ್ಯಾವ್ ಲಾಸ್ಟ್ ವಾಸ್ತು, ವಿ ಹ್ಯಾವ್ ಲಾಸ್ಟ್ ಆರ್ಕಿಟೆಕ್ಚರ್, ವಿ ಹ್ಯಾವ್ ಲಾಸ್ಟ್ ಸೋ ಮೆನಿ ಸೈನ್ಸಸ್ ವಿ ಹ್ಯಾವ್ ಲಾಸ್ಟ್. ಆದರೆ ಈ ಏನ್ಷಿಯಂಟ್ ಏನ ಮೌತ್ ಟು ಮೌತ್, ಜನರೇಷನ್ ಟು ಜನರೇಷನ್ ಅಗ್ರಿಕಲ್ಚರಲ್ ಸೈನ್ಸ್, ಅದು ಸಿ ಟುಮಾರೋ ವಿ ವಿಲ್ ರಿಪೆಂಟ್ ಫಾರ್ ಇಟ್ ಬಟ್ ನೋ ಬಡಿ ಲಿಸನ್ಸ್. ಈಗ ನೋಡಿ ನಮ್ಮ ಎಷ್ಟು ಬೇಜಾರತ್ತಂತ ಹೇಳಿದ್ರೆ ಮಂಗಳೂರಿಂದ ಕುಂದಾಪುರ ಒಪ್ಪತ್ತಿಗೆ ಮೊದಲೆಲ್ಲ ಬಸ್ ಒಪ್ಪತ್ತಿಗೆ ಎಂಥ ಹೊಲ ಎಂಥ ಹೊಲಸು ಎಂಥ ಕಬ್ಬು ಬೆಳೀತಾ ಇದ್ರು. ಈಗ ಜನರು ಸರ್ ನಾವು ವಿ ಆರ್ ಪ್ರೊಡ್ಯೂಸಿಂಗ್ ಟುಡೇ 80,000 tons ಆಫ್ ಪೆಸ್ಟಿಸೈಡ್ಸ್ ಇನ್ ದಿ ಕಂಟ್ರಿ. ಅದರಲ್ಲಿ 60,000 ton ವಿ ಆರ್ ಕನ್ಸ್ಯೂಮಿಂಗ್, 20,000 ton ವಿ ಆರ್ ಎಕ್ಸ್ಪೋರ್ಟಿಂಗ್. ಎವ್ರಿ ಡೇ ವಾಟ್ ಯು ಆರ್ ಈಟಿಂಗ್. ನಾನು ಹೋದಲ್ಲೆಲ್ಲ ಹೇಳುವುದು ಮಕ್ಕಳಿಗೆ, ಒಂದು ಹಿತ್ತಲು ಮಾಡ್ಕೊಣಿ ಪ್ರತಿಯೊಬ್ಬರಿಗೂ, ಏನೋ ಒಂದು ಸ್ವಲ್ಪ ತರಕಾರಿ ಬೆಳೀರಿ. ನಾನು ಐ ಗ್ರೋ ಮೈ.
1: ನೀವೆಂತೆಲ್ಲ ಬೆಳೀತೀರಿ ಸರ್?
0: ನಂದು ಕಾಫಿ ಇದೆ, ನನ್ನ 150 ಹಸುಗಳಿದ್ದಾವೆ, ದೇಸಿ ಹಸುಗಳು.
1: ಎಲ್ಲಿ ಸರ್ ಅದು?
0: ಸಕಲೇಶ್ಪುರದಲ್ಲಿ. ಎಲ್ಲ ತರಕಾರಿ ಬೆಳಿತೇನೆ, ನನಗಾಗುವಷ್ಟು ಕೋಳಿ ಇದೆ, ಒಂದಿಷ್ಟು ಮೀನು ಬೆಳಿತೇನೆ.
1: ಸೊ ಇದೆಲ್ಲ ನಿಮ್ಗೆ ತಿಮ್ಕೆ?
0: ತಿಮ್ಕೆ ಬೇರೆಯವ್ರಿಗೆ ಕೊಡ್ತೇನೆ.
1: ಅದರಲ್ಲೂ ನೀವೊಂದು ಹೇಳ್ರಿ ಕಣ್ಣ, ನಮ್ಮ ಭಂಡಾರ್ಕರ್ಸ್ ಕಾಲೇಜಿನ ನೆನಪಿನಲ್ಲಿ 2 ವರ್ಷ ನೀವು ಮಧ್ಯಾಹ್ನ ಊಟವನ್ನೇ ಮಾಡಿದೆ, ಅದು ಸ್ವಾಭಿಮಾನಿಯಾಗಿ, ಅದು ಬೇರೆಯವ್ರಿಗೆ ಗೊತ್ತಾಪ್ಕೋ ಆಗ ಅನ್ನೋ ತರ ನೀವಿದ್ದವರು.
0: ಹೌದು,
1: ಹಸಿವು ಅನ್ನೋದು ಮನುಷ್ಯ ಸಾಧನೆ ಮಾಡಕ್ ಒಂದು ಕಾರಣ ಆಗುತ್ತೆ ಸರ್. ಬಹುಶಃ ಅದಕ್ಕೆ ಏನೋ ನಮ್ಮ ಭಂಡಾರ್ಕಾಸ್ ಕಾಲೇಜಿನ ಎಷ್ಟೊಂದು ಹಳೆ ವಿದ್ಯಾರ್ಥಿಗಳನ್ನ ಇವತ್ತಿನ ತನಕ ಇಂಟರ್ವ್ಯೂ ಮಾಡಿದ್ದೀನಿ, ಅವರಲ್ಲಿ ಕಂಡಿದ್ದು ಇದೇ ಕಥೆಗಳು. ಹಸಿವಿಂದ ಬಂದವರು ನಾಳೆ ಹಸಿದವ್ರಿಗೆ ಏನಾದರೂ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ.
0: ಏನು ಗೊತ್ತುಂಟು ಮೇಡಮ್, ಈ ಹಣಕ್ಕೇನು ಬೆಲೆ ಇಲ್ಲ. ಅದು ನೋಡಿದರೆ ಈ ನನ್ನ ಜೀವನದಲ್ಲಿ ನೋಡಿದರೆ, ನನ್ನ ಇವಾಗ ನಾನು ಯಾಕೆ ದುಡಿಮೆ ಶುರು ಮಾಡಿದ್ದೆ ಅಂತ ಹೇಳಿದರೆ, ನಾವು ಬೇರೆಯವ್ರ ಹಾಗೆ ಬದುಕಬೇಕಂತ. ನಾನಿಲ್ಲಿ ಬಂಡರ್ಸ್ಕಸಲ್ಲಿ ಬರುವಾಗ 3 ವರ್ಷದಲ್ಲಿ ನನ್ನ ಒಬ್ಬ ಫಸ್ಟ್ ಕಸಿನ್, ನಮ್ಮ ದೊಡ್ಡಪ್ಪನ ಮಗ, ಅವನು BA ಯಲ್ಲಿದ್ದ, ನಾನು BSC ಯಲ್ಲಿದ್ದೆ. ಇವಾಗ ನನಗೆ ಬಹಳ ಆತ್ಮೀಯ ಅವನು. ಅವನು ಅಂಬಾಸಿಡರ್ ಕಾರಲ್ಲಿ ಬರ್ತಾ ಇದ್ದ. ಆವಾಗ ಬರೀ 2 ಅಂಬಾಸಿಡರ್ ಕಾರಲ್ಲಿ ಬರ್ತಾ ಇದ್ರು ಇಲ್ಲಿ. ಒಬ್ಬರು ಈ ಗೋಕುಲ್ ಹೋಟೆಲ್ ಅಂತ ಇತ್ತು ಅಲ್ಲಿ, ಅವ್ರ ಮಗ ಒಬ್ರು ದಪ್ಪದವರು, ಅವರ ಅಂಬಾಸಿಡರ್. ಇನ್ನೊಬ್ಬ ನನ್ನ ಕಸಿನ್, ಅವನ ಹೆಸರು ಹೇಳೋದಿಲ್ಲ, ಐ ಡೋಂಟ್ ವಾಂಟ್ ಟು ಕೀಪ್ ಇಸ್ ಐಡೆಂಟಿಟಿ. ನಮ್ಮ ದೊಡ್ಡಪ್ಪನ ಮಗ, ಕಾಸ ದೊಡ್ಡಪ್ಪನ ಮಗ, ಒಳ್ಳೆ ಬೆಲ್ ಬಾಟಮ್ ಪ್ಯಾಂಟು, ಅವ್ರ ಕೈಯಲ್ಲಿ ಒಂದು ಕೂಂಬು, 2 ಪುಸ್ತಕ, ಹಿಂದೆ ಒಬ್ಬ ಡ್ರೈವರ್ ಹೇಳಲಿಕ್ಕೆ. ನಾನು ನೋಡ್ತಾ ಇದ್ದೀನಿ, ಏನಪ್ಪ ಒಂದೇ ತಂದೆ ತಾಯಿ ಹುಟ್ಟಿದ 2 ಮಕ್ಕಳು, ಅವರಿಗೆ ಈ ಮಕ್ಕಳು, ಇದು ಯಾಕೆ ಇದೆ, ಅವರು ಈ ಲೆಕ್ಕ ಡಿಫರೆನ್ಸ್ ಮಾಡ್ತಾನೆ. 3 ವರ್ಷ ನಾವು ಇಂಗ್ಲೀಷ್ ಕ್ಲಾಸಲ್ಲಿ ಒಟ್ಟಾಗ್ತಾ ಇದ್ವಿ. ಆವಾಗ ನಾವೆಲ್ಲರತ್ತು ನನ್ನ ಫ್ರೆಂಡ್ಲಿ ಇದ್ದೆ. ಐ ಯೂಸ್ ಟು ಕಟ್ ಲಾಟ್ಸ್ ಆಫ್ ಜೋಕ್ಸ್ ಅಂಡ್ ನಮ್ದೆಲ್ಲ ಫ್ರೆಂಡ್ಸ್ ಇಸ್ ಟು ಲೈಕ್ ಮೀ, ಯಾಕಂದ್ರೆ ಐ ವಾಸ್ ವೆರಿ ಫ್ರೆಂಡ್ಲಿ ವಿತ್ ಎವ್ರಿಬಡಿ. ನಾನು ಇದೆ, ನನಗೆ ಸ್ವಲ್ಪ ಮಾತಾಡೋದು ಮತ್ತೆ ಜೋಕ್ ಮಾಡೋದು ಇದೆಲ್ಲ
1: ಗಮ್ಮತ್
0: ಹಂಗೆ ಎಲ್ಲ ಕೇಮ್ ನನ್ನ ಹತ್ರ. ನಿನಗೂ ಅವನಿಗೂ ಎಂತ, ನೀ ಅವನ ಹತ್ರ ಮಾತಾಡೋದ್ಲಿ, ಎಂತ ಜಗಳ ಆಯ್ತಾ, ನಾವು ರಾಜಿ ಮಾಡಿಸ್ತು ಅಂತ. 3 ವರ್ಷ ಅವನು ಹೇಳಲಿಲ್ಲ ನನ್ನ ಕಸಿನ್ ಅಂತ, ನಾನು ಹೇಳಲಿಲ್ಲ. ಅಂದರೆ ನಮಗೆ ಅಂದರೆ ಅವ್ರ ಹಾಗೆ ಒಂದಿನ ಒಂದು ಕಾರ್ ತಕೊಂಡ್ಕ, ಅವ್ರ ಹಾಗೆ ಒಂದು ಇದು ಮಾಡಬೇಕು. ನಾವು ಅಲ್ಲಿದ್ದರೂ ನಮ್ಮ ಮಕ್ಕಳು ಹಾಗೆ ಒಂದು, ಅಂದರೆ ದಟ್ ಈಸ್ ಎ ರಾಂಗ್ ಕನ್ಸೆಪ್ಟ್. ಆದರೆ ಏನಂತ ಹೇಳಿದ್ರೆ, ಇಸಿ ಮನಿ ಇಸ್ ಎ ಸ್ವೆಟ್ ಇಕ್ವಿಟಿ, ಮನಿ ಇಸ್ ಅಬ್ಸಲ್ಯೂಟ್ಲಿ ನೋ ವ್ಯಾಲ್ಯೂ. ನಿಮಗೆ ಅವಶ್ಯಕತೆಗಿಂತ ಹೆಚ್ಚಾದದನ್ನ ಬೇರೆಯವರಿಗೆ ಕೊಡುವುದರಲ್ಲಿ ನಿಮಗೆ ಅದು ಬರುವಂಥ ಸಂತೋಷ. ಈಗ ಈ ಸ್ಕೂಲಿಂದ ಈಗ ಶಾಂತಾರಾಮ್ ಅವ್ರು ಹೇಳಿದ್ರು, ಅವ್ರು ಭಾಳ ಇಮೋಷನಲ್ ಆಗಿ ಹೇಳಿದ್ರು ಇವತ್ತು, ನನಗೂ ಭಾಳ ಬೇಜಾರಾಯ್ತು. ಅಂದರೆ ನಿಮಗೊಂದು ಫಂಕ್ಷನಿಗೆ ಬರ್ಲಿಕ್ಕೆ ಆಗೋದಿಲ್ವ ಅಂತ. ಅಂದರೆ ಶಿ ವಾಸ್ ರಿಯಲಿ ದಟ್ ಈಸ್ ಟ್ರೂ ಆಲ್ಸೋ. ನಾನು ಹೇಳ್ಕೊಂಡು ಹೇಳಿ ಎಣಿಸಿದೆ ಭಾಷಣದಂಗೆ, ಮತ್ತೆ ಯಾಕೆ ಆರ್ಗನೈಸರ್ಗೆ ಒಫೆಂಡ್ ಆಫ್ ಯಾಕೆ ಅಂತ. ಸಿ ಐ ಆಮ್ ಎ ಗೆಸ್ಟ್, ಐ ಡೋಂಟ್ ವಾಂಟ್ ಟು ಒಫೆಂಡ್ ಮೈ ಹೋಸ್. ಅದರ ನನ್ನ ಐ ಫೆಲ್ಟ್ ಬ್ಯಾಡ್. ನಮ್ದೆಲ್ಲ ಇದು ನನಗೆ 1 ವರ್ಷನೂ ಬಪ್ಪಕಾಯ ಇಲ್ಲ, ಯಾಕಂದ್ರೆ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ರಾತ್ರಿಗೆ ಮಧ್ಯರಾತ್ರಿ ಹತ್ತಿದ್ದು
1: ಒಂದು ಕಾಲೇಜ್ ಡೇಗೂ
0: ಬಪ್ಪಕಾಯ ಇಲ್ಲ. ಆದ್ರೆ ನಾವು ಮಾರ್ನ ದಿನ ಎಲ್ಲರತ್ರ ಕೂಕ ಕೇಮ್ದು 4,000-5,000 ಜನ. ಇಟ್ ಈಸ್ ಲೈಕ್ ಎ ಬಿಗ್ ಫೆಸ್ಟಿವಲ್. ಏನೇನೆಲ್ಲ ಡಾನ್ಸು, ಯಕ್ಷಗಾನ, ಅದು ಇದು, ಟ್ರೂಪ್ಸ್ ಸಿಕ್ಕಾಪಟ್ಟಿದ್ದು. ಇಟ್ ಈಸ್ ಲೈಕ್ ಈ ಕುಂದಾಪುರದಲ್ಲೇ ಒಂದು ದೊಡ್ಡ ಒಂದು ಈವೆಂಟ್ ಅಂತ ಹೇಳಿ ಹಬ್ಬ ರಾತ್ರಿಗೆ. ಎಲ್ಲೆಲ್ಲ ಇದು ಆರ್ಕೆಸ್ಟ್ರಾ ಇದೆಲ್ಲ ಇತ್ತು. ಅಂದರೆ ನಾವು ಯೂಸ್ ಟು ಫೀಲ್ ದಟ್ ಐ ಆಮ್ ಮಿಸ್ಸಿಂಗ್ ಇಟ್ ಅಂತ. ನಮ್ಗೆ ವಿ ಹ್ ಮಿಸ್ ಲಾಟ್ಸ್ ಆಫ್ ಥಿಂಗ್ಸ್. ನಮ್ಮದು ಐ ವಾಸ್ ಎ ಬಾಟ್ನಿ ಸ್ಟೂಡೆಂಟ್. ಆವಾಗ ಇದು ಬಾಟ್ನಿಗೆ ಊಟಿಗೆ ಹೋಗೋದು ಅಂದರೆ ದಟ್ ಈಸ್ ದ ಬಿಗ್ ಥಿಂಗ್. ಲೈಕ್ ನಿಮ್ಮ ತೀರ್ಥಯಾತ್ರೆಗೆ ಮಕ್ಕಕ್ಕೋ ಕಾಶಿಗೆ ಹೋದಾಗೆ, ಅಂದರೆ ಯಾವ ಬಾಟ್ನಿ ಸ್ಟೂಡೆಂಟಿಗೆ ಊಟಿ ಟ್ರಿಪ್ ಹೋಗೋದಂತ. ಇಟ್ ವಾಸ್ ಕಾಸ್ಟಿಂಗ್ ಯು 135 rupees. ಐ ವಾಸ್ ದಿ ಓನ್ಲಿ ಒನ್ ಸ್ಟೂಡೆಂಟ್ ಹೂ ಡಿಡ್ ನಾಟ್ ಗೋ ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಎಫರ್ಡ್. ನನಗೆ ಅದು ಎಷ್ಟು ಪೇನ್ ಆಗ್ತಾ ಇತ್ತು ಅಂತ ಹೇಳಿದರೆ ಅಂದರೆ ಬಟ್ ಅವರು ಪಾಪ ನಮ್ಮ ಪ್ರೊಫೆಸರ್ ಅವರು ನರಸಿಂಹಮೂರ್ತಿ ಅಂತ ಇದ್ರು ಅವರು ಈಗ ಕೇನ್ಶನೆ ಹಿ ಇಸ್ ಎಕ್ಸೆಂಪ್ಟೆಡ್ ಭಾಳ ಅವರು ಹಿ ಆಫರ್ಡ್ ಮೀ ಮನಿ ಆಲ್ಸೋ ಬಾಪ ಅಂದರೆ ಅವರು ನಾನು ಕೊಡ್ತೇನೆ ದುಡ್ಡನ್ನು ನಾನು ಐ ಸೆಡ್ ಸಾರಿ ಸರ್ ನನಗೆ ನಾನು ಕಾನ್ಶಿಯಸ್ ಎಗ್ರಿ ಆಗೋದಿಲ್ಲ ಅಂತ ಸೋ ಗುಡ್ ನಾನು ಕೊಡ್ತೇನೆ ದುಡ್ಡು ಬಾ ಅಂತ ಹೇಳಿದ್ರು ಸೊ ಅಂದರೆ ಮೈ ಪ್ರೊಫೆಸರ್ಸ್ ಯೂಸ್ ಟು ಎಂಪತೈಸ್ ಆ್ಯಂಡ್ ಸಿಂಪತೈಸ್ ವಿತ್ ಮೀ ಇನ್ಕ್ಲೂಡಿಂಗ್ ಶಾಂತರಾಮ್ ಹಿ ವಾಸ್ ಎ ಗ್ರೇಟ್ ಮ್ಯಾನ್ ಗ್ರೇಟ್ ವಿಜನರಿ ಅವರು ನಾರಾಯಣಾಚಾರ್ಯ ನಮಗಿರಲಿಲ್ಲ ಆದರೆ ನಾರಾಯಣಾಚಾರ್ಯ ಸೇ ಅವ್ರನ್ನ ಎಲ್ಲ ಬರೀತಾ ಇದ್ರು ನೀವು ಜರ್ಮನಿಗೆ ಹೋಗಿರ್ಬೋದು ನಾವು ನಿಮ್ಮನ್ನು ಜಪಾನಿಗೆ ಕಳಿಸ್ತೀವಿ ಅಂತ ಅಂದರೆ ಆ ಲೆಕ್ಕ ಅಂತ ಹೇಳಿದ್ರೆ ದಟ್ ವಾಸ್ ವೆರಿ ಭಾಳ ಸ್ಟ್ರಿಕ್ಟ್ ಭಾಳ ಡಿಸಿಪ್ಲಿನ್ಡ್ ಕಾಲೇಜ್ ವಿ ಎಂಜಾಯ್ಡ್ ಇಟ್ ಆ್ಯಂಡ್ ಐ ಹ್ಯಾವ್ ಗಾಟ್ ಲಾಟ್ಸ್ ಆಫ್ ಫ್ರೂಟ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್
1: ಬಹುಶಃ ಇಲ್ಲಿ ನಿಮ್ಮ ಬಡತನದಿಂದ ನೀವು ಅನುಭವಿಸಿದ್ದು ಬಡತನದಲ್ಲಿ ಇರುವವರಿಗೆ ಏನಾದರೂ ಕೊಡಬೇಕು ಅನ್ನೋ ಒಂದು ಆಸೆನ ಸೃಷ್ಟಿಸ್ತು ಅನಿಸುತ್ತೆ ನನಗೆ
0: ಹಾಗೇನಿಲ್ಲ ಇದು ಈ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಇಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಎ ಮೆಚುರಿಟಿ ಆವಾಗ ಯಾರಿಗೆ ಕೊಡುವುದಂತ ಹೇಳಿದರೆ ನಾನು ಯಾಕೆ ಇಲ್ಲಿ ಹೆಚ್ಚು ಉಡುಪಿ ತಾಲೂಕಲ್ಲೇ ಮಾಡ್ತೇನೆ ಅಂತ ಹೇಳಿದರೆ ನನಗೆ ಬೆನಿಫಿಷಿಯರೀಸ್ ಗೊತ್ತಿದೆ ಬೇರೆ ಕಡೆ ಮಾಡಿದ್ರು ಕೂಡ ಮಿಸ್ ಯೂಸ್ ಆಗುತ್ತೆ ಅಂತ ಮಾಡೋದಿಲ್ಲ ಅಂತ ಬೇರೆ ಕಡೆನೂ ಮಾಡ್ತಾ ಇದ್ದೇನೆ ಮ್ಯಾಕ್ಸಿಮಮ್ ನಾನು ಅವರನ್ನ ಚೂಸ್ ಮಾಡಿ ನಮ್ಗೆ ಈ ಉಡುಪಿ ತಾಲೂಕು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ 100% ಎಲ್ಲರದ್ದು ಒಬ್ಬರಲ್ಲೊಬ್ರು ಫ್ರೆಂಡ್ ಸಿಗ್ತಾರೆ ಅಲ್ಲಿ ಫೋನ್ ಮಾಡಿ ಎಮ್ ಎಲ್ ಎನೋ ಅಥವಾ ತಾಲೂಕು ಮೆಂಬರು ಅಥವಾ ಯಾರೋ ನನ್ನ ಕ್ಲಾಸ್ಮೇಟ್ಸು ಫ್ರೆಂಡ್ಸ್ ಅದು ಹ್ಯಾಂಗ್ ಮರೆಯ ಅವ್ರು ಯಾರು ಕೇಳಿದ್ರು ಕೂಡ ಎಲ್ಲ ಡಿಟೇಲ್ ಸಿಗುತ್ತೆ ಸೊ ನಾವು ಇಲ್ಲಿ ಬಂಡಸ್ಕರ್ಸಲ್ಲಿ ಮಾತ್ರ ವಿ ಆರ್ ನಾಟ್ ಚೂಸಿ ಯಾಕಂದ್ರೆ ವಿ ಲೀವ್ ಇಟ್ ಟು ದಿ ಇನ್ಸ್ಟಿಟ್ಯೂಷನ್ ಟು ಡಿಸೈಡ್ ಮತ್ತೆಲ್ಲ ಕಡೆ ವಿ ಓನ್ಲಿ ಡಿಸೈಡ್ ಇಟ್ ಯಾಕಂದ್ರೆ ಇದು ಅವರ್ ಮದರ್ ಇನ್ಸ್ಟಿಟ್ಯೂಷನ್ ಅಲ್ಲ ವಿ ಶುಡ್ ನಾಟ್ ಗೆಟ್ ಇನ್ ಟು ದೇರ್ ಅಫೇರ್ಸ್ ಅನ್ನುವ ಕಾರಣದಲ್ಲಿ ಸೊ ವಿ ಡೋಂಟ್ ಇಂಟರ್ಫಿಯರ್ ಇನ್ ಇಟ್
1: ಈ ಶೌಚಾಲಯ ನಿರ್ಮಾಣ ಮಾಡಿಸಿದ್ರಿ ಅಂದ್ರೆ ದಟ್ ಇಸ್ ದ ಒನ್ ಗ್ರೇಟ್ ಥಿಂಗ್ ಸರ್ ನೀವು ಎಜುಕೇಶನ್ ಹೆಂಗ್ ಹೆಲ್ಪ್ ಮಾಡ್ತಿದ್ದೀರೋ ಶೌಚಾಲಯ ನಿರ್ಮಾಣಕ್ಕೆ ಹೆಲ್ಪ್ ಮಾಡೋದಿದೆಯಲ್ಲ ಅಷ್ಟು ದೊಡ್ಡ ಮನೆ ಕಟ್ಟಿಸಿಕೊಡೋದು ಒಳ್ಳೆ ಕೆಲಸನೇ ಅದಕ್ಕಿಂತ ಮೊದಲು ನಮ್ಮಲ್ಲಿ ಶೌಚಾಲಯಗಳೇ ಇಲ್ಲ ಎಲ್ಲ ತೋಡು ಹೊಳಿ ಗೆದ್ದಿ ಹಾಡಿ ಇಂಥದಕ್ಕೆ ಹೋಪ ಜಾಸ್ತಿ ಇತ್ತು ಸೊ ಇದನ್ನ ಎಷ್ಟು ಮಾಡಿದ್ರಿ ನೀವು
0: ಈಗ ಮಾಡ್ತಾ ಇಲ್ಲ ಅದನ್ನ
1: ಮಾಡ್ತಾ ಇಲ್ಲ
0: ಯಾಕಂದ್ರೆ ನಾನು ಹೋಗಿ ಅದರ ಅವಸ್ಥೆ ನೋಡಿದ್ರೆ
1: ಕಡಿಕೆ
0: ಅದನ್ನ ಮೇಂಟೈನ್ ಮಾಡುದಿಲ್ಲ ಅಲ್ಲೇ ಹೊರಗೆ ಹೇಳಿಕೆ
1: ಅಯ್ಯೋ
0: ಒಂದು ಪೈಪ್ ಕಟ್ಟಾದ್ರೆ ಪೈಪ್ ಒಂದು ಪ್ಲಂಬರ್ಗೆ ಯಾರು ದುಡ್ಡು ಕೊಡೋರು ಅಂತ ಇದೆಲ್ಲ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಬಿ ಡನ್ ಬೈ ಮುನ್ಸಿಪಾಲಿಟಿ ಆರ್ ದಿ ಕನ್ಸರ್ನ್ಡ್ ಇನ್ಸ್ಟಿಟ್ಯೂಷನ್ಸ್ ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡಿದೀವಿ ಬಸ್ ಸ್ಟಾಪ್ ಅಲ್ಲಿ ಮಾಡಿದ್ದೀವಿ ಬೇರೆ ಇದರಲ್ಲಿ ಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಅಲ್ಲೆಲ್ಲ ನನ್ನ ಎಲ್ಲೆಲ್ಲಿ ಪ್ರಾಜೆಕ್ಟ್ ಆಗುತ್ತೋ ನಾನು ಐ ಡೂ ಲಾಟ್ಸ್ ಆಫ್ ವಿಂಡ್ ಅಂಡ್ ಸೋಲಾರ್ ಪ್ರಾಜೆಕ್ಟ್ಸ್ ಯಾವ್ಯಾವ ಪ್ರಾಜೆಕ್ಟ್ ಆಗುತ್ತೋ ಆ ಊರಲ್ಲಿ ಟೆಂಪಲ್ಗೆ ಒಂದಿಷ್ಟು ದುಡ್ಡು ಇಂಥ ಆಕ್ಟಿವಿಟೀಸ್ ಸ್ಕೂಲ್ ಅಂದರೆ ಇಟ್ ಈಸ್ ಇಲ್ಲಾಂದ್ರೆ ಅವರನ್ನ ಅವರು ಲೋಕಲ್ ಪೀಪಲ್ ಕ್ರಿಯೇಟ್ ಪ್ರಾಬ್ಲಮ್ ಇಂಥದ್ದು ಆದರೆ ಈಗ ನಾನು ಕೊಡೋದಿಲ್ಲ ಯಾಕಂದ್ರೆ ದೇ ಡೋಂಟ್ ಮೇಂಟೈನ್ ನಮ್ಮ ಸಾರಿ ಟು ಅಟರ್ ಇಟ್ ನಮ್ಮಲ್ಲಿ ಅದರ ಅವಶ್ಯಕತೆ ಇಲ್ಲ ಈ ಇದಂತ ಹೇಳಿದ್ರೆ
1: ಶೌಚಾಲಯ
0: ಶೌಚಾಲಯ ನಮ್ಮವರು ಹೇಗೋ ಅವ್ರು ಹೈಜೀನ್ ಮೇಂಟೈನ್ ಮಾಡ್ತಾರೆ
1: ಅವ್ರಿಗೆಲ್ಲ ಕಂಪೇರ್ ಮಾಡ್ರೆ
0: ಅವರು ಅಂದ್ರೆ ಅವ್ರನ್ನ ಡಿಮೀನ್ ಮಾಡ್ತಾ ಇಲ್ಲ ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ ಹೆಚ್ಚಿನ ಪಕ್ಷ ನೋಡಿ ಹೋದ್ರೆ ಸುತ್ತ ಆಚೀಚೆ ಎಲ್ಲ ಹೇಳಿವ ಹತ್ರದ್ರಲ್ಲಿ ನೋಡ್ಲಿಕ್ಕೆ ಅಂದ್ರೆ ನೋಡಿದ್ರೆ ಹಣ ಕೊಟ್ಟವನಿಗೆ
1: ಬೇಸರ ಅಂತ
0: ಬೇಸರ ನಾವು ಇಟ್ ಇಸ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಅಂದ್ರೆ ನಮ್ಮ ಜನರ ಬಗ್ಗೆ ಒಂದು ರೀತಿಯ ಬೇಜಾರು ಸಾಸಾರ ಅಂತ ಹೇಳಲಿಕ್ಕಿಲ್ಲ ದೇ ವಿಲ್ ಲಿವ್ ಲೈಕ್ ದಟ್ ಓನ್ಲಿ ಕೆಲವು ವರ್ಷ ಆಯ್ತು ನಾನು ಅಂದ್ರೆ ನಮ್ಮ ಐದು ಪ್ರೊಫೈಲ್ ಅಲ್ಲಿ ಇದೆ ಆದ್ರೆ ಐ ಹ್ಯಾವ್ ಸ್ಟಾಪ್ಡ್ ಗಿವಿಂಗ್ ಫಾರ್ ದಿ
1: ಅದನ್ನ ಹೇಳ್ತಾರಲ್ಲ ಸರ್ ಹುಟ್ಟು ಗುಣ ಸೊತ್ರು ಬಿಡುದಿಲ್ಲ ಅಂತ ದ ಹ್ಯಾಬಿಟ್ ಆಫ್ ದಟ್ ಓಪನ್ ಡೆಫಕೇಶನ್ ಆ ಬಯಲು ಬಹಿರ್ದೆಸೆ ಅಂತ ಹೇಳಿ ಅವ್ರಿಗೆ ಅಲ್ಲಿ ಬೈಲಾಗ ಹೋಗಿ ಕೂತ್ರೆ ಸಮಾಧಾನ ಸೊ ಆ ಹ್ಯಾಬಿಟ್ ಗಳನ್ನ ತೆಗೆದುಹಾಕೋದು ಕಷ್ಟ ಸೊ ಅದಕ್ಕೆ ನೀವು ಬಿಟ್ಟಿದ್ದೀರಿ
0: ಕನ್ವರ್ಟ್ ದೆಮ್ ಯು ಕಾಂಟ್ ಚೇಂಜ್ ದೆಮ್ ಯು ಹ್ಯಾವ್ ಟು ಎಜುಕೇಟ್ ಮಾಡುವಂತ ಕೆಲಸ ನಮ್ದಲ್ಲ ಆಕ್ಚುಲಿ ಆಸ್ ಎ ಸಿಂಗಲ್ ಪರ್ಸನ್ ಯು ಸಿ ವಿ ಕಾಂಟ್ ಡೂ ಇಟ್ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಕೂಡ ಹೈಜೀನ್ ಬಗ್ಗೆ ದೇರ್ ಇಸ್ ನೋ ಮಚ್
1: ಅವೇರ್ನೆಸ್
0: ದಟ್ ಹ್ಯಾಸ್ ಟು ಕಮ್ ಆದರೆ ಬಹಳಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ ಆದರೆ ನಾನೊಂದು ನಮ್ಮಲ್ಲಿ ಒಂದು ಇದು ನೋಡಿದ್ದಂತ ಹೇಳಿದರೆ ಏನಾಗತ್ತೆ ಈಗ ಒಬ್ಬ ಮನುಷ್ಯ ಈಗ ಬರ್ತಾನೆ ಈಗ ಕೆಲವರೆಲ್ಲ ಈ ರಿಸರ್ವೇಷನ್ ಇಂದ ಬರ್ತಾರೆ ಒಂದು ತಳಮಟ್ಟದಿಂದ ಬರ್ತಾರೆ ತಳಮಟ್ಟದಿಂದ ಬಂದವನು, ನಾನು ಆ ತಳಮಟ್ಟದಿಂದ ಬಂದವನು ಅಂತ ತೋರಿಸ್ಕೊಳ್ಳಿಕ್ಕೆ ಅಥವಾ ಅವನ ಕಮ್ಯುನಿಟಿಯೊಂದಿಗೆ ಯುನೈಟ್ ಆಗಲಿಕ್ಕೆ ಅವನು ತಯಾರಿರುವುದಿಲ್ಲ. ನಾ ಆಮ್ ಡಿಫರೆಂಟ್ ಅಂತ ಏನೋ ಒಂದು ಹೆಸರು ಹಾಕ್ಕೊಂಡು, ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಟ್ರೈ ಆ್ಯಂಡ್ ಹೆಲ್ಪ್ ದಿ ದೇರ್ ಓನ್ ಕಮ್ಯುನಿಟಿ, ಬಿಕಾಸ್ ದೇ ಫೀಲ್ ಕನೆಕ್ಟಿಂಗ್ ವಿತ್ ದಿ ದಟ್ ಕಮ್ಯುನಿಟಿ ಇಸ್ ಎ ಅವರಿಗೊಂದು ಅವಮರ್ಯಾದೆ ಅಂತ. ಅಂದ್ರೆ ಅಲ್ಲಿಂದ ಅವರನ್ನು ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ, ನಾವು ಮೇಲಿನವರು ಅವರು ಕೆಳಗಿನವರಂತ.
1: ಹೆಗ್ಗುಂಜ ರಾಜೀವ್ ಶೆಟ್ಟಿ ನಿಮ್ಮ ತಂದೆಯವರು, ನಿಮ್ಮ ಎಲ್ಲ ಕೆಲಸಗಳಿಗೂ ಅವ್ರದೇ ಹೆಸರು.
0: ಹೌದು,
1: ಶ್ರೀನಿವಾಸ ಶೆಟ್ಟರ ಹೆಸರಲ್ಲೂ ಕಾಣ್ತಿಲ್ಲ ಅಲ್ದಾ, ಬಟ್ ಕೈ ಶ್ರೀನಿವಾಸ ಶೆಟ್ಟರದ್ದು. ಸೊ ಈ ತಂದೆ ಹೆಸರನ್ನ ಇಟ್ಟಿದ್ದೀರಲ್ಲ, ನಿಮ್ಗೆ ಎಷ್ಟು ಅಭಿಮಾನ ಅನ್ಸುತ್ತೆ ಸರ್? ನಾನು ಯಾವಾಗ್ಲೂ ಅಂದ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮ ನಾವು ಹೆಂಗ್ ನೆನ್ಪಿಟ್ಕೊಳ್ಬಹುದು, ಅವ್ರನ್ನ ಹೇಗೆ ಅಜರಾಮರ ಮಾಡಬಹುದು? ಸೊ ನೀವೇ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿಬಿಡಿ ಸರ್.
0: ನನಗೆ ಅಪ್ಪನಿಗೆ ಅವರಿಗೆ ಕ್ಷಯ ರೋಗ ಬಂದು ಸುತ್ತೋದ್ರು, ವಿ ಕುಡ್ ನಾಟ್ ಟ್ರೀಟ್ ಹಿಮ್, ಯಾಕಂದರೆ ಫೈನಾನ್ಷಿಯಲ್ ಪೊಸಿಷನ್ ವಾಸ್ ಸೋ ಬ್ಯಾಡ್, ಆ್ಯಂಡ್ ಹೀ ವಾಸ್ ಎ ಗ್ರೇಟ್ ಡೋನರ್. ಅವರಿಗೆ 69 ರೂಪಾಯಿ ಸಂಬಳ ಇತ್ತು ಆವಾಗ, ಇವತ್ತು ನೆನಪಿದೆ ನನಗೆ. ಅವರು ಹೀ ಯೂಸ್ ಟು ಫೀಲ್ ಬ್ಯಾಡ್ ಫಾರ್ ದಿ ಅವರು ಅಂದರೆ ಹೀ ಬಿಲೀವ್ಡ್ ಇನ್ ದಿ ಸೊಸೈಟಿ ಆ್ಯಂಡ್ ದಿ ಕಂಟ್ರಿ. ಅವರು ಅಂತ ಒಂದು ರೀತಿ ಏತಿಸ್ಟ್, ಹೀ ನೆವರ್ ಬಿಲೀವ್ಡ್ ಇನ್ ಗಾಡ್. ಆದರೆ ಅವರಿಗೆ ಬಹಳ ಅಂದರೆ ಸ್ಕೂಲಲ್ಲಿ ಈಗ ಆವಾಗೆಲ್ಲ ಮಕ್ಕಳು ಕೊಮಣ ಉಟ್ಕೊಂಡು ಬರ್ತಾ ಇದ್ದೀರಿ, ನಾನೇ ಕಂಡದ್ದು ಅಂದರೆ ಸ್ಲೇಟ್ ಇರ್ತಾ ಇರಲಿಲ್ಲ. ಅವರು ಅವರಿಗೆ ಚಡ್ಡಿ ಅಂಗಿ ಮಾಡಿಸಿಕೊಡೋದು, ಸ್ಲೇಟ್ ತೆಗೆಸಿಕೊಡೋದು. ಅವರು ನಾನು ನೋಡಿದ್ದೆ ಹೋಗಿ ಹಾಲಾಡಿ ಹೊಳೆಯಲ್ಲಿ ಸೀಗೆಕಾಯಿ ಹಾಕಿ ಆ ಮಕ್ಕಳನ್ನು ಉದ್ದಿ ಉದ್ದಿ ಕಾಯ್ಕತ್ತ ತಗೊಂಡೆ. ಅವರು ಅವ್ರನ್ನ ಸ್ನಾನ
1: ಮಾಡಿಸ್ತಾ
0: ಇದ್ದೆ, ಅದನ್ನೆಲ್ಲ ಕಂಡೆ ಊರಿನರೆ ಅಂತ ಹೇಳೋದು ಅವನಿಗೆ ಮರಲ್ ಅಂತ. ಅಂದ್ರೆ ಸಿ ಹಿಸ್ ಥಿಂಕಿಂಗ್ ವಾಸ್ ಫಾರ್ ಅಬೌವ್ ಟುಡೇ, ಹಿ ವುಡ್ ಹ್ಯಾವ್ ಬಿನ್ ಏನ್ ಹಾನರ್ಡ್ ಎಸ್ ಎ ಗ್ರೇಟ್ ಪರ್ಸನ್. ಆದ್ರೆ ಜನರು ಅಂತ ಈಗ ನನ್ನ ಮನೆಯಲ್ಲಿ ಅಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ರು ಮರ್ಲ ಅವನಿಗೆ, ಯಾರಾದ್ರೂ ಯಾರಿಗಾರು ಹುಟ್ಟಿದ ಮಕ್ಕಳಿಗೆಲ್ಲ ದುಡ್ಡು ಕೊಡ್ತನ ಯಾರಿಗಾದ. ಅಂದ್ರೆ ಸಿ ಐ ಫೌಂಡ್ ಇನ್ ಹಿಮ್ ಗ್ರೇಟ್ ಲವ್ ಫಾರ್ ದಿ ಸೊಸೈಟಿ. ಅವ್ರದ್ದು ಎಲ್ಲಾ ದುಡ್ಡನ್ನ ಅವರು ಮಕ್ಕಳಿಗೆ ಸ್ಪೆಂಡ್ ಮಾಡ್ತಾ ಇದ್ರು.
1: ಅಲ್ಲ ನಿಮ್ಗೆ ಆ ಹಂತದಲ್ಲಿ ಹಾಗೆ ಅನಿಸ್ತಿದೆ, ಸಿಟ್ಟು ಬರ್ತೈತೆ
0: ನನಗೆ, ಸಿಟ್ಟು ಬರ್ತೈತೆ. ಯಾಕಂದ್ರೆ ವಿ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಮದರ್ ಅಲ್ಲ ನಾವು. ವೆನ್ ಮೆಚುರಿಟಿ ಕೇಮ್ ಐ ಫೀಲ್ ಹಿ ವಾಸ್ ರೈಟ್. ಅವ್ರು ಹೇಳ್ತಾ ಇದ್ರು ಅಮ್ಮನಿಗೆ, ನಿಮ್ಗೆ ಇಷ್ಟೆಲ್ಲ ಭೂಮಿ ಇದೆ ನಿನ್ನ ಹತ್ರ, ನಿನ್ಗೆ ಇಷ್ಟು ಗೇಣಿ ಬರ್ತದೆ, ಇಷ್ಟು ಇನ್ಕಮ್ ಇದೆ, ನಿನ್ಗೇನು ದಾಡಿಯ? ಅವ್ರು ಹೇಳ್ತಾ ಇದ್ರು ನೋಡಿ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಂದು ಎಲ್ಲ ಹೋಗ್ತಾ, ನೀವೆಲ್ಲ ಅದನ್ನೊಂದೇ ಮಾರಿ ಗೀರಿ ಅಲ್ದಿದ್ರೆ ಏನಾದರೂ ಇದು ಮಾಡಿ ಕುಂದಾಪನ ಉಡುಪಿ ಹಂಗೆ ಮನೆ ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಅಂತ ಹೇಳ್ತಾ ಇದ್ರು. ಶಿ ವಾಸ್ ನೆವರ್ ಲಿಸನಿಂಗ್. ಅಂದರೆ ಐ ವಾಸ್ ಹೈಲಿ ಇನ್ಫ್ಲುಯೆನ್ಸ್ಡ್ ವಿತ್ ಹಿಮ್, ಯಾಕಂದರೆ ಫಾದರ್ ವಿ ಕುಡ್ ನಾಟ್ ಡೂ ಎನಿಥಿಂಗ್ ವೆನ್ ಹಿ ವಾಸ್ ಅಲೈವ್. ಐ ವಿಲ್ ಡೂ ಸಮಥಿಂಗ್ ಫಾರ್ ಹಿಮ್, ಅಟ್ ಲೀಸ್ಟ್ ಐ ಫೀಲ್ ಹೀ ಸೀಯಿಂಗ್ ಮೀ ಡೂಯಿಂಗ್. ಐ ಆಮ್ ನಾಟ್ ಎ ಗ್ರೇಟ್ ಫಿಲಾಂಥ್ರಫಿಸ್ಟ್, ಐ ಆಮ್ ನಾಟ್ ಎ ವೆರಿ ರಿಚ್ ಮ್ಯಾನ್, ಐ ಆಮ್ ಎ ಮೀಡಿಯೋಕರ್ ಕಾರ್ಪೊರೇಟ್ ದಿಸ್ ಥಿಂಗ್. ಐ ಹ್ಯಾವ್ ಸರ್ಟೇನ್ ಇನ್ಕಮ್, ಐ ಹ್ಯಾವ್ ಸಮ್ ಗುಡ್ ಇನ್ಕಮ್. ಕನ್ನಡದಲ್ಲಿ ನಾನು ಹೇಳೋದಿದ್ರೆ ಸಾಕಷ್ಟು ಮತ್ತೆ ಬೇಕಷ್ಟು, ಅದು ನಾವೇ ಡಿಸೈಡ್ ಮಾಡೋದು. ನಾವು ಊಟ ಮಾಡುವಾಗ ಐ ಮೇ ಈಟ್ ಮೋರ್, ಯು ಮೇ ಈಟ್ ಲೆಸ್, ಯು ಡಿಸೈಡ್ ಹೌ ಮಚ್ ಯು ವಾಂಟ್ ಇಟ್. ಮನಿ ಇಸ್ ಒನ್ ದಟ್ ವಿ ಹ್ಯಾವ್ ಟು ಡಿಸೈಡ್ ಹೌ ಮಚ್ ವಿ ನೀಡ್. ಎನಿಥಿಂಗ್ ಅಬೌವ್ ದಟ್ ಯು ಶುಡ್ ಡೊನೇಟ್.
1: ಯೆಸ್,
0: ಈ ಸ್ಕೂಲು, ಈ ಕಾಲೇಜ್ ಮೈ ಕಾಲೇಜ್, ಆ್ಯಂಡ್ ಇಫ್ ಐ ಈ 200 ಜನರಲ್ಲಿ ಯಾರಾದರೂ ಒಬ್ಬ ಮಗು ಅದನ್ನು ನೆನೆಸ್ಕೊಂಡು ಇಫ್ ಈ ಗಿವ್ಸ್ ಬ್ಯಾಕ್ ಟು ದಿ ಸೊಸೈಟಿ, ಇಫ್ ಈ ಕಮ್ಸ್ ಟು ಮೈ ಲೆವೆಲ್, ಐ ವಿಲ್ ಬಿ ಐ ಫೀಲ್ ಐ ಹ್ಯಾವ್ ಡನ್ ಎ ಗುಡ್ ಜಾಬ್.
1: ಯೆಸ್, ಇದು ಆಕ್ಚುಲಿ ಬೇಕಿತ್ತು. ನಾನು ಪಿಯುನಲ್ಲಿ ಇರುವಾಗ ಜಿಂದಾಲ್ ಸ್ಕಾಲರ್ಶಿಪ್ ತಕಂತಿದ್ದೆ, ಅಷ್ಟಿಗೆ ಒಂದು ಲೈನ್ ಬರ್ತಿತ್ತು, ಈ ಸ್ಕಾಲರ್ಶಿಪ್ ನೀನು ದೊಡ್ಡೋಳಾಗಿ ಕೆಲಸ ಸಿಕ್ಕಿದ್ಮೇಲೆ ಕೊಡ್ಲಿಕ್ಕೆ ಮನಸ್ಸಿರುತ್ತಾ, ಮನಸ್ಸಿದೆಯಾ? ಸೊ ನೀವೀಗ ಅಂತದೇ ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳ್ತೀರಾ ಸ್ಕಾಲರ್ಶಿಪ್ ಕೊಡುವಾಗ?
0: ನಾನು ಕೇಳುದಿಲ್ಲ, ಬಟ್ ಅವ್ರಿಗೆ ಗೊತ್ತಿರುತ್ತೆ ಅದು,
1: ಅವರ
0: ಸಾಮಾಜಿಕ ಪ್ರಜ್ಞೆ ಅವರಿಗೆ ಇರಬೇಕು ಅನ್ನೋದು ನನ್ನ ಭಾವನೆ.
1: ಓಕೆ, ಈಗ ಲಾಸ್ಟ್ ಕ್ವೆಶ್ಚನ್ ಸರ್, ಎಂತ ಗೊತ್ತಾ, ಇಷ್ಟು ಕೆಲಸಗಳನ್ನ ಮಾಡಿದ್ದೀವಿ ನೀವು, ಇಷ್ಟು ಸಮಾಜ ಸೇವೆಯನ್ನ ಮಾಡಿದ್ದೀವಿ ನೀವು, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀವಿ ನೀವು ಅಲ್ದಾ, ಅದ್ರ ಒಟ್ಟಿ ನಿಮ್ಗೊಂದು ಒಳ್ಳೆ ವಿಷನ್ ಇದೆ ಎಜುಕೇಶನ್ ಅಂತ ಬಂದಾಗ. ಸೊ ನಿಮ್ ಮಾತುಗೈ ನಂಗೆ ಭಾರಿ ಖುಷಿ ಆಯ್ತು, ಮಾತೃಭಾಷೆಯಲ್ಲಿ ಶಿಕ್ಷಣ ಇರಲಿ ಅನ್ನೋದೆಲ್ಲ, ಇಷ್ಟು ಒಳ್ಳೆ ವಿಚಾರಧಾರೆ ಇಟ್ಕೊಂಡು ಇಪ್ಪ ನೀವು. ಯಾವತ್ತಾದ್ರೂ ಅನ್ಕೊಂಡ್ರೆ, ಈಗ ಕಾಣಿ ರಾಜಕಾರಣದಲ್ಲಿ ನಾವಿದ್ರೆ ಎಂತಾರು ಒಂದು ಮಾಡುಕತ್ತೇನೋ ಇಲ್ಲ, ಯಾಕಂದ್ರೆ ನಾವು ಹೇಳೋದೆಲ್ಲ ಬರೀ ಇಷ್ಟಕ್ಕೆ ಸಹಿ ಯಾಕಂತ. ಸೊ ಈ ತರದೊಂದು ಯೋಚನೆ ನಿಮ್ಗೆ ಯಾವತ್ತಾದ್ರೂ ಬಂದಿದ್ಯಾ?
0: ಅದು ಒಂದು 20 ವರ್ಷದ ಹಿಂದೆ ಬಂದಿದೆ. ಇವಾಗ ನನಗೆ ನಿಜವಾಗಿ ಅಪರ್ಚುನಿಟೀಸ್ ಆರ್ ಕಮಿಂಗ್, ಬಟ್ ಐ ಹ್ಯಾವ್ ಡಿಕ್ಲೈನ್.
1: ಓಕೆ,
0: ನನಗೆ ಇಂಟ್ರೆಸ್ಟೇ ಇಲ್ಲ. ನಾನು ಐ ಹ್ಯಾವ್ ಅಂಡರ್ಸ್ಟುಡ್, ಯಾವಾಗ ನಮಗೆ ರಾಜಕೀಯ ಅಂತ ಹೇಳಿದರೆ ಇಸೇ ಅಂದರೆ ಒಂದು ವೇ ಟು ಸರ್ವ್ ದಿ ಪೀಪಲ್ ಅಂತಿತ್ತು. ನಾವು ಐ ಫೀಲ್ ರಾಜಕೀಯ ಇಸ್ ಎ ಬಿಸ್ನೆಸ್ ವಿದೌಟ್ ಕ್ಯಾಪಿಟಲ್ ಅಂತ. ನಾವು ವ್ಯವಹಾರ ಮಾಡ್ತೀವಿ, ಅವರು ವ್ಯವಹಾರ, ಇಟ್ ಈಸ್ ಎ ಕ್ಲೀನ್ ಬಿಸ್ನೆಸ್. ಮತ್ತು ಇಟ್ ಈಸ್ ಐ ಫೀಲ್ 99.9% ಮೊದಲು ಒನ್ ಟೈಮ್ ಪೊಲಿಟಿಷಿಯನ್ಸ್ ವೆರ್ ಹಾನೆಸ್ಟ್, Now I don't find anybody. I have tried to create a leadership. I spend lots of money. I don't want to talk actually.
1: Okay.
0: Andre tumba janrige nanu assist madide, help madide to become a leader. I have seen after they become a leader, they become an MLA, they become a MP, they are different.
1: Yes.
0: They go with their flock. They don't remain with you. Avaru, it doesn't mean all are bad. They are good people. Adre, they see money is an essential part of the politics. And you don't become a politician unless you have money.
1: Yes. ಒಂದಕ್ಕೊಂದು ಪೂರಕವಾಗಿರೋದು ಅದಿಲ್ಲದಿದ್ರೆ ಇದಿಲ್ಲ ಇದಿಲ್ಲದಿದ್ರೆ ಅದಿಲ್ಲ.
0: ದಟ್ಸ್ ವೈ ಹೇಟ್ ಟು ಬಿಕಮ್ ಎ ಪೊಲಿಟಿಷಿಯನ್.
1: ಓಕೆ. ಆದ್ರೆ ನಿಮ್ಮ ಈ ಸಮಾಜ ಸೇವೆ, ಈ ಸಮಾಜ ಪ್ರೀತಿ, ಜನರ ಮೇಲಿರೋ ಕಾಳಜಿ ನಿರಂತರವಾಗಿ ಹೀಗೆ ಇರಲಿ ಸರ್.
0: ಧನ್ಯವಾದಗಳು.
1: ನಂಗೆ ಭಾರಿ ಖುಷಿ ಆಯ್ತು. ನನ್ನ ಬಹುದಿನದ ಆಸೆ ಇದು ನಿಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ಒಂದು ಸಂದರ್ಶನ ಮಾಡ್ಕಂತ. ಆ ದೇವ್ರು ಇವತ್ತು ಅಸ್ತು ಅಂದ್ಬಿಟ್ರು. ಧನ್ಯವಾದಗಳು ನಿಮಗೆ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಇಷ್ಟು ಹೊತ್ತು ಮನ ಬಿಚ್ಚಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್.
0: ತುಂಬಾ ತುಂಬಾ ಧನ್ಯವಾದ.
1: ಕೇಳಿದ್ರೆ ಇಷ್ಟೋ ತನಕ ನಾವು ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಹೆಸರನ್ನು ಎಲ್ಲ ಕಡೆ ಕೇಳ್ತಾ ಇರತ್ತೋ ಅದರ ಪ್ರೆಸಿಡೆಂಟ್ ಇವರೇ ನಮ್ಮ ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಅವರು, ಡಾಕ್ಟರ್ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು. ಇಷ್ಟೋ ತನಕ ನಮ್ಮೊಟ್ಟಿಗೆ ಮಾತಾಡೋದು ನಮ್ಗೆ ಖುಷಿ. ಅಂದರೆ ಇವರು ನಮ್ಮ ಭಂಡಾರ್ಕಾಸ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದವರು, ಹಸಿವಿನಿಂದ ಪಾಠ ಕಲಿತವರು, ಮೇಲೆದ್ದವರು, ಇವತ್ತು ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇರುವವರು. ಈ ಮಾತುಕತೆ ನಿಮಗೂ ಖುಷಿಯಾಗಿರ್ಬೋದು, ನಿಮಗೂ ಇನ್ಸ್ಪಿರೇಷನ್ ಆಗಲಿ, ಪ್ರೇರಣೆ ಆಗಲಿ ಅನ್ನೋ ಒಂದು ಆಶಯದೊಂದಿಗೆ ನಾವು ಹೊರಡುತ್ತೆ. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಿಕ್ಕೋಕ ಅಪ್ಪಯ್ಯ. ಓ ಅಪ್ಪಯ್ಯ.
2: ಅಯ್ಯ ಎಂತ ಐತಣ್ಣ ನಿಂಗೆ? ಬೇಳ ಮುಂಚೆ ಹೊತ್ತಲ ಕಡೆ ನಂಗೆ ನಿತ್ಕ ದೇವಣ್ಣ ನಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ತಿರು ಕೊಡ್ಲಕ್ ಹೋಗುತ್ತಲ್ಲ, ಹಂಗ ಹೋಗ್ತಿದ್ದೆ ಇವ್ ಹೊತ್ತ ನಿಂದ. ಹಾ ಇದ್ಯಾರ ನಾನು ಗಮ್ಮತ್ತಿಗೆ ದೇವಣ್ಣ ನಾಯ್ಕರ ಸುದ್ದಿ ಹೇಳದ್ ಮಾರ್ರೆ, ನೀನ್ ಕಂಡ್ರ ಅವ್ರ ಮಗನನ್ನ ಕರ್ಕ ಬಂದಿದೆ.
1: ಅಪ್ಪಯ್ಯ ಇನ್ಮೇಲೆ ಇವ್ರು ಬರೀ ದೇವಣ್ಣ ನಾಯ್ಕರ ಮಗ ಅಲ್ಲ,
2: ಮತ್ತೆ
1: ನಿಮ್ ಅಳಿಯ.
2: ಏಪ್ರಿಲ್ ಒಂದಕ್ಕೆ ಮಾತ್ರ ಏಪ್ರಿಲ್ ಪುಲ್ ಮಾಡುದ, ತಿಂಗಳಿಡೀ ಮಾಡ್ತೇಕಂದಲ್ಲ.
1: ಅಪ್ಪಯ್ಯ ನಾನು ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಗೇ ಹೇಳ್ತಿಪ್ಪದ. ನಾನು ಮೋದಿ ಅಂದಳಿ ಆದ್ರೆ ಈ ದೇವಣ್ಣ ನಾಯ್ಕನ ಮಗನ್ ಮಾತ್ರ, ಇಲ್ಲಾಂದ್ರೆ ನಾನು ಕೊರಳಿಗೆ ಉರುಳು ಹಾಕೊಂಡು ಸತ್ತೋತೆ.
2: ಅಯ್ಯಬ್ಬ ಒಂದ್ರ ಅಗಳಿ ತಪ್ಪಿ ಹೋಯ್ತು.
1: ಅಪ್ಪಯ್ಯ ಹೆದರ್ಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕೊಂಬತ್ತಿಗೆ ನಿಮ್ ಹೆಸರನ್ ಬರ್ದಿಟ್ಟ ಬಳ್ಳಿ ಹಾಕಂತೆ.
2: ಏ ದೇವ್ರೆ ಇದು ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ ಅದಿರ್ಲಿ, ನನ್ನ ಅಳಿಯ ಅಪ್ಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
1: ಅವ್ರು ತುಂಬಾ ಒಳ್ಳೆಯರಪ್ಪ.
2: ಒಳ್ಳೆತ ನಾ ಹೊಟ್ಟೆ ತುಂಬಿಸುದಿಲ್ಲ,
1: ಅವ್ರು ಹೊತ್ರ ಹೊತ್ತ ಎಮ್ಮಿ ಇತ್ತ.
2: ನೀನು ದಿನ ಕೊಡ್ಕೆಂಗ್ ನಿತ್ಕೊಂಡು ಗೊಬ್ಬರ ಕೋರ್ತಾ ಕಣಕಷ್ಟೇ.
1: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
2: ಹ್ಮ್ ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
1: ಅವ್ರ ಹತ್ರ ಮೂರು ಗ್ಯಾಸ್ ಅಂಡಿ ಇತ್ತಪ್ಪ.
2: ಎಂತ ಗೆಣಕ್ ತಿಂದಿನ?
1: ಅಪ್ಪಯ್ಯ ಗ್ಯಾಸ್ ಅಂಡಿ ಅಂದ್ರೆ ಮೂರು ಗ್ಯಾಸ್ ಸಿಲಿಂಡರ್ ಅಪ್ಪ.
2: ಎಂತ ಮೂರ್ ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡ್ಗ ಓಕೆ.
1: ಏ ಬಬ್ಬರ್ ಯಾವ

0: ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಕಣಿ ಅಂಕಲ್, ನನ್ ಬಂಡಕಸ್ ಕಾಲೇಜ್ ಅಂತ ಡಿಸೈಡ್ ಮಾಡಿ ಆಯ್ತು. ನನ್ ಡಿಸಿಷನ್ ಮಧ್ಯೆ ನೀವು ತಲೆ ಹಾಕ್ರೆ ಜಾಗೃತಿ.
1: ಎಂತ ಜೋರ್ ಮರೆ ಹೆಣ್ಣ, ಆಯ್ತಕ್ಕೆ ನಿನ್ನ ಭಂಡಾರ್ಕರ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೆ.
2: ಬಿಎ, ಬಿಎಸ್ಸಿ, ಬಿಕಾಂ, ಬಿಬಿಎ ಮತ್ತು ಬಿಸಿಎಗಳ ಅಡ್ಮಿಷನ್ಗಾಗಿ ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಉತ್ತಮವಾದ ಲ್ಯಾಬೊರೇಟರೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಂಪ್ಯೂಟರ್ ಸೈನ್ಸ್ ಬ್ಲಾಕ್, ಆಡಿಯೋ ವಿಜುವಲ್ ಹಾಲ್ಸ್, ಲೈಬ್ರರಿ ಅಂಡ್ ಮ್ಯೂಸಿಯಂ, ಸೆಪರೇಟ್ ಕಾಮನ್ ರೂಮ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಡಿಟೋರಿಯಂ ಅಂಡ್ ಪ್ಲೇ ಗ್ರೌಂಡ್, ಇಂಡೋರ್ ಗೇಮ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್, ಓಪನ್ ಏರ್ ಥಿಯೇಟರ್, ಲೇಡೀಸ್ ಹಾಸ್ಟೆಲ್, ಕಮ್ಯುನಿಟಿ ರೇಡಿಯೋ, ರೇಡಿಯೋ ಕುಂದಾಪುರ, ಬಾಟನಿಕಲ್ ಗಾರ್ಡನ್, ಸೈನ್ಸ್ ರಿಸರ್ಚ್ ಲ್ಯಾಬ್, ಐಒಟಿ ಲ್ಯಾಬ್ ಅಂಡ್ ಡೇಟಾ ಸೈನ್ಸ್ ಲ್ಯಾಬ್. ಅಡ್ಮಿಷನ್ ಓಪನ್ ಆಗಿದೆ, ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರ, ಶಾಸ್ತ್ರಿ ಸರ್ಕಲ್.

0: 106 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಈ ಸಂಚಿಕೆಯಲ್ಲಿ ನಾವೆಂತ ಮಾತಾಡುದಂತ ಯೋಚನೆ ಮಾಡಿದಾಗ, ಮುಖ್ಯವಾಗಿ ಈಗ ರಜೆ ಸಿಕ್ಕಿ ಆಯ್ತು, ರಜೆ ಸಿಕ್ಕಿ ಸುಮಾರು ದಿನ ಆಯ್ತೆ. ಆದ್ರೆ ರಜೆಯನ್ನ ನಮ್ಮ ಮನಸ್ಸಿಗೆ ಬೇಕಾದಂತೆ, ನಮ್ಮ ಮನಸ್ಸು ಮತ್ತಷ್ಟು ಸದೃಢವಾಗುವಂತೆ, ನಮ್ಮ ಮನಸ್ಸಿಗೊಂದು ಗುರಿ ಸಿಕ್ಕುವಂತೆ ಹ್ಯಾಂಗೆಲ್ಲ ಬಳಸ್ಕೊಳ್ಳಕ್ ಅಂಬುದ್ರ ಬಗ್ಗೆ ಮಾತಾಡುವ ಅಂತ ಡಿಸೈಡ್ ಮಾಡಿತ್ತ. ಇದನ್ನ ಮಾತಾಡೋಕೆ ನಮ್ಮ ಪ್ರೀತಿಯ ಆಪ್ತ ಸಮಾಲೋಚಕಿ ಆಗಿರುವಂತಹ ಸ್ವರ್ಣ ಕುಂದಾಪುರ ಅವರು ಈಗಾಗಲೇ ಸ್ಟುಡಿಯೋದಲ್ಲಿದ್ರ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ರಜೆ ಸಿಕ್ಕಿದ್ರೆ ಓ ರಜೆ, ಗೋಳಿ ಬಜೆ, ಎಲ್ರಿಗೂ ಖುಷಿಯಪ್ಪ. ಎಷ್ಟು ಖುಷಿ ನನಗೂ ಆ ಮಕ್ಕಳನ್ನೆಲ್ಲ ಕಂಬತ್ತಿಗೆ ಅನಿಸುದು. ನಾನು ಯಾಕಂದ್ರೆ ದೊಡ್ಡೋಳಾದ್ನು, ಶಾಲೆಗೆ ಇರ್ಲಕ್ಕಿದಿತ್ತಲ್ಲ, 2 ತಿಂಗಳು ರಜೆ, ವಾ ಅಂತ ಹೇಳ್ಕೊಂಡು. ಈ ರಜೆನ ತುಂಬಾ ಫ್ರೂಟ್ಫುಲ್ ಆಗಿ, ಅಂದ್ರೆ ಸುಮ್ನೆ ರಜೆ ಬತ್ತು ರಜೆ ಹೋಯ್ತ, ರಜೆ ಬಂತು ರಜೆ ಹೋಯ್ತ, ಏನ್ ಉಪಯೋಗ ಇಲ್ಲ. ಹೆಂಗ್ ನಾವು ಇದನ್ನ ಬಳಸ್ಕೋಬಹುದು, ನಮ್ಮ ಮನಸ್ಸಿಗೆ ಬೇಕಾದಂತೆ, ಮನಸ್ಸಿಗೆ ಹತ್ರವಾಗುವಂತೆ, ಮನಸ್ಸು ಇನ್ನಷ್ಟು ಗಟ್ಟಿ ಆಗುವಂತೆ ಹೆಂಗ್ ಬಳಸ್ಕೊಳ್ಳಕ್ಕ, ಹೆಂಗ್ ಅದ್ರೊಟ್ಟಿ ನಾವು ಬೆಳಿಲಕ್ಕ ಹೇಳಿ ಮೇಡಮ್.
2: ಬೇಸಿಗೆ ರಜೆ ಅಂದ ಕೂಡ್ಲೆ ಎಲ್ರಿಗೂ ಒಂದು ಖುಷಿ ಏನಂತ ಹೇಳಿದ್ರೆ, ಶಾಲೆಗೆ ಹೋಗ್ಲಿಕ್ಕಿಲ್ಲ, ಬೆಳಗ್ಗೆ ಅಲಾರಾಮ್ ಆದ ತಕ್ಷಣ ಏಳ್ಲಿಕ್ಕಿಲ್ಲ, ಹೋಮ್ ವರ್ಕ್ ಇಲ್ಲ, ಮೈನ್ ಯಾವುದು ಗಡಿ ಬಿಡಿ ಇಲ್ಲದೆ ಆರಾಮ ಮಲ್ಕೊಂಡು ಮೊಬೈಲ್ ನೋಡ್ತಾ ಆಟ ಆಡ್ಕೊಂಡು ಟಿವಿ ನೋಡ್ಕೊಂಡು ಇರುವ ಅಂತ ಹೇಳಿ, ಒಂದು ಖುಷಿಗೋಸ್ಕರ ಕಾಯ್ತಾ ಇರುವಂತಹ ಟೈಮ್ ಎಲ್ರು, ಎಲ್ಲ ಮಕ್ಕಳು ಕೂಡ. ಆದ್ರೆ ಪೇರೆಂಟ್ಸ್ ಗೊಂದು ಕಿರಿಕಿರಿ, ಮಕ್ಕಳ ಮನೆಯಲ್ಲಿ ಇದ್ರೆ ಅವ್ರಿಗೆ ಅವರನ್ನು ಸುಧಾರಿಸ್ಲಿಕ್ಕೆ ಕಷ್ಟ ಅಂತ ಹೇಳಿ ಅದೊಂದು. ಇದು ಬಿಟ್ರೆ ಮಕ್ಕಳ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಿದ್ರೆ ಮಕ್ಕಳಿಗೆ ಭಾರಿ ಖುಷಿ, ಎಲ್ಲರೂ ವೆಯ್ಟ್ ಮಾಡ್ತಾ ಇರುವಂತಹ ಸಮಯ. ಯಾಕಂತ ಹೇಳಿದ್ರೆ ಈ ರಜೆ ಅನ್ನುವಂಥದ್ದು ಅವರಿಗೆ ಎಲ್ಲ ಈ ಬಂಧನಗಳಿಂದ ಒಂಥರ ಮುಕ್ತಿ ಸಿಕ್ಕ ಹಂಗೆ. ಆ ಟೈಮ್ ಇದಿಲ್ಲ,
1: ಎಕ್ಸಾಮ್ ಮುಗೀತು, ಅಬ್ಬಾ ಇನ್ನು 2 ತಿಂಗಳ ಪುಸ್ತಕ ಮುಟ್ಟುಗಿಲ್ಲ, ಅವಧಿ ತಿರುಗಿ ಕಾಂಬುದಿಲ್ಲ, ಯಬ್ಬಾ ಬೆಳಿಗ್ಗೆ ಅಮ್ಮ 7 ಗಂಟೆಗೆ ಏಪ್ಸಿ ಹೊಡೆದು ಬಡ್ದು ಸ್ನಾನ ಮಾಡಿಸಿ ತಿಂಡಿ ತುರ್ಕಿ ಯಪ್ಪ ಯೂನಿಫಾರ್ಮ್ ಹಾಕ್ಸಿ ಕಳಿಸ್ತಿದ್ದಳಲ್ಲ, ಈ ರಗ್ಳಿಯೇ ಇಲ್ಲ. ಎಷ್ಟೊತ್ ಬೇಕಾದ್ರೂ ಮುನ್ ಕಾಣ್ಲಕ್ಕ, ಎಷ್ಟೊತ್ ಬೇಕಾದ್ರೂ ಟಿವಿ ಕಾಣ್ಲಕ್ಕ, ಅಲ್ಲಿಗೆ ಹೋಯ್ಲಕ್ಕ, ಅಜ್ಜನ ಮನೆಗೆ ಹೋಯ್ಲಕ್ಕ, ಅಜ್ಜ ಮನೆಗೆ ಹೋಯ್ಲಕ್ಕ, ಮಾಯ ಮನೆಗೆ, ಮಾವನ ಮನೆಗೆ, ಎಲ್ಲರ ಮನೆಗೂ, ಎಸ್ ಏನ್ ಗಮ್ಮತ್ ಅಂತ.
2: ಸಂಜೆ ಟ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಒಂದು ಎಷ್ಟು ಟಾರ್ಚರ್ ಅಂತ ಹೇಳಿದ್ರೆ, ಯಾವುದೇ ಇದಿಲ್ಲದೆ ಅವರಿಗೆ ಒಂದು ಖುಷಿಯಾಗಿ ಆಟ ಆಡ್ಕೊಂಡು ಇರ್ಲಿಕ್ಕೆ ಆಗತ್ತಲ್ಲ ಅಂತ ಹೇಳಿ ಕಾಯ್ತಾ ಇರುವಂತ. ಅದೀಗ ತುಂಬಾ ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜು ಮಕ್ಕಳವರೆಗೂ ಕೂಡ ರಜೆಯನ್ನ ನಾವು, ಬೇಸಿಗೆ ರಜೆಯನ್ನ ಈಗ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇದ್ದೇವೆ. ಈಗ ಸಣ್ಣ ಮಕ್ಕಳು, ತುಂಬಾ ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ಆಟ ಆಡೋದ್ರನ್ನೇ ಅವರು ಇದು ಮಾಡ್ತಿರ್ತಾರೆ, ನಾವು ಜಾಸ್ತಿ ಅವರಿಗೆ ಏನೋ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಉಪಯೋಗಿಸ್ಕೊಳ್ಳುವಾಗ ಹೀಗೆ ಪ್ರತಿಯೊಬ್ಬರು ಕೂಡ, ನಿನ್ನೆ ಅಷ್ಟೇ ನಾನು ಹೀಗೆ ಒಬ್ಬರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ತುಂಬಾ ಸಣ್ಣದಿರುವಾಗ ನಾವು ಮಕ್ಕಳನ್ನ ಹೇಗ್ ನಡ್ಸ್ಕೊಂಡಿರ್ತೇವಲ್ಲ, ರಜೆಯಲ್ಲಿ ಇರ್ಬೋದು ಬೇಕಾದ್ರೆ, ಮರೆಯುವುದಿಲ್ಲ ಅವರು. ಆ ಭಾವನೆ ಏನು ಉಂಟು ಮಾಡಿರ್ತಾರಲ್ಲ ಪೇರೆಂಟ್ಸ್ ಇರ್ಬೋದು ಅಥವಾ ಸಂಬಂಧಿಕರು. ಈಗ ರಜೆಯಲ್ಲಿ ಅಜ್ಜಿ ಮನೆ ಅಜ್ಜನ ಮನೆಗೆಲ್ಲ ಹೋಗ್ತಾರೆ ಮಕ್ಕಳು. ಇನ್ಫ್ಯಾಕ್ಟ್ ನನಗೂ ಕೂಡ, ನನಗ ತುಂಬಾ ಸಣ್ಣದಿರುವಾಗ ರಜೆ ಬಂತು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ರಜೆಯಲ್ಲಿ ನಮ್ಮಿಬ್ರು ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಅಜ್ಜಿ ಮನೇಲಿ ಆರಾಮ್ಸೆ ಇರ್ಲಿ ಇವ್ರು ಅಂತೇಳಿ ಅಜ್ಜಿ ಮನೆಗೆ ಬಿಡ್ತಾ ಇದ್ರು. ಅಲ್ಲಿ ಏನೆಲ್ಲ ಘಟನೆಗಳು ಈಗ ನಡೀತಾ ಇತ್ತು ಅದೆಲ್ಲದೂ ಕೂಡ ನಮಗೆ ಅದು ನಮ್ಮ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಗೆ ಅದು ತುಂಬಾ ಪೂರಕವಾಗಿರುತ್ತೆ. ಅದಕ್ಕೋಸ್ಕರನೇ ನಾನು ಈ ಒಂದು
1: ಕಾರ್ಯಕ್ರಮ ಮಾಡುವ ಅಂತ,
2: ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಅಂದ್ರೆ ಈ ಭಾವನಾತ್ಮಕ ಬೆಳವಣಿಗೆಗೆ ಈ ರಜೆ ಅನ್ನುವಂಥದ್ದು ತುಂಬಾ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬೇರೆ ಸಮಯದಲ್ಲಿ ಅವರಿಗೆ ಇದ್ರ ಬಗ್ಗೆ ಅಷ್ಟು ಯೋಚನೆ ಮಾಡೋದಾಗ್ಲಿ ಅಥವಾ ಅಷ್ಟು ಪ್ರಭಾವ ಬೀರೋದಾಗ್ಲಿ ಆಗೋದಿಲ್ಲ. ಒಂದು ರುಟೀನ್ ಲೈಫ್ ಇರುತ್ತೆ, ಬೆಳಗ್ಗೆ ಎದ್ದ, ತಿಂಡಿ ತಿಂದ ಅಥವಾ ಸ್ನಾನ ಮಾಡ್ದ, ಶಾಲೆಗೆ ಹೋದ, ಬಂದ, ಟ್ಯೂಷನ್ಗೆ ಹೋದ, ಒಂದ್ ಸ್ವಲ್ಪ ಓದ್ದ, ಇಲ್ಲ ಟಿವಿ ನೋಡ್ದ, ಮೊಬೈಲ್ ನೋಡ್ದ, ಮಲ್ಕೊಂಡ, ಈ ತರ ಒಂದು ರುಟೀನ್, ಒಂದು ಮೆಷಿನರಿ, ಒಂದು ಇದಿರುತ್ತೆ. ಬಟ್ ರಜೆ ಬಂತು ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವಂತದ್ದು. ಆ ಸಮಯದಲ್ಲಿ ನಮ್ಮ ವ್ಯಕ್ತಿತ್ವವನ್ನ ನಾವು ಯಾವ ರೀತಿ ಬೇಕಾದ್ರೂ ರೂಪಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಕೆಲವು ಮಕ್ಕಳು ಹೇಗಂದ್ರೆ ಬರೀ ಆಟ ಆಡ್ತಾ ಕಳಿಯೋದು, ಏನೂ ಸಾಧನೆ ಇಲ್ಲ ಆಟ ಆಡ್ತಾ ಕಳಿಯೋದು. ಈಗ ಅದೆಲ್ಲ ಮುಂಚೆ ಆಯ್ತು ಆಟ ಆಡ್ತಾ ಕಳಿಯೋದು, ಈಗ ಹೇಗಂದ್ರೆ ಮೊಬೈಲ್ ಯೂಸ್ ಮಾಡ್ತಾ ಕಳಿಯೋದು, ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರೋದು. ಈಗ ಅಪ್ಪ ಅಮ್ಮ ಅಂದ್ರೆ ಬೈಲಿಕ್ಕೂ ಇಲ್ಲಲ್ಲ, ಯಾಕಂದ್ರೆ ಈಗ ರಜೆ ಅಲ್ಲ, ನನ್ನ ಶಾಲೆಗೆಲ್ಲ ಹೋಗ್ಲಿಕ್ಕಿಲ್ಲ, ಹೋಮ್ವರ್ಕ್ ಇಲ್ಲ, ಮತ್ತೆ ಎಂತ ಮಾಡೋದು, ಮೊಬೈಲ್ ಇಟ್ಕೊಂಡು ಈಗ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಈಗ ಕೊಡ್ತಾರೆ. ಮೊನ್ನೆ ಒಂದು ಹುಡುಗಿ ನನ್ಗೆ, ಕಳೆದ ವರ್ಷ ಕೌನ್ಸಿಲಿಂಗಿಗೆ ಬಂದಿದ್ಲು ಒಂದು ಹುಡುಗಿ, ಟೆಂತ್ ಅಲ್ಲಿ ಇರುವಂತ ಹುಡುಗಿ. ರಜೆ ಸಿಕ್ತು, ರಜೆ ಸಿಕ್ಕ ತಕ್ಷಣ ಮೊಬೈಲ್ ಹಿಡ್ಕೊಳ್ಳೋದು. ಒಳ್ಳೆ ಟಾಪರ್ ಆಗಿದ್ದಂತ ಹುಡುಗಿ, ಏನೋ ಆವರೇಜ್ ಸ್ಟೂಡೆಂಟ್ ಕೂಡ ಆಗಿರ್ಲಿಲ್ಲ, ಒಳ್ಳೆ ಟಾಪರ್ ಆಗಿದ್ದಂತ ಹುಡುಗಿ. ಅವಳು ರಜೆಯಲ್ಲಿ ಮೊಬೈಲ್ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಲ, ಅಂದ್ರೆ ರಜೆ ಇದೆಯಲ್ಲ ವಿಡಿಯೋ ನೋಡೋದು, ಈ ರೀಲ್ಸ್ ಗಳನ್ನ ನೋಡೋದು, ಇದನ್ನೇ ಮಾಡ್ತಾ ಇದ್ಲು. ಶಾಲೆ ಶುರು ಆದ್ಮೇಲೆ ಅಂದ್ರೆ ಕಾಲೇಜ್ ಪಿ ಯು ಸಿ ಶುರು ಆದ್ಮೇಲೆ ಅವಳು ಒಂದು ಚೂರು ಅವಳಿಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂತ ಹೇಳಿದ್ರೆ ರಜೆಯಲ್ಲಿ ಫುಲ್ ಮೊಬೈಲ್ ಅನ್ನ ಅವಳು ಅಭ್ಯಾಸ ಮಾಡ್ಕೊಂಡಿದ್ಲು, ಅಡಿಕ್ಟ್ ಆಗ್ಬಿಟ್ಟಿದ್ಲು. ಈಗ ಅವಳು ಏನ್ ಹೇಳ್ತಾಳೆ ಗೊತ್ತಾ, ನಂಗೆ ಓದಿದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ, ನಂಗೆ ಓದ್ಬೇಕು. ಯಾವುದು ಆವರೇಜ್ ಅಥವಾ ಬಿಲೋ ಆವರೇಜ್ ಹುಡುಗಿ ಅಲ್ಲ ಅವಳು, ಟಾಪರ್ ಆಗಿದ್ದಂತ ಅವಳು. ಒಂದೇ ಸಲಕ್ಕೆ ಇಲ್ಲ, ನನ್ಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಈಗ ನನ್ಗೆ ಓದ್ಲಿಕ್ಕೆ ಇಷ್ಟನೇ ಆಗ್ತಾ ಇಲ್ಲ, ನಂಗೆ ಬುಕ್ ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಬಂದ್ಲು. ಇದನ್ನ ನಾವು ಯೋಚನೆ ಮಾಡ್ಬೇಕಂದ್ರೆ ಮಕ್ಳಿಗೆ ನಾವು ಅಡ್ಡಿಲ್ಲ, ರಜೆ ಬಂತಲ್ಲ, ನೀನ್ ಹೇಗ್ ಬೇಕಾದ್ರೂ ಮೊಬೈಲ್ ಅನ್ನು ಯೂಸ್ ಮಾಡ್ಕೊಂಡು ಇರು ಅಂತ ಹೇಳಿ ನಾವು ಹೇಳೋದ್ ಮುಂಚೆ ನಾವು ಯೋಚನೆ ಮಾಡ್ಬೇಕು ಅದು ಅಡಿಕ್ಷನ್ ಆಗತ್ತೆ ಅಥವಾ ನಾವು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಹಿರಿಯ ನಾಗರಿಕರದ ಬಗ್ಗೆ. ಇದು ಮಾತಾಡೋವಾಗ ಯಾವ್ದಾದ್ರೂ ಒಂದು ನಾವು ಈ ಗಜೆಟ್ ಏನಿದೆ ಇದು ನಮ್ಗೆ ಅಡಿಕ್ಷನ್ ಆದ್ರೆ ಅದು ಏನ್ ಮಾಡತ್ತೆ, ನಮ್ಗೆ ಡೊಪಮಿನ್ ಹೈಕ್ ಮಾಡತ್ತೆ. ಅದು ಯಾವಾಗ ತುಂಬಾ ಹೈ ಹೈ ಹೈ ಅದು ತಗೊಂಡು ಹೋಗುತ್ತೆ ಓದೋದು ಇದೆಲ್ಲ, ಇದರಲ್ಲಿ ಡೊಪಮಿನ್ ಇದೇನು ಬಿಡುಗಡೆ ಆಗೋದಿಲ್ಲ. ಯಾರು ಇಷ್ಟಪಟ್ಟು ಓದುವವರು, ಎಲ್ಲಿಯೋ 1% ಮಕ್ಕಳು ಮಾತ್ರ ಇಷ್ಟಪಟ್ಟು ಓದ್ತಿರ್ತಾರೆ, ಉಳಿದವರೆಲ್ಲ ಕಷ್ಟಪಟ್ಟೆ ಓದೋದು.
1: ಕರೆಕ್ಟ್
2: ಅಲ್ವಾ? ಅವಾಗ ಅದರಲ್ಲಿ ಡೊಪಮಿನ್ ಇದು ಸಿಗೋದಿಲ್ಲ ಅವರಿಗೆ. ಅವಾಗ ಏನಾಗತ್ತೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗತ್ತೆ, ಓದೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಆ ಹೈ ಲೆವೆಲ್ ಏನಿದೆ ಅಲ್ಲ ಡೊಪಮಿನ್ ಹೈಕ್, ಅದನ್ನೇ ಮೆದುಳು ಬಯಸ್ತಾ ಇರತ್ತೆ, ಅದೇ ಬೇಕು ಅಂತ. ಹಾಗೆ ಯಾವಾಗ ನಾವು ರಜೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಮಾಡಿಸ್ತೇವೋ, ಈಗಂತೂ ಆಡೋದು ಗೀಡೋದೆಲ್ಲ ನಮ್ಮ ಕಾಲದಲ್ಲೇ ಆಯ್ತು, ರಜೆ ಬಂದ ಕೂಡಲೇ ಆಟ ಆಡ್ಕೊಂಡಿರ್ಬೋದಂತೆ. ಈಗ ಯಾರು ಆಡೋದಿಲ್ಲ, ಎಲ್ಲಿಯೋ ನೀವು ಗ್ರೌಂಡ್ಗಳೆಲ್ಲ ನೋಡಿ ಖಾಲಿ ಖಾಲಿ ಹೊಡಿತಾ ಇರುತ್ತೆ. ಎಲ್ಲೋ ಹಳ್ಳಿಗಳಲ್ಲಿ ಸ್ವಲ್ಪ ನಿಮ್ಗೆ ಗಂಡು ಮಕ್ಕಳು ಒಂದಿಷ್ಟು ಆಡೋದು ಕಾಣ್ಲಿಕ್ಕೆ ಸಿಗುತ್ತೆ, ಬಿಟ್ರೆ ಹೆಣ್ಮಕ್ಳಂತೂ ಹೊರಗೆ ಬರೋದಿಲ್ಲ ಅಲ್ವಾ. ಈ ರಜೆಯ ಸಮಯದಲ್ಲಿ ಬರೀ ಮೊಬೈಲ್ ಹಿಡ್ಕೊಂಡು ಒಳಗೆ ಕೂತ್ಕೊಂಡಿರ್ತಾರೆ. ಇದರಿಂದ ಅವರ ಪರ್ಸನಾಲಿಟಿ ಮೇಲೆ, ಅವರ ಭಾವನಾತ್ಮಕ ಬೆಳವಣಿಗೆಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಮುಂದೆ ಅವರು ಮತ್ತೆ ಸ್ಕೂಲ್ ಅಥವಾ ಕಾಲೇಜಿಗೆ ರಿಓಪನ್ ಆದಾಗ ಹೋದಾಗ ಅವರಿಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ, ಯಾಕಂದ್ರೆ ಇದು ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಈ ಶಾಲೆಯ ಏನು ಅಕಾಡೆಮಿಕ್ ಆಕ್ಟಿವಿಟೀಸ್ ಏನಿದೆ ಅದು ಡೊಪಮಿನ್ ಹೈಕ್ ಮಾಡೋದಿಲ್ಲ, ಅದರಿಂದ ಅವರಿಗೆ ಇಂಟ್ರೆಸ್ಟೇ ಕಡಿಮೆ ಆಗುತ್ತೆ. ಅದಕ್ಕೆ ಈ ಬೇಸಿಗೆ ರಜೆಯನ್ನ ಯಾವ ರೀತಿಯಾಗಿ, ನಾನೊಂದು ಪುನಃ ಒಂದು ಶಾಲೆ ಪುನರಾರಂಭವಾದಾಗ, ಕಾಲೇಜ್

0: ನಾನು ನೋಡಿರೋದು. ನಮ್ಮ ಮನೆ ಹತ್ರ ಒಂದು ಗ್ರೌಂಡ್ ಇದೆ, ಸಾಯಂಕಾಲ ಆದ ಕೂಡಲೇ ಮಕ್ಳು ಆಟ ಆಡ್ಲಿಕ್ಕೆ ಬರ್ತಾರೆ ಅಲ್ಲಿಗೆ ರಜೆಯಲ್ಲಿ. ಎಲ್ಲೇ ಒಂದು 7-8 ಜನ ಮಕ್ಕಳು ಬರ್ತಾರೆ. ಕಳೆದ ವರ್ಷ ಹೀಗೆ ನೋಡ್ತಾ ಇದ್ದಾಗ ಒಂದು ಸಣ್ಣ ಹುಡುಗ ಒಂದಿಷ್ಟು ದೊಡ್ಡ ಹುಡುಗರ ಜೊತೆಗೆ ಅಲ್ಲಿ ಬರ್ತಾ ಇದ್ದ. ಅವರೆಲ್ಲ ಸಾಯಂಕಾಲ ಹೊತ್ತೆಲ್ಲ ಆಟ ಆಡ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ದಿನ ಹೀಗೆ ನೋಡುವಾಗ ನಮ್ಮ ಮನೆ ಎದುರೇ ಇದೆ, ಕಾಣಿಸುತ್ತೆ ನಮ್ಗೆ. ಈ ಚಿಕ್ಕ ಹುಡುಗ ಅಂದ್ರೆ ಆಡೋ ಸಮಯದಕ್ಕಿಂತ ಮುಂಚೆನೆ ಬಂದಿರ್ತಾ ಇದ್ರು, ಕೆಲವರು ಕಾಯ್ತಾ ಇರ್ತಾ ಇದ್ರು ಉಳಿದವ್ರು ಬರೋ ತನಕ. ಆ ಚಿಕ್ಕ ಹುಡುಗ ಅವರು ಆ ಕಡೆ ಪಾಸ್ ಆಗ್ತಾ ಹೋದಾಗ ನಾನು ನೋಡಿದೆ, ಒಂದು 2 ದಿನದಲ್ಲಿ ಆ ದೊಡ್ಡ ಹುಡುಗರ ಕೈಯಲ್ಲಿ ಸಿಗರೇಟ್ಗಳಿದ್ವು. ನನ್ನ ನೋಡೋ ತಕ್ಷಣ ಅವರು ಅದನ್ನ ಅಡಗಿಸಿಟ್ಕೊಂಡು ಹೋಗ್ತಾ ಇದ್ರು, ಅಂದ್ರೆ ನನಗೆ ಕಾಣಬಾರ್ದು ಅಂತ ಆ ತರ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಸಣ್ಣ ಹುಡುಗ ಅವ್ರ ಜೊತೆಗಿದ್ದ. ಒಂದು ವಾರ ಬಿಟ್ಟು ನೋಡಿದ್ರೆ ಈ ಸಣ್ಣ ಹುಡುಗನು ಸೇರ್ತಾ ಇದ್ದಾನೆ ಸಿಗರೇಟ್. ಅದಾದ್ಮೇಲೆ ನಾನು ನೋಡ್ತೀನಿ ಡೈಲಿ ಬಂದು ನಿಂತ್ಕೊಂಡು ಈ ಚಿಕ್ಕ ಹುಡುಗನು ಡೈಲಿ ಸಿಗರೇಟ್ ಸೇತ. ನನ್ಗೆ ಅನ್ಸೋದು ಇಷ್ಟು ಸಣ್ಣ ಆ ಹುಡುಗ, ಚಿಕ್ಕ ಹುಡುಗ ಅಂತ ಹೇಳಿದ್ರೆ ಏನು 5-7 ಕ್ಲಾಸಿನ ಹುಡುಗನು ಆಗಿರ್ಲಿಲ್ಲ, ಒಂದು 2-3 ಕ್ಲಾಸಿನ ಹುಡುಗ. ಇದು ರಜೆಯಲ್ಲಿ ಅಂದ್ರೆ ನಾವು ಏನೂ ಮಕ್ಕಳನ್ನ ಗಮನಿಸದೆ ಬಿಟ್ಟಾಗ ಆಟ ಆಡ್ತಿದಾರಲ್ಲ, ಹೊರಗಡೆ ಹೋಗ್ತಿದಾರಲ್ಲ, ಅಥವಾ ಮೊಬೈಲ್ ಹಿಡ್ಕೊಂಡಿದಾರಲ್ಲ ಅಂತ ಹೇಳಿ ನಾವು ಅವ್ರ ಮೇಲೆ ಗಮನ ಕೊಡದೆ ಇದ್ದಾಗ ಆಗುವಂತಹ ಬೆಳವಣಿಗೆಗಳು. ಇದೇ ರೀತಿ ನಾನು ಇನ್ನೊಂದು ಹುಡುಗಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ, ಕಣ್ಣಾರೆ ಕಂಡಿರುವಂಥದ್ದು, ಸುಮಾರು ವರ್ಷಗಳ ಹಿಂದೆ ಹಿಂದಿಂದ ನೋಡ್ತಾ ಇರುವಂಥದ್ದು. ಒಂದು ತುಂಬಾ ಕೂಲಿ ಮಾಡುವಂತಹ ತಂದೆ ತಾಯಿಗಳು, ತಾಯಿಗೆ ತುಂಬಾ ಹುಷಾರಿಲ್ಲ, ತಂದೆ ಒಂದು ಕೂಲಿ ಕೆಲಸ ಮಾಡುವಂತ ಅವ್ರ ಮನೆಯ ಹುಡುಗ. ಅವನು ರಜೆಯಲ್ಲಿ ಅನಿವಾರ್ಯವಾಗಿ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅವನಿಗೆ. ಶಾಲೆ ರಜೆ ಬಂತು ಅಂತ ಹೇಳಿದ್ರೆ ಅವನೇನು ಆಟ ಆಡುವ ಹಾಗೆ ಅಥವಾ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗ ಮೊಬೈಲ್ಗಳು ಇರಲಿಲ್ಲ, ಬಟ್ ಇತ್ತು, ಇಷ್ಟೆಲ್ಲ ಇದಿರಲಿಲ್ಲ. ಈಗ ಒಂದು ನಾನು ಹೇಳ್ತಾ ಇರೋದು ಒಂದು 7-8 ವರ್ಷದ ಹಿಂದಿನ ಕಥೆ. ಆ ಹುಡುಗ ಪ್ರತಿ ರಜೆಯಲ್ಲಿ ಬೇರೆ ಬೇರೆ ರೀತಿಯ ಕೆಲಸಕ್ಕೆ ಹೋಗ್ತಾ ಇದ್ದ, ಯಾರದ್ದೋ ಜೊತೆಗೆ ಹೆಲ್ಪರ್ ಆಗಿ ಹೋಗುವಂತ. ಯಾಕಂದ್ರೆ ಸಣ್ಣ ಹುಡುಗ ಅವನು, ಎಲ್ಲರ ಜೊತೆಗೆ ಹೆಲ್ಪರ್ ಆಗಿ ಅವನು ಓದ್ಕೊಂಡಿದ್ದು ಬರೀ ಒಂದು BA ಏನೋ, ಅದು ಇದೇ ಕಾಲೇಜಲ್ಲಿ ಇರಬಹುದು, ಯಾಕಂದ್ರೆ ನಮ್ ಸುತ್ತಮುತ್ತ ಅಂದ್ರೆ ಇದೇ ಕಾಲೇಜಿಗೆ ಬಂದಿದೆ. ಆದ್ರೆ ಅವನು ಇವತ್ತು ಫಾರಿನ್ ಅಲ್ಲಿ ಇದ್ದಾನೆ. ಯಾವುದೋ ಕೆಲಸ, ಈಗ ಮೇಸ್ತ್ರಿ ಕೆಲಸನೋ ಮತ್ತೊಂದು ಯಾವುದೋ ಕೆಲಸನೋ, ಈ ತರ ಸೂಪರ್ವೈಸರ್ ಆಗಿರೋದು ಆ ತರ ಎಲ್ಲ ಕಲ್ತ್ಕೊಂಡು, ಅವನು ಓದಿಗೆ ಸಂಬಂಧಪಟ್ಟ ಕೆಲಸ ಅಲ್ಲ, ಅವನು ರಜೆಯಲ್ಲಿ ಏನು ಕಲಿತಿದ್ದಲ್ಲ, ಯಾರ್ದೋ ಜೊತೆಗೆ ಹೋಗಿ ಹೆಲ್ಪರ್ ಆಗಿ ಎಲ್ಲ ಮಾಡ್ತಿದ್ದಲ್ಲ, ಆ ಕೆಲಸವನ್ನು ಇದ್ಮಾಡಿ ಇವತ್ತು ತಾನೇ ಒಂದು ಸ್ವಂತ ಮನೆ ಕಟ್ಟಿ ಎಲ್ಲವನ್ನ ಮಾಡ್ಕೊಂಡಿದ್ದಾನೆ. ಅಂದ್ರೆ ನಾವು ರಜೆಯನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಸ್ಕಿಲ್ಗಳನ್ನ ಬೆಳೆಸ್ಕೊಳ್ಳಿಕ್ಕೆ. ನಾನು ಯಾವಾಗ್ಲೂ ಹೇಳೋದು ಮಕ್ಕಳೇ, ರಜೆ ಬಂತು ಅಂತ ಹೇಳದ ತಕ್ಷಣ ಎಲ್ಲವನ್ನ ಬಿಟ್ಟು ಮಲ್ಕೊಳ್ಳೋದು, ತುಂಬಾ ಲೇಟ್ ವರೆಗೆ ಮೊಬೈಲ್ ಸ್ಕ್ರೋಲ್ ಮಾಡೋದಲ್ಲ, ಸ್ವಲ್ಪ ಬೇಗ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬೇರೆ ದಿವಸಕ್ಕಿಂತನೂ ಸ್ವಲ್ಪ ಬೇಗ ಅಂದ್ರೆ ಅದು ಶಿಸ್ತು, ಅದು ಶಿಸ್ತಿಗೋಸ್ಕರ ಅಂತ ಬೇಗ ಹೇಳೋದಲ್ಲ, ನಾನು ಏನಾದ್ರೂ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನ ಸಾಧನೆ ಮಾಡ್ಲಿಕ್ಕೋಸ್ಕರ ಬೇಗ ಹೇಳುವಂತ. ತಂದೆ ತಾಯಿಗಳಿಗೆ ಒಂದಿಷ್ಟು ಹೆಲ್ಪ್ ಮಾಡುವಂತದ್ದು, ಅವ್ರು ಕೇಳ್ತಾರೆ ಅಂತ ಹೇಳಿ, ನನ್ಗೆ ಅವ್ರ ಬಗ್ಗೆ ಕಾಳಜಿ ಇದೆ, ಪ್ರೀತಿ ಇದೆ ಅನ್ನೋದಕ್ಕೋಸ್ಕರ. ಏನೋ ಒಂದು ದಿನಕ್ಕೆ ಒಂದು ಹೊಸ ಒಂದು ಗಂಟೆ ಹೊಸತನ ಏನಾದ್ರೂ ಕಲಿಯೋದು, ಅದು ಮಾರ್ಕ್ಸ್ ಜಾಸ್ತಿ ಸಿಗಬೇಕು ಅಂತ ಹೇಳಿ ಶಾಲೆಯ ಇದನ್ನಲ್ಲ, ನನ್ನ ಜೀವನಕ್ಕೆ ಏನಾದ್ರೂ ಉಪಯೋಗ ಆಗುವಂತದ್ದನ್ನ ಕಲಿಯುವಂಥದ್ದು ಪ್ರತಿದಿನ ಒಂದು ಗಂಟೆ. ಈ ತರವೆಲ್ಲ ನಾವು ಉಪಯೋಗಿಸ್ಕೊಂಡಾಗ ರಜೆಯನ್ನ, ಒಂದು ರಜೆ 2 ಮುಗಿಯೋದ್ರೊಳಗೆ ಖಂಡಿತವಾಗ್ಲೂ ನಮ್ಮ ಒಂದು ಹೊಸ ಆವೃತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ವಾ?
1: ನಿಜ
0: ಅಲ್ವಾ? ಇಬ್ರು ಮಕ್ಕಳು ಇರ್ತಾರೆ, ಸೇಮ್ ಶಾಲೆ ಸೇಮ್ ಕ್ಲಾಸ್, ಒಂದು ಹುಡುಗ ಇಡೀ ದಿನ ಆಟ ಆಡಿ ಚಂದ ಮಾಡಿ ಕಳಿತಾನೆ, ಇನ್ನೊಬ್ಬ ಯೋಚನೆ ಮಾಡ್ತಾನೆ ಈ ರಜೆಯನ್ನ ನನ್ ಮೆಮೊರೇಬಲ್ ಮಾಡ್ಕೊಳ್ಳೋದು ಹೇಗೆ. ಶಾಲೆ ಯಾವಾಗ ಶುರು ಆಗುತ್ತೆ, ಇಬ್ರು ಶಾಲೆಗೆ ಹೋಗ್ತಾರೆ, ಮೊದ್ಲಿನವನು ಒಬ್ಬ ಹಾಗೆ ಇರ್ತಾನೆ, ಇನ್ನೊಬ್ಬ ಬದಲಾಗಿ ಹೋಗಿರ್ತಾನೆ ಶಾಲೆಗೆ. ಇದು ಈ ಬದಲಾವಣೆಯನ್ನ ನಾವು ಮಕ್ಕಳು ಮಾಡ್ಕೊಳ್ಳುವಲ್ಲಿ ಪೇರೆಂಟ್ಸ್ ಗಳು ಕೂಡ ಸ್ವಲ್ಪ ಸಹಾಯ ಮಾಡುವಂಥದ್ದು. ನಾವು ಪೇರೆಂಟ್ಸ್ ಗಳು ಯೂಶುವಲಿ ಮಾಡುವಂಥದ್ದು ಇಡೀ ದಿನ ಅವರಿಗೆ ಬೈತಾ ಇರುವಂತದ್ದು, ಅವಮಾನ ಮಾಡುವಂಥದ್ದು, ಹೋಲಿಕೆ ಮಾಡುವಂಥದ್ದು, ಇದನ್ನೆಲ್ಲ ಒಂದ್ಸಲ ಬದಿಗಿಟ್ಟು ಈ ರಜೆಯಲ್ಲಿ ಮಗ ನೀನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಿನ್ನ ಬೆಸ್ಟ್ ಒಂದು ಆವೃತ್ತಿ ಆಗ್ಲಿಕ್ಕೆ ನಿನಗೆ ಸಾಧ್ಯ ಇದೆ. ಒಂದು ಹುಡುಗ ರಜೆಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಪ್ರತಿ ದಿನ 2 ಅವನು ಇಂಗ್ಲಿಷ್ ಕಲಿತಾ ಇದ್ದ, ಇಂಗ್ಲಿಷ್ ಸ್ಪೀಕಿಂಗ್ ಇದಕ್ಕೆ ಸೇರ್ಕೊಂಡು ಅವನ ಅದಕ್ಕೆ ಕಲಿತಾ ಇದ್ದ. ಅವನ ತಂದೆ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ, ಉಳಿದ ಸಮಯವನ್ನೆಲ್ಲ ಅಂಗಡಿಯಲ್ಲಿ ಅಪ್ಪನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿ ಕಲಿತಾ ಇದ್ದ. ಆ ರಜೆ ಮುಗಿದ ತಕ್ಷಣ ಅವನು ಹೇಳ್ತಾನೆ, ನನಗೆ ನಿಜವಾಗ್ಲೂ ಒಂದು ವ್ಯವಹಾರ ಅಂತ ಹೇಳಿದ್ರೆ, ಬಿಸ್ನೆಸ್ ಅಂತ ಹೇಳಿದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ನನ್ನ ಅಪ್ಪನ ಅಂಗಡಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಬಿಸ್ನೆಸ್ ಅಂದ್ರೆ ಏನು ಅಂತ ನನಗೆ ಗೊತ್ತಾಯ್ತು. ಚಿಕ್ಕ ಹುಡುಗ ಅವನು, ಒಂದು 5-6 ಕ್ಲಾಸಿನ ಹುಡುಗ, ಆದ್ರೂ ಆ ಸಣ್ಣ ಪ್ರಾಯದಲ್ಲಿ ಒಂದು ಮೆಚುರಿಟಿ ಬರುತ್ತೆ ಅಲ್ವಾ ಜೀವನದ ಬಗ್ಗೆ, ಅದು ತುಂಬಾ ಇಂಪಾರ್ಟೆಂಟ್. ಅಂತ ಮಕ್ಕಳು ಎಲ್ಲಿ ಹೋದ್ರು ಕೂಡ ಬದುಕ್ತಾರೆ. ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ, ಮಕ್ಕಳನ್ನೆಲ್ಲ ಒಂಥರ ರೋಬೋಟ್ಗಳನ್ನಾಗಿ ಮಾಡಿರ್ತೀವಿ. ಶಾಲೆ ಶುರು ಆಯ್ತಾ, ಅಲ್ರಾಮ್ ಆಗತ್ತೆ, ಆಯ್ತು ರೆಡಿ ಆದ್ರೂ, ಸ್ಕೂಲ್ ಬಸ್ ಬರತ್ತೆ, ಇಲ್ಲ ನಾವು ಕರ್ಕೊಂಡು ಹೋಗ್ತೀವಿ, ಇಲ್ಲ ಅವ್ರು ಹೋಗ್ತಾರೆ, ಬಂದ್

0: ಅಂದ್ರು ಮತ್ತೆ ಓದಿದ್ರು ಟ್ಯೂಷನ್ ಗೆ ಹೋದ್ರು ಅದೇ ರೀತಿ ಒಂಥರ ಮಾರ್ಕ್ಸ್ ತಗೊಳ್ಳುವಂತ ಒಂದು ರೋಬೋಟ್. ಭಾವನೆಗಳಿಲ್ಲ, ಯೋಚನೆಗಳಿಲ್ಲ. ಒಂದು ಎಂ ಎಸ್ ಸಿ ಫೈನಲ್ ಇಯರ್ ಅಲ್ಲಿ ಇರುವಂತಹ ಹುಡುಗ ಒಬ್ಬ ಕೌನ್ಸಿಲಿಂಗ್ ಗೆ ಬಂದವನಿಗೆ ಮುಂದೇನ್ ಮಾಡ್ಬೇಕು ಅಂತ ಹೇಳಿ ಕೇಳಿದ್ರೆ ಅವನಿಗೆ ಇನ್ನೂ ಕ್ಲಾರಿಟಿ ಇಲ್ಲ. ನಾವು ಆ ಮಕ್ಕಳಿಗೆ ಅದು ಬರಬೇಕು ಅಂತ ಹೇಳಿದ್ರೆ, ಆ ಮೆಚುರಿಟಿ ಬರಬೇಕು ಅಂತ ಹೇಳಿದ್ರೆ, ರಜೆಯನ್ನ ಅವರು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಅವರ ಒಂದು ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಿಕ್ಕೆ ಇದಾಗುತ್ತೆ ಅಲ್ವಾ. ನಾವು ಮಾಡ್ಕೊಳ್ಳುವಂತಹ ಆಯ್ಕೆಗಳು ಏನಿದೆ ಅಲ್ಲ, ಸಣ್ಣ ಸಣ್ಣ ಆಯ್ಕೆಗಳು, ಅದು ನಮ್ಮ ಜೀವನವನ್ನ ಬದಲಾವಣೆ ಮಾಡುತ್ತೆ. ನಾವು ಹೇಗೆ ಇರೋದಕ್ಕೆ, ಈ ರಜೆಯನ್ನ ಹೇಗೆ ಕಳೀಲಿಕ್ಕೆ ಇಷ್ಟಪಡ್ತೇವೆ? ನಾವು ಸುಮ್ಮನೆ ದಿನ ಬೆಳಗಾಗತ್ತೆ, ಎಷ್ಟೋ ಹೊತ್ತಿಗೆ ಹೇಳೋದು, ಎಷ್ಟೊತ್ತಿಗೋ ತಿಂಡಿ ತಿನ್ನೋದು, ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ತಾ ಮಲ್ಕೊಳ್ಳೋದು ಅಲ್ವಾ.
1: ಕರೆಕ್ಟ್.
0: ಈ ತರ ಮಾಡಿದಾಗ,
1: ಅದೇ ಮೊನ್ನೆ ಒಬ್ರು ಲೆಕ್ಚರರ್ ಹೇಳ್ತಾ ಇದ್ರು, ಈ ಮಕ್ಕಳು ರಜೆ ಬಂದ್ರೆ ಆ ಮಕ್ಕಳನ್ನ ಮತ್ತೆ ಅದೇ ಹ್ಯಾಬಿಟ್ ಕರ್ಕೊಂಡು ಹೋಗೋ ತುಂಬಾ ಕಷ್ಟ ಅಂತ. ಅಂದ್ರೆ ರಜೆಯಲ್ಲಿ ಎಷ್ಟೊತ್ತಿಗೋ ಎದ್ದು, ಎಷ್ಟೊತ್ತಿಗೋ ತಿಂಡಿ, ಎಷ್ಟೊತ್ತಿಗೋ ಮಾತು, ಹಂಗೆ ಇದ್ದವರು ಆಮೇಲೆ 2 ತಿಂಗಳು ಬೇಕು ಅವ್ರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ, ಅಗೇನ್ ಆ ರೂಟೀನಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ. ಯಪ್ಪ ಇದಾಗೋದಿಲ್ಲಪ್ಪ, ಈ ಶಾಲೆ ಬೇಡ, ಈ ಕಾಲೇಜ್ ಬೇಡ, ಎಂತ ಬೇಡ, ಆರಾಮಾಗಿ ಇದ್ಬಿದ್ರೆ ಸಾಕು ಅಂತ ಆತರ ಯೋಚನೆ ಮಾಡಕ್ ಶುರು ಮಾಡ್ತಾರೆ.
0: ಅದೇ ಹೇಳಿದ್ನಲ್ಲ, ಅದು ಯಾವಾಗ ಮೊಬೈಲ್ ಹಿಡ್ಕೊಂಡಿರ್ತಾರೆ ಅದರಲ್ಲಿ ಸಿಗುವಂತ ಆನಂದ ಇದ್ರಲ್ಲಿ ಸಿಗೋದಿಲ್ಲ ಅವ್ರಿಗೆ. ಆಗ ಮನಸ್ಸು ಏನು ಯಾವ್ದ್ರಲ್ಲಿ ಆನಂದ ಸಿಗುತ್ತೆ ಅದನ್ನೇ ತಾನೇ ಬೇಡ್ತಾ ಇರತ್ತೆ. ಅದೇ ಅದಕ್ಕೋಸ್ಕರನೇ ಅವ್ರಿಗೆ ಇದಿಷ್ಟ ಆಗೋದಿಲ್ಲ. ಬೇಡ, ಯಾವ ಒಂದು ನಿರ್ಬಂಧಗಳಿಲ್ಲದೆ ಆರಾಮಾಗಿ ಎಷ್ಟೊತ್ತಿಗೆದ್ರು ಪರವಾಗಿಲ್ಲ, ಎಷ್ಟೊತ್ತಿಗೆ ತಿಂಡಿ ತಿಂದ್ರು ಪರವಾಗಿಲ್ಲ, ಮೊಬೈಲ್ ಹಿಡ್ಕೊಂಡು ಆರಾಮ್ಸೆ ಇರ್ಬೋದು, ಹೋಮ್ ವರ್ಕ್ ಇಲ್ಲ, ಪುಸ್ತಕಗಳು ಓದೋದಿಲ್ಲ, ಯಾರು ಬೈಯೋರಿಲ್ಲ, ಟೀಚರ್ಸ್ ಗಳಿಲ್ಲ ಅಲ್ವಾ. ಬಟ್ ನಾನು ಹೇಳೋದು ಮಕ್ಕಳಿಗೆ, ಯಾರು ಇಲ್ಲದಿರುವಾಗ, ಈಗ ಯಾರು ಇಲ್ಲ ರಜೆಯಲ್ಲಿ ಅಲ್ವಾ, ತಂದೆ ತಾಯಿಗಳು ನಿರ್ಬಂಧಗಳು ಹಾಕೋದಿಲ್ಲ ಬೈಯೋದಕ್ಕೆ ಅಥವಾ ಏನಾದ್ರೂ ಇದ್ ಮಾಡೋದಕ್ಕೆ ಟೀಚರ್ಸ್ ಗಳಿಲ್ಲ, ಹಾಗಿರ್ಬೇಕಾದ್ರೆ ಆವಾಗ ನೀವ್ ಏನ್ ಆಗಿರ್ತಿರಲ್ಲ ಅದು ನಿಮ್ ಸ್ವಂತ ವ್ಯಕ್ತಿತ್ವ. ಯಾರು ನೋಡದೆ ಇರುವಾಗ ನೀವು ಹೇಗಿರ್ತೀರಿ, ಯಾವ ನಿರ್ಬಂಧಗಳು ಇಲ್ಲದಿರುವಾಗ ನೀವು ಹೇಗಿರ್ತೀರಿ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಸೊ ನೀವು ಒಂದ್ಸಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗ ಮುಂಚಿನ ಹಾಗೆ ಮಕ್ಕಳೆಲ್ಲ ಅಷ್ಟು ದಡ್ರು ಯಾರು ಇಲ್ಲ, ಏನೋ ಒಂದ್ ಹೇಳಿದ್ರೆ ಅರ್ಥ ಆಗೋದೇ ಇಲ್ಲಪ್ಪ ಅಂತ ಹೇಳುವಂತ ಮಕ್ಳು ಯಾರು ಇಲ್ಲ. ಈಗ ಏನ್ ಹುಡ್ತಾ ಹುಡ್ತಾನೆ ಒಳ್ಳೆ
1: ಸ್ಮಾರ್ಟ್ ಮಕ್ಳು,
0: ಸ್ಮಾರ್ಟ್ ಮಕ್ಳು ಆಗಿರ್ಬೇಕಾದ್ರೆ ನಾವೀಗ ಮಾತಾಡ್ತಾ ಇರೋದು ಮಕ್ಳಿಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ನಾವು ಮೂರ್ಖರು ಹೊರತು ಅವರಲ್ಲ ಅಲ್ವಾ. ಆಗ ಅರ್ಥ ಆಗತ್ತೆ ಖಂಡಿತ. ನನ್ ಸಣ್ಣ ಮಕ್ಕಳಿಂದ ನಾವು ಈಗ ತಗೊಳ್ಳೋದಂತ ಹೇಳಿದ್ರೆ, ಈ ಪ್ರಾಥಮಿಕ ಶಾಲೆಯ ಮಕ್ಕಳು ಈಗ ಅವ್ರ ಸಮಯ ಅವ್ರ ಕೈಯಲ್ಲಿದೆ, ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಅದನ್ನ. ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದ ಅಥವಾ ಅದನ್ನ ಸುಮ್ಮನೆ ಮೊಬೈಲ್ ನೋಡಿ ಆಟ ಆಡಿ ಹೀಗೆ ಟಿವಿ ನೋಡ್ತಾ ಕಳಿಯೋದ, ಅದು ಅವ್ರ ಕೈಯಲ್ಲಿದೆ. ನನ್ನ ಸಮಯವನ್ನ ನಾನು ಹೇಗೆ ಕಳ್ಕೊಳ್ತೇನೆ, ಕಳಿಯೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಶಾಲೆ ಪುನರಾರಂಭವಾದಾಗ ನಾನು ಅದೇ ಇಂಟ್ರೆಸ್ಟ್ ಇಂದ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ, ಅಥವಾ ಇಂಟ್ರೆಸ್ಟೇ ಇಲ್ಲದೆ ಬೇಡಪ್ಪ ಇದು ಆ ಜೀವನನೇ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳಿ ಬರ್ಡನ್ ಅನ್ಸೋ ರೀತಿಯಲ್ಲಿ ಮಾಡ್ಕೊಂಡು ಹೋಗುತ್ತೇನ, ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರತಿಯೊಂದು ಈಗ ಏನು ಈ ರಜೆಯಲ್ಲಿ ಅವ್ರು ಕಳೀತಾರೆ ಅದು ಅವರ ಭವಿಷ್ಯವನ್ನ ರೂಪಿಸಿ, ಏನೋ ಸುಮ್ಮನೆ ಕಳೆದು ಹೋಯ್ತು ಅಂತಲ್ಲ, ಭವಿಷ್ಯವನ್ನ ರೂಪಿಸುತ್ತೆ. ಮುಂದೆ ನನ್ನ ರಜೆಯಲ್ಲಿ ಇಷ್ಟು ಚಂದ ಈ ತರ ಎಲ್ಲ ಕಲ್ತ್ಕೊಂಡೆ. ಎಷ್ಟೋ ಜನ ಮಕ್ಳು ಕೇಳ್ತಾರೆ, ಈ ಆರ್ಟಿಸ್ಟ್ಗಳನ್ನೆಲ್ಲ ನೀವು ಕಲಾವಿದ್ರು ಕೆಲವು ಮಕ್ಳನ್ನ ಕೇಳಿದ್ರೆ ನಿಮ್ಗೆ ಫಸ್ಟ್ ಸಿಗೋದೇ ನಾನು ರಜೆಯಲ್ಲಿ ಇದನ್ನೆಲ್ಲ ಮಾಡ್ತಿದ್ದೆ ಅಂತ.
1: ಕರೆಕ್ಟ್, ರಜೆಯಲ್ಲಿ ನಾನು ಇದೆಲ್ಲ ಮಾಡ್ತಿದ್ದೆ, ರೈಟ್.
0: ರಜೆಯಲ್ಲೆಲ್ಲ ನಾನ್ ಮಾಡ್ತೀನಿ.
1: ಈಗ ಎಷ್ಟು ಮಕ್ಳಿಗೆ ನಾವು ಮೊಬೈಲ್ ಹಿಡ್ಕೊಂಡಂತಲ್ಲ, ಕೆಲ ಮಕ್ಳು ಮೊಬೈಲ್ ಇಂದಾನೆ ಸುಮಾರು ಕಲ್ತಿದ್ದೆ.
0: ಮೊಬೈಲ್ ಹಿಡಿಬಾರ್ದು ಅಂತ ಹೇಳಿ ಅಲ್ಲ, ಬರೀ ಸ್ಕ್ರೋಲ್ ಮಾಡ್ತಾ ರೀಲ್ಸ್ಗಳನ್ನ ನೋಡ್ತಾ ಆತರ ಮಾಡೋದಲ್ಲ. ಮೊಬೈಲ್ ಅಲ್ಲೂ ಒಳ್ಳೇದು ಇದೆ ಕೆಟ್ಟದೂ ಇದೆ, ಪ್ರತಿಯೊಂದರಲ್ಲೂ ಒಳ್ಳೇದು ಮತ್ತೆ ಕೆಟ್ಟದಿರುತ್ತೆ. ಮೊಬೈಲ್ ಅನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಕಲಾವಿದರಾಗಿ ಬೆಳೆದವ್ರು ಎಷ್ಟು ಜನ ಇಲ್ಲ ಅಲ್ವಾ. ಮೊಬೈಲ್ ಇಂದಾನೇ ಕಲ್ತಿರ್ತಾರೆ, ಮೊದಲನೆಯ ಗುರು ಮೊಬೈಲ್ ಆಗಿರುತ್ತೆ. ಆತರ ಇದ್ರಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೊಂಡು ಕಲ್ತ್ರೆ ಅವ್ರು ಮುಂದೆ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಬರೀ ರಜೆ ಅಂತ ಹೇಳಿದ ತಕ್ಷಣ ಏನೋ ವಿರಾಮ ಸಿಕ್ಕಿದೆ ಆರಾಮಾಗಿ ಮಲ್ಕೊಂಡು ಕಳಿಯೋಣ ಅಂತ ಹೇಳಿದ್ರೆ ಜೀವನ ಕೂಡ ಹಾಗೆ ಸಕ್ಸಸ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ರಜೆ ಬಂದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ಹೇಗೆ, ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬಹುದು? ಈಗ ಬರೀ ಸ್ಕ್ರೋಲ್ ಮಾಡೋದಕ್ಕಿಂತ ಒಂದ್ ಏನಾದ್ರೂ ಹೊಸತನ್ನ ಕಲಿಯೋದು, ಒಂದ್ ಹೊಸ ಒಂದ್ ಅಭ್ಯಾಸವನ್ನ ಬೆಳೆಸ್ಕೊಳ್ಳೋದು, ಹೊರಗಡೆ ಹೋಗಿ ಆಟ ಆಡೋದು. ಇವತ್ತಿನ ಹೆಚ್ಚಿನ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋದಿಲ್ಲ. ಹೊರಗಡೆ ಹೋಗಿ ಆಟ ಆಡೋದು, ಏನಾದ್ರೂ ಚಿತ್ರಕಲೆ ಬಿಡಿಸೋದು, ಅಥವಾ ಈ ಹಿರಿಯ ನಾಗರಿಕರು ಇರ್ತಾರೆ ಮನೆಯಲ್ಲಿ ಅಜ್ಜ ಅಜ್ಜಿ ಅವ್ರ ಹತ್ರ ಹೋಗಿ ಕುತ್ಕೊಂಡು ಸಮಯ ಕಳೆಯುವಂತದ್ದು, ಏನು ಆಗ್ಲಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ತಂದೆ ತಾಯಿಗಳು ಇರ್ತಾರೆ, ಅವ್ರ ಹತ್ರನೇ ಕುತ್ಕೊಂಡು ಅವರ ಜೀವನದ ಕಥೆಗಳನ್ನ ಕೇಳುವಂತದ್ದು, ಇದನ್ನೆಲ್ಲ ಮಾಡಿದ್ರೆ ಬಹುಶಃ ಮುಂದೆ ಜೀವನ ಒಂದು ನಡೆಸಲಿಕ್ಕೆ ಅವರಿಗೆ ಸ್ಫೂರ್ತಿಯಾದ್ರೂ ಬರ್ಬೋದು. ಹೇಗಿರುತ್ತೆ ಜೀವನ ಅನ್ನೋದೇನು ಸುಲಭವಾಗಿರೋದಿಲ್ಲ ಯಾರಿಗೂ ಕೂಡ, ಕಷ್ಟಪಟ್ಟು ಬಂದಿರ್ತಾರೆ. ಕಷ್ಟಗಳು ಬಂದಾಗ ನಿಭಾಯಿಸಿದ್ರು ಹೇಗೆ, ಕಥೆಗಳನ್ನು ಕೇಳಿದಾಗ ಗೊತ್ತಾಗತ್ತೆ ಅಲ್ವಾ. ಇಲ್ಲ ಅಂತ ಹೇಳಿದ್ರೆ ಹೆಚ್ಚಿನ ಪೇರೆಂಟ್ಸ್ ಕೂಡ ಮಾಡೋ ತಪ್ಪು ಏನ್ ಗೊತ್ತಾ, ಏನು ಅವ್ರು ಕಷ್ಟ ಅನುಭವಿಸಿರ್ತಾರೆ, ನಾವು ತುಂಬಾ ಕಷ್ಟಪಟ್ಟಿದೀವಿ, ನಮ್ಮ ಮಕ್ಳು ಕಷ್ಟ ಪಡಬಾರ್ದು ಅಂತ ಹೇಳಿ ಆ ಮಕ್ಳಿಗೆ ಅವ್ರು ಪಡ್ತಾ ಇರುವಂತ ಅಟ್ ಪ್ರೆಸೆಂಟ್ ಪಡ್ತಾ ಇರುವಂತ ಕಷ್ಟಗಳನ್ನು ಹೇಳೋದಿಲ್ಲ ಅವರು. ಬಟ್ ಹೇಳ್ಬೇಕು ಅವರಿಗೆ, ಹೇಳದೇ ಇದ್ರೆ ಅವ್ರ ಬೇಡಿಕೆಗಳನ್ನ ಮಕ್ಕಳು ಮುಂದಿಡ್ತಾರೆ ಈಗ ಅಲ್ವಾ. ಇವತ್ತು ಜೀವನ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ರೇಸ್, ಯಾವಾಗ್ಲೂ ನಾನು ಹೇಳೋದು ರೇಸ್ ಜೀವನ ಅಂದ್ರೆ, ಎಲ್ರು ನಾನು ಎಲ್ರಿಗಿಂತ ಮುಂದೆ ನಾನು ಇರ್ಬೇಕು ಅಂತ ಹೇಳಿ ಆಸೆ ಪಡುವಂತದ್ದು. ಈಗ ಸ್ಕೂಲ್ ಮಕ್ಳು ಇರ್ಬೋದು, ಯಾವ್ದೋ ಒಂದು ಹುಡುಗ ಯಾವ್ದೋ ತರ ಬ್ಯಾಗ್ ಹಾಕೊಂಡ್ ಬಂದ, ಯಾವ್ದೋ ಕಂಪನಿ ಶೂ ಹಾಕೊಂಡ್ ಬಂದ, ಅಥವಾ ಇನ್ಯಾವ್ದೋ ಕಂಪನಿ ಇದೇನೋ ಇನ್ನೊಂದು ತಗೊಂಡ್ ಬರ್ತಾನೆ, ತುಂಬಾ ಕಾಸ್ಟ್ಲಿ ಇರುತ್ತೆ ವಾಚಸ್ ಅದು ಇದು ಅವನ್ ಹಾಕೊಂಡ್ ಬಂದಿದ್ದಾನೆ, ನನಗೂ ಅಂತದೇ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಾಗ ಇವರ ಮನೆಯ ಒಂದು ವಾಸ್ತವ ಸ್ಥಿತಿ ಏನಿದೆ ಅದು ಗೊತ್ತಿಲ್ಲದೆ ಆದ್ರೆ ಆ ಮಗು ಬೇಡಿಕೆ ಇಡುತ್ತೆ.
1: ಕರೆಕ್ಟ್
0: ಅಲ್ವಾ,
1: ಗೊತ್ತಿದ್ದು ಅರ್ಥ ಮಾಡ್ಕೊಂಡಿದ್ರು ಬೇಡಿಕೆ ಇಡುತ್ತೆ.
0: ಹಾಗಾಗಿ ಅದನ್ನ ನಾವು ಹೇಳ್ಬೇಕು, ಅದ ಅರ್ಥ ಮಾಡ್ಕೊಳ್ಳುತ್ತೆ ಇಲ್ಲೇ ಅದು ಸೆಕೆಂಡ್ರಿ, ಫಸ್ಟ್ ನಾವು ನಮ್ಮ ಮನೆಯ ಪರಿಸ್ಥಿತಿಯನ್ನ ಆ ಮಗುವಿನ ಎದುರುಗಡೆ ಇಡಬೇಕು. ನಾನು ಹೇಳ್ತೀನಿ ತುಂಬಾ ಏಜ್ ಕಾಲೇಜಿಗೆ ಬಂದ ಮೇಲೆ ಇಡೋದಕ್ಕಿಂತ ಸಣ್ಣ ಮಕ್ಕಳಿರುವಾಗ ಒಂದು 10-12 ವರ್ಷ ಆಗುವಾಗ ಮಕ್ಕಳಿಗೆ ಫೈನಾನ್ಷಿಯಲ್ ಇದು ಏನ್ ಸ್ಟೇಟಸ್ ನಮ್ದಿದೆ ಅದನ್ನ ಅವರಿಗೆ ನಾವು ಎದುರು ಇಡಬೇಕು. ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬೇಕು, ಈ ತರ ಟ್ರಾನ್ಸಾಕ್ಷನ್ ಮಾಡೋದಿರ್ಲಿ ಎಲ್ಲದನ್ನು ನಾವು ಅವರಿಗೆ ಹೇಳ್ಕೊಡ್ಬೇಕು. ನೋಡ್ ಮಗು, ನನ್ಗೆ ಇಷ್ಟು ಸ್ಯಾಲ್ರಿ ಬರುತ್ತೆ, ಸೊ ನಮ್ಮ ಮನೆ ಖರ್ಚು ಈ ತರ ಆಗ್ಬೇಕು, ಎಮರ್ಜೆನ್ಸಿ ಫಂಡ್ ಅಂತ ನಾವು ತೆಗೆದಿಡ್ಬೇಕು. ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಅದು ಯೂಸ್ ಮಾಡ್ಕೊಳ್ಳಿಕ್ಕೆ, ಅದೇನೋ ಒಂದ್ ಕಷ್ಟ ಬಂತಂದ್ರೆ ಒಂದ್ ಯೂಸ್ ಮಾಡ್ಕೊಳ್ಳಿಕ್ಕೆ ಎಮರ್ಜೆನ್ಸಿ ಫಂಡ್ ಬೇಕು ಅಲ್ವಾ. ಮತ್ತೆ ಮನೆಯ ಖರ್ಚಿದೆ, ಬಾಡಿಗೆ ಮನೇಲಿ ಇರ್ತಾರೆ ಹೆಚ್ಚಿನವರು, ಬಾಡಿಗೆಗೆ ಎಷ್ಟು ಬೇಕು, ಕರೆಂಟ್ ಬಿಲ್ಗೆ ಎಷ್ಟು ಬೇಕು, ನೀರ್ ಬಿಲ್ಗೆ ಎಷ್ಟು ಬೇಕು, ಈ ತರ ಎಲ್ಲ ಆದ್ಮೇಲೆ ನಿಮ್ ಫೀಸ್ ಗಳಿಗೆಲ್ಲ ಎಷ್ಟು ಬೇಕು. ಸೊ ಹೆಂಗ್ ಮ್ಯಾನೇಜ್ ಮಾಡೋದು, ಈ ಮ್ಯಾನೇಜ್ಮೆಂಟ್ ಅನ್ನೆಲ್ಲ ನೀನೇ ಮಾಡಿ ಇವತ್ತಿಂದ ಅಂದ್ರೆ ಅಟ್ ಲೀಸ್ಟ್ ಒಂದು ಏನು ಲೆಕ್ಕ ಹಾಕು ಅಲ್ವಾ. ಈ ಇದನ್ನೆಲ್ಲ ನಾವು ಹೇಳ್ಕೊಟ್ಟಾಗ ಮಕ್ಕಳಿಗೆ ಖಂಡಿತವಾಗ್ಲೂ ಮಕ್ಕಳಿಗೆ ಮೆಚುರಿಟಿ ಬರುತ್ತೆ. ಮತ್ತೆ ಯಾವಾಗ್ಲೂ ಮಕ್ಕಳು ಏನಾದ್ರು ಬೇಕು ಅಂತ ಹೇಳಿದಾಗ ನಾವು ಇದನ್ನ ಮಾತಾಡಿದೀವಿ ಹಿಂದಿನ ಸಂಚಿಕೆಗಳಲ್ಲಿ, ಬೇಕು ಅಂತ ಹೇಳಿದ ತಕ್ಷಣ ಕೊಡಿಸೋದಲ್ಲ, ಅದಕ್ಕೊಂದು ನಿರ್ದಿಷ್ಟವಾದ ಒಂದಿಷ್ಟು ಒಂದ್ ತಿಂಗಳು
1: ಅವಧಿ
0: ತಿಂಗಳು ಕೊಡಿಸ್ತೇನೆ, ನೀನ್ ನಿನ್ಗೆ ಇಂತಿಂತ ಕೆಲಸ ನೀನ್ ಮಾಡು ಅದಕ್ಕೆ ಅಂತ ನಾನು ನಿನ್ಗೆ ಹಣ ಕೊಡ್ತೇನೆ, ನೀನ್ ಆಮೇಲೆ ತಗೋ ಅಂತ ಹೇಳಿ ಹೇಳಿದಾಗ 99% ಮಕ್ಕಳು ತಗೊಳಲ್ಲ. ಯಾಕಂತ ಹೇಳಿದ್ರೆ ಆ ಒಂದ್ ತಿಂಗಳು ಅವ್ರು ಕಷ್ಟಪಟ್ಟಿರ್ತಾರೆ, ನನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ದುಡ್ಡಿದು ಸುಮ್ನೆ ಅದು ಬೇಕಾ ಇವಾಗ ಅಂತ ಒಂದು ಸೆಕೆಂಡ್ ಥಾಟ್ ಇರುತ್ತೆ ಅವರಿಗೆ, ಬೇಡ ಈಗ ಬೇಡ ನನ್ಗೆ ಅಂತ ಹೇಳಿ ಆತರ ಇದು ಮಾಡಿದ ಮಕ್ಕಳು ಎಷ್ಟೋ ಜನ ಇರ್ತಾರೆ. ಹಾಗಾಗಿ ಮಕ್ಕಳಿಗೂ ಕೂಡ ಅದು ಸುಲಭವಾಗಿ ಸಿಗುತ್ತೆ ಅಂತ ಹೇಳಿ ಅನಿಸಬಾರ್ದು ಅಲ್ವಾ. ಮಕ್ಕಳು ಫೇಲ್ಯೂರ್ ಅನ್ನು ಕೂಡ ನೋಡ್ಬೇಕು. ಮನೆಯಲ್ಲಿ ಒಂದು 10 ಕೇಳಿದಾಗ 10 ಸಿಗಲ್ಲ ಅಂತ ಹೇಳಿ ಅವರಿಗೂ ಗೊತ್ತಾಗ್ಬೇಕು. ಆ ಅದು ಸಿಗದೇ ಇರುವಾಗ ಆಗೋ ನೋವಿದೆಲ್ಲ ಅದನ್ನು ಕೂಡ ಅವ್ರು ಅನುಭವಿಸಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಈ ದೊಡ್ಡವರಾದ್ಮೇಲೆ ಕಾಲೇಜಿಗೆ ಬಂದ್ಮೇಲೆ ಅಥವಾ ಜೀವನದಲ್ಲಿ ಮುಂದೆ ಬಂದ ಹಾಗೆ ಫೇಲ್ಯೂರ್ಗಳನ್ನ ಎದುರಿಸಕ್ಕಾಗಲ್ಲ ಅವರಿಗೆ. ಒಂದು ಹುಡುಗಿ ಅಥವಾ ಒಂದು ಹುಡುಗ ರಿಜೆಕ್ಟ್ ಮಾಡ್ದ ಪ್ರಪೋಸಲ್ ಅಂತ ಹೇಳಿದ ತಕ್ಷಣ ಸುಸೈಡ್ ಮಾಡ್ಕೊಳ್ತಾರೆ ಅಥವಾ ಇನ್ಯಾವುದೋ ವ್ಯಸನಗಳಿಗೆ ತುತ್ತಾಗ್ತಾರೆ. ಯಾಕಂದ್ರೆ ಆ ನೋ ಅನ್ನುವಂತ ಒಂದು ಪೇಯಿನ್ ಏನಿದೆಲ್ಲ ಅದು ಅವರಿಗೆ ಹೊಸದಾಗಿರುತ್ತೆ, ಅದನ್ನ ಅವರು ಅಭ್ಯಾಸ ಮಾಡ್ಕೊಂಡೇ ಇರೋದಿಲ್ಲ.
1: ಕರೆಕ್ಟ್
0: ಅಲ್ವಾ. ರಜೆ ದಿನಗಳಲ್ಲಿ ಈಗ ಮಕ್ಕಳು ಯಾವ್ದಾದ್ರು ಒಂದು ಚಿತ್ರಕಲೆಯ ಇದ್ರಲ್ಲಿ ಭಾಗವಹಿಸುದು ಅಥವಾ ಏನಾದ್ರೂ ಒಂದು, ಈಗಂತೂ ಶಿಬಿರಗಳೆಲ್ಲ ಬೇಸಿಗೆ ಶಿಬಿರಗಳೆಲ್ಲ ಇದೆ ಎಲ್ಲ ಕಡೆ, ಆ ಶಿಬಿರಗಳಲ್ಲಿ ಭಾಗವಹಿಸುದು. ಹೆಚ್ಚಿನವರು ಪೇರೆಂಟ್ಸ್ ಶಿಬಿರಗಳಿಗೆ ಮಕ್ಕಳನ್ನ ಹಾಕುದು ಯಾಕಂತ ಹೇಳಿದ್ರೆ ಮನೆಯಿಂದ ಒಂದ್ಸಲ ರಗಳೆ ಹೋದ್ರೆ ಸಾಕು
1: ನಿಜ
0: ಅಲ್ವಾ. ಆ ಕಾರಣಕ್ಕಾಗಿ ಅಂತ ಹೇಳಿ ಅಲ್ಲ, ಮಕ್ಕಳು ಅಲ್ಲಿ ಏನಾದ್ರೂ ಒಂದು ಕಲಿಬೇಕು ಹೊಸತನ್ನ. ಈಗ ಹೆಚ್ಚಿನ ಮಕ್ಕಳು ಶಾಲೆಗಳಲ್ಲಿ ಈಗ ತುಂಬಾ ಜನ ಮಕ್ಕಳು ಇರುವಾಗ ಟೀಚರ್ಸ್ಗಳಿಗೆ ಎಲ್ಲ ಮಕ್ಕಳ ಮೇಲೆ ಇಂಡಿವಿಜುವಲಿ ಒಂದು ಅಟೆನ್ಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಮಗು ತುಂಬಾ ಮಾತಾಡೋದಿಲ್ಲ ಅಥವಾ ಯಾವುದಕ್ಕೂ ಮುಂದೆ ಬರುದಿಲ್ಲ ಅಂತ ಹೇಳಿದ್ರೆ ಆ ಟೀಚರ್ಸ್ಗಳಿಗೆ ಎಲ್ಲ ಮಕ್ಕಳನ್ನು ಮುಂದೆ ತಂದು ನಿಲ್ಲಿಸಿ ಎಲ್ಲ ಕಲಿಸ್ಲಿಕ್ಕೆಲ್ಲ ಆಗುದಿಲ್ಲ. ಅಂತ ಸಮಯದಲ್ಲಿ ಈ ಶಿಬಿರಗಳಲ್ಲಿ ಹೋದಾಗ ಆ ಮಕ್ಕಳು ಇದು ಕಲಿಯೋದು, ಯಾರೋ ಯಾರ್ಯಾರೋ ಬಂದಿರ್ತಾರೆ ಅವರದೇ ಶಾಲೆ ಮಕ್ಕಳು ಬಂದಿರೋದಿಲ್ಲ, ಅವ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಹಾಗಾಗಿ ಆ ಪ್ಲೇಸ್ ಅಲ್ಲಾದ್ರೂ ಹೋದಾಗ ಹೊಸತನ್ನಾದ್ರೂ ಏನಾದ್ರೂ ಕಲಿಯೋದು, ಒಂದು ಪೇಂಟಿಂಗ್ ಮಾಡೋದು ಅಥವಾ ಮಕ್ಕಳ ಜೊತೆಗೆ ಆಟ ಆಡೋದು, ಬೆರೆಯೋದು, ಮಾತನಾಡುವ ಕಲೆ, ಅದನ್ನೆಲ್ಲ ಕಲಿಬೇಕು. ಆ ಕಲ್ತಾಗ ಒಂದು ಆತ್ಮವಿಶ್ವಾಸ ಅಂತ ಹೇಳಿ ಬರುತ್ತೆ. ಅದರ ಜೊತೆಗೆ ತಂದೆ ತಾಯಿಗಳ ಜೊತೆಗೆ ಕೂತ್ಕೊಂಡು ಅವ್ರ ಕಥೆಗಳನ್ನ ಕೇಳಿ ಒಂದು ಇನ್ಸ್ಪಿರೇಷನ್ ಅನ್ನು ಪಡೆಯೋದು, ನಾನು ಏನಾದ್ರೂ ಇದೇ ತರ ಮಾಡಬೇಕು ಅಥವಾ ಇದಕ್ಕಿಂತ ಹೆಚ್ಚಿನದನ್ನ ನಾನು ಸಾಧನೆ ಮಾಡಬೇಕು ಅಥವಾ ಜೀವನದಲ್ಲಿ ಎಂತಹ ಕಷ್ಟಗಳು ಬರುತ್ತೆ, ಬಂದಾಗ ಅದನ್ನ ನಾವು ಹೇಗೆ ನಿಭಾಯಿಸಬೇಕು, ನಿಭಾಯಿಸಿ ಮುಂದುವರಿಯೋದು ಹೇಗೆ ಜೀವನದಲ್ಲಿ, ಅದನ್ನೆಲ್ಲ ಕಲಿಯೋದಕ್ಕೆ ಒಂದು ಅವರಿಗೆ ಸಾಧನ ಆಗುತ್ತೆ ಅದು ರಜೆ ಅನ್ನುವಂಥದ್ದು. ರಜೆ ಅನ್ನೋದು ಬರೀ ವಿರಾಮಕ್ಕಾಗಿ ಮಾತ್ರ ಇರುವಂತದ್ದಲ್ಲ, ಒಂದು ಹೊಸ ಆವೃತ್ತಿಯನ್ನ ನಮ್ಮ ಒಂದು ಹೊಸ ವರ್ಷನ್, ಬೆಸ್ಟ್ ವರ್ಷನ್, ಅದನ್ನ ನಾವು ನಿರೂಪಣೆ ಮಾಡ್ಕೊಳ್ಲಿಕ್ಕೆ, ಒಂದು ನಿರ್ಮಾಣ ಮಾಡ್ಕೊಳ್ಲಿಕ್ಕೋಸ್ಕರ ಇರುವಂತ ಒಂದು ಬೇಸಿಗೆ ರಜೆ. ಸದುಪಯೋಗ ಪಡಿಸ್ಕೊಂಡ್ರೆ ಒಂದು ಉತ್ತಮ ವ್ಯಕ್ತಿಯಾಗಿ ಮುಂದೆ ಹೊಮ್ಮಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
1: ಮತ್ತದ್ರೊಟ್ಟಿಗೆ ನೋಡಿ, ಈಗ ರಜೆ ಅಂತ ಬೇಸಿಗೆ ರಜೆ ಅಂತ ಬಂದ ಕೂಡ್ಲೆ ಈ 10th ಅಲ್ಲಿ ಇರೋರು 12th ಅಲ್ಲಿ ಇರೋರಿಗೆ ಅವ್ರಿಗೆ ಒಂದು ರಜೆ ಇಪ್ಪುದಿಲ್ಲ, ಆ ಮಕ್ಕಳಿಗೆ ಮೊದ್ಲೇನೆ ಕ್ಲಾಸಸ್ ಎಲ್ಲ ಶುರು ಮಾಡಿರ್ತಾರೆ, ಇದ್ಯಾವ ತರ ಒತ್ತಡ?
0: ಅಲ್ಲ, ನಿಜವಾಗ್ಲೂ ಒತ್ತಡನೇ ಇದೆ, ಅಲ್ಲ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ಅವರಿಗೆ ಬದುಕಲಿಕ್ಕೆ ಬೇಕಾಗುವಂತದ್ದು ಈ ಮಾರ್ಕ್ಸ್ಗಳು ಇದೆಲ್ಲ ಅಲ್ಲ, ಅದಕ್ಕಿಂತ ಹೆಚ್ಚಿನದಾದಂತಹ ಸ್ಕಿಲ್ಸ್ಗಳು ಬೇಕು, ಕೌಶಲ್ಯಗಳು ಬೇಕು. ಆ ಮಗು ಒಂದು ಕೌಶಲ್ಯವನ್ನ ಹೇಗೆ ಕಲಿಬೇಕು ಅಂತ ಹೇಳಿದ್ರೆ, ಜೀವನದ ಎಂತಹ ಪರಿಸ್ಥಿತಿಯಲ್ಲಿಯೂ ನಾನು ಎದ್ದು ನಿಲ್ಲಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕಾಗಿರುವಂಥದ್ದು. ಬರೀ ಮಾರ್ಕ್ಸ್ಗಳನ್ನ ನೀವು ಅದೇ ರಜೆ ಶುರುವಾದ ತಕ್ಷಣ ಈ 10th ಮುಗಿದವರಿಗೆ, ಪಿ ಯು ಸಿ ಮುಗಿದವರಿಗೆ ಒಂದು ಕ್ಲಾಸಸ್ಗಳು ಈಗ ಶುರುವಾಗುತ್ತೆ. ಇದೆಲ್ಲ ಅನಗತ್ಯ, ನಿಜವಾಗ್ಲು ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಜೀವನದಲ್ಲಿ ಎಂಜಾಯ್ಮೆಂಟ್ ಅನ್ನೋದೇ ಇಲ್ಲ, ಫ್ರೀಡಮ್ಮೇ ಇಲ್ಲ. ಅವ್ರು ಯಾವತ್ತೂ ಕೂಡ ಭಾವನಾತ್ಮಕವಾಗಿ ಬೆಳೆಯೋದೇ ಇಲ್ಲ ಅವರು, ಅಥವಾ ತುಂಬಾ ಆಂಗ್ಸೈಟಿಗೆ ಒಳಗಾಗುವಂಥದ್ದು, ಡಿಪ್ರೆಷನ್ಗೆ ಒಳಗಾಗುವಂಥದ್ದು, ಹೆಚ್ಚಿನ ಮಾನಸಿಕ ಕಾಯಿಲೆಗಳು ಎಲ್ಲ ಇದರಿಂದಾಗಿ ಬರುವಂಥದ್ದು. ಒಂದು ಸ್ವಲ್ಪ ಕೂಡ ಅವರಿಗೆ ಮನಸ್ಸಿಗೊಂದು ಫ್ರೀ ಅಂತ ಬೇಕಲ್ವಾ?
1: ಕರೆಕ್ಟ್.
0: ಅದೇನೋ ಇಲ್ಲ, ಅದ್ ಇಲ್ಲ ಅನ್ನೋದು ಯೋಚನೆ ಇದೆಯಲ್ಲ, ಅದೇ ಎಲ್ಲಕ್ಕಿಂತ ಮಾರಕ. ಯಾಕಂದ್ರೆ ಬೇರೆಯವರಿಗೆ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಅವ್ರು ಮಾಡ್ಲಿ ಮಾಡದೇ ಇರ್ಲಿ ಅಲ್ವಾ. ಈ ಮಕ್ಕಳ ಮನಸ್ಸಿಗೆ ಬರೋ ಯೋಚನೆ ಏನು, ಅಯ್ಯೋ ನಾನೀಗ ಅದೇ 9th ಅಲ್ಲಿ ಇದ್ದದಿದ್ರೆ, ಅಥವಾ 9th ಅಲ್ಲಿ ಇದ್ದವರಿಗೂ ಈಗ ಇದಿಲ್ಲ, ಬರುವ ವರ್ಷ 10th ಅನ್ನುವಂಥದ್ದು ಶುರುವಾಗುತ್ತೆ, ಅವರಿಗೂ ಕ್ಲಾಸ್ಗಳು ಶುರುವಾಗುತ್ತೆ ಈಗ ಅಲ್ವಾ. ಈ ತರ ಇರುವಾಗ ಮಕ್ಕಳಿಗೆ ಏನ್ ಯೋಚನೆ ಮಾಡ್ತಾರೆ ಗೊತ್ತಾ, ಬೇರೆ ಮಕ್ಕಳು ಎಂಜಾಯ್ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ, ಇದ್ರ ಇವ್ರ ಮನಸ್ಸಿನಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಎಲ್ಲರೂ ಎಂಜಾಯ್ ಮಾಡ್ತಾರೆ, ನಾನು ಈ ಕ್ಲಾಸ್ ಅಲ್ಲಿ ಇದ್ದುದಕ್ಕೋಸ್ಕರ ನನ್ಗೊಂದು ಎಂಜಾಯ್ಮೆಂಟ್ ಇಲ್ಲ, ನನ್ಗೆಲ್ಲೂ ಹೋಗೋ ಹಾಗಿಲ್ಲ, ಆ ಯೋಚನೆ ಇದೆಯಲ್ಲ ಅದೇ ಮಾರಕ.
1: ಅಲ್ಲಿ ಅವ್ರು ಹೇಟ್ ಮಾಡೋ ಶುರು ಮಾಡ್ತಾರೆ.
0: ಹೌದು, ಆಗ ಅವರು ಅದಕ್ಕೆ ಕಾರಣ ಆದಂತಹ ಸಿಸ್ಟಮ್ಗಳನ್ನ ಅಥವಾ ಶಾಲೆಯನ್ನ, ಎಜುಕೇಶನ್ ಅನ್ನ, ಅದಕ್ಕೆ ಕಾರಣರಾದ ತಂದೆ ತಾಯಿಗಳನ್ನ ಎಲ್ಲರನ್ನ ಒಂಥರ ಏನು ಮಾನಸಿಕವಾಗಿ ಡಿಸ್ಟೆಂಟ್, ಸ್ವಲ್ಪ ದೂರ ಉಳಿಯೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಇಷ್ಟಪಡೋದಿಲ್ಲ. ನೀವು ನೋಡಿ, ಸಣ್ಣ ಮಕ್ಕಳ ಹತ್ರ ನೀವು ಕರೆಕ್ಟ್ ಆಗಿ ಮಾತಾಡಿ ಕೇಳಿದ್ರೆ ಅಪ್ಪ ಅಮ್ಮ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಕ್ ಶುರು ಮಾಡಿದ್ದಾರೆ ಅವರು. ಹೆಚ್ಚಿನ ಮಕ್ಕಳಾಯ್ತು ಈ ವರ್ಷದಲ್ಲಿ, ಕಳೆದ ಒಂದು ವರ್ಷದಲ್ಲಿ ಈ ಹೈಸ್ಕೂಲ್ ಮತ್ತೆ ಪ್ರೈಮರಿ ಮಕ್ಕಳನ್ನ ನಾನು ಮಾತಾಡಿಸಿದಾಗ ಅಪ್ಪ ಅಮ್ಮ ಅಂದ್ರೆ ಇಷ್ಟನೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದೇ ಒಂದು ಫೋರ್ಸ್ ಮಾಡೋದ್ರಿಂದ. ಯಾವಾಗ ನೋಡಿದ್ರು ಓದು ಅಥವಾ ಬೇರೆ ಮಕ್ಕಳು ಅಷ್ಟು ತಗೊಳ್ತಾರೆ, ನೀನೆಂಥದಕ್ಕೂ ಪ್ರಯೋಜನ ಇಲ್ಲ, ಇದೆಲ್ಲ ಹೋಲಿಕೆಗಿಂತ ಈಗ ರಜೆಯಲ್ಲಿ ಇದು, ಈ ರಜೆಯಲ್ಲೂ ಕೂಡ ಅದು ಪೋಷಕರು ಅದನ್ನ ಒಂದು ನೋಟ್ ಮಾಡ್ಕೋಬೇಕು. ಯಾಕಂದ್ರೆ ರಜೆ ಶುರುವಾದ ತಕ್ಷಣ ಸಾಕು, ಮತ್ತೆ ಮಕ್ಕಳು ಮನೇಲೇ ಇರ್ತಾರಲ್ಲ, ಇನ್ನಷ್ಟು ಜಾಸ್ತಿ ಆಗತ್ತೆ ಈ ಕಂಪ್ಯಾರಿಸನ್, ಈ ಅವಮಾನ ಮಾಡುವಂಥದ್ದು, ಹೆಜ್ಜೆ ಹೆಜ್ಜೆಗೂ ನೀನು ನಿಷ್ಪ್ರಯೋಜಕ ಅಂತ ಹೇಳುವಂಥದ್ದು, ಇದೆಲ್ಲ ಆ ಮಕ್ಕಳನ್ನು ನಿಜವಾಗ್ಲೂ ನಿಷ್ಪ್ರಯೋಜಕರನ್ನಾಗೆ ಮಾಡುತ್ತೆ. ಅದ್ರ ಬದಲು ರಜೆ ಸಿಕ್ಕಿದೆ, ಈ ಮಕ್ಕಳು ಯಾವತ್ತೂ ನಿನ್ನ ಹತ್ರನೇ ಇರೋದಿಲ್ಲ ಅಲ್ವಾ. ಬರುವ ವರ್ಷ ಅಥವಾ ಮುಂದಿನ ವರ್ಷ ಒಂದ್ 4 ವರ್ಷ ಬಿಟ್ಟು ಇವರು ಬೇರೆ ಊರಿಗೆ ಹೋಗ್ಬೋದು, ಬೇರೆ ಇದ್ರಲ್ಲಿರ್ಬೋದು, ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಬೇರೆ ಕಡೆಗೆ ಹೋಗ್ಬೇಕಾಗತ್ತೆ, ಅಥವಾ ಎಜುಕೇಷನ್ಗೆ ಅಂತ ಹೇಳಿ ಬೇರೆ ಕಡೆ ಹೈಯರ್ ಎಜುಕೇಷನ್ಗೆಲ್ಲ ಬೇರೆ ಕಡೆ ಹೋಗಿ ಉಳ್ಕೊಳ್ಬೇಕಾಗತ್ತೆ. ಈ ಸಮಯಗಳು ಹೀಗೆ ಇರೋದಿಲ್ಲ, ಸಮಯ ಯಾವತ್ತೂ ವಾಪಸ್ ಬರೋದಿಲ್ಲ. ಹಾಗಾಗಿ ಇರುವ ಸಮಯವನ್ನ, ಈ ರಜೆಯನ್ನ ಮಕ್ಕಳಿಗೆ ಒಂದು ಪ್ರೀತಿಯಿಂದ ಜಾಸ್ತಿ ಅವ್ರ ಜೊತೆಗೆ ಸಮಯ ಕಳೆಯುವಂಥದ್ದು, ಅಥವಾ ಅವರಿಗೇನಾದ್ರೂ ಹೊಸತನ್ನ ಕಲಿಯೋದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ನಾವು ಕಲಿಸ್ಕೊಡ್ದಿದ್ರು ಪರವಾಗಿಲ್ಲ, ಆ ಕಲಿಯೋದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಏನಾದರೂ ಒಂದು ಹೊಸತನ್ನ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದಾಗ ಅದನ್ನು ಅದು ಚೆನ್ನಾಗಾಗದಿದ್ರೂ ಕೂಡ ಚೆನ್ನಾಗಾಗಿದೆ ಅಂತ ಹೇಳಿ ಅವರಿಗೊಂದು ಹೇಳಿದಾಗ, ಹೊಗಳಿಕೆ ಅಥವಾ ಮೆಚ್ಚುಗೆ ಮಾತುಗಳನ್ನು ಹೇಳಿದಾಗ ಆ ಮಕ್ಕಳು ಅದರಲ್ಲಿ ಮತ್ತೊಂದಿಷ್ಟು ಉತ್ಸಾಹ ತೋರಿಸ್ತಾರೆ. ಅದನ್ನ ಬಿಟ್ಟು ಇದೇನು ನೀನು ಹೀಗೆ ಮಾಡಿದ್ಯಾ, ಅದು ಚಿತ್ರಕಲೆ ಅಂದ್ರೆ ಹೀಗ, ಅದಂದ್ರೆ ಹೀಗ, ಇದಂದ್ರೆ ಹೀಗ ಅಂತ ಹೇಳಿ ನಾವು ಆ ಥರ ಮಾಡೋರನ್ನು ನೋಡಿದ್ದೇನೆ ಪೇರೆಂಟ್ಸ್. ಆ ಥರ ಮಾಡಿದಾಗ ಏನಾಗುತ್ತೆ ಅವರಿಗೆ, ಹಾಗಾದ್ರೆ ನನ್ನ ಇದರಲ್ಲೂ ಏನು ಪ್ರಯೋಜನ ಇಲ್ಲ, ಬೇಡ ಇದು ಮಾಡೋದೇ ಬೇಡ ಅಂತ ಬಿಟ್ಬಿಡ್ತಾರೆ. ಅದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಈ ಈ ಮಕ್ಕಳು ನಮ್ಮ ಜೊತೆಗೆ ಯಾವಾಗಲೂ ಪರ್ಮನೆಂಟ್ ಆಗಿ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಮಾಡಿಕೊಂಡು ಅವರಿಗೊಂದು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ಬೇಕು, ತುಂಬಾ ಪ್ರೀತಿಯಿಂದ ಮಾತಾಡ್ಬೇಕು. ಯಾವಾಗ್ಲೂ ಬರೀ ಮಾರ್ಕ್ಸ್ ಬಗ್ಗೆ ಅಥವಾ ಸ್ಟಡಿ ಬಗ್ಗೆ ಇನ್ನೊಂದೇನಾದ್ರೂ ಬಗ್ಗೆ ಮಾತಾಡದೆ ಅವರಿಗೆ ನಿನಗೆ ಹೇಗೆ ಫೀಲ್ ಆಗ್ತಾ ಇದೆ, ಈ ರಜೆಯನ್ನು ನೀನು ನಿನ್ನನ್ನು ಬೆಳೆಸ್ಕೊಳ್ಳಿಕ್ಕೆ ನೀನು ಹೇಗೆ ಕಳಿಯೋದಕ್ಕೆ ನಾವು ಸಹಾಯ ಮಾಡಬಹುದು, ನಿನ್ಗೇನಾದ್ರೂ ಬೇಕಾ, ಎಕ್ಸ್ಟ್ರಾ ಏನಾದ್ರೂ ತರಿಸಿ ಕೊಡ್ಬೇಕಾ, ಅಥವಾ ಏನಾದ್ರೂ ಅರೇಂಜ್ ಮಾಡ್ಕೊಡ್ಬೇಕಾ, ಅಥವಾ ಯಾವುದೋ ಒಂದೀಗ ಶಿಬಿರಗಳಿಗೆ ಹೋಗ್ತಾರೆ ಮಕ್ಕಳು, ಹೊಸತೊಂದೇನನ್ನೋ ಕಲ್ತ್ಕೊಂಡು ಬರ್ತಾರೆ, ಕಲ್ತ್ಕೊಂಡು ಬಂದಾಗ ಮನೆಯಲ್ಲಿ ಹೇಳ್ಬೇಕು ಅಂತ ಹೇಳಿ ಅವರು ಉತ್ಸಾಹ ತೋರಿಸ್ತಾರೆ, ಇವತ್ತು ಶಿಬಿರದಲ್ಲಿ ಹೀಗೆ ಹೇಳ್ಕೊಟ್ರು ಅಥವಾ ಹೊಸದೇನು ಏನೋ ಹೇಳ್ಕೊಟ್ರು ಅಂತ ಹೇಳಿದಾಗ ಅದೆಲ್ಲ ನನ್ಗೆ ಹೇಳ್ಬೇಡ ಅಂತ ಹೇಳಿ ಆ ಮಕ್ಕಳನ್ನ ಮೂಲೆಗೆ ಸರಿಸುವಂಥದ್ದು ಅದೆಲ್ಲ ಮಾಡಿದೆ. ಹೌದಾ, ಏನು ಹೇಳ್ಕೊಟ್ರು, ನನಗೂ ಒಂಚೂರು ಹೇಳ್ಕೊಡು, ಅದನ್ನೆಲ್ಲ ಕೇಳಿದಾಗ ಬಹುಶಃ ಆ ಮಕ್ಕಳಿಗೂ ಒಂದು ಖುಷಿಯಾಗತ್ತೆ. ಯಾವಾಗ ಮನುಷ್ಯನ ಮನಸ್ಸು ಖುಷಿಯಾಗಿರುತ್ತೆ ಎಲ್ಲದನ್ನು ಸಾಧನೆ ಮಾಡಲಿಕ್ಕೆ ಉತ್ಸಾಹ ಬರುತ್ತೆ. ನೀವು ಏನೋ ಒಂದು ಮಾಡ್ತೇನೆ ಅಂತ ಹೇಳಿ ಹೊರಟಾಗ, ನಿಮ್ಮನೆಯಲ್ಲೇ ಉದಾಹರಣೆಗೆ ಏನೋ ಒಂದು ಹೊಸತನ್ನ ನಾನು ಪ್ರಾರಂಭ ಮಾಡಬೇಕು ಅಂತೇಳಿ ಹೊರಟಾಗ ನೀವು ಫಸ್ಟ್ ಯಾರ ಹತ್ರ ಕೇಳ್ತೀರಿ? ನೀವು ಮನೆಯವರ ಹತ್ರ ಕೇಳ್ತೀರಿ. ಮನೆಯವರ ಹತ್ರ ಕೇಳಿದಾಗ ಒಂದ್ ನಾಲ್ಕು ಜನ ಮನೆಯಲ್ಲಿ ಇದ್ದವರು ಅಥವಾ ಇದ್ದವರು ಇಬ್ಬರಾದ್ರೂ ಬೇಡ ಅಂತ ಹೇಳಿದ್ರೆ ಹೇಗನ್ಸುತ್ತೆ ನಿಮ್ಗೆ? ಆ ಹೊಸತನ ಮಾಡ್ಲಿಕ್ಕೆ ಮತ್ತೆ ಮನಸ್ಸು ಬರತ್ತಾ? ಅದ್ರ ಬದಲಿಗೆ ಅದೇನೋ ಸಕ್ಸಸ್ ಆಗ್ಬೋದು, ಆಗದೆ ಇರ್ಬೋದು, ಮುಂದಿನದನ್ನ ಯಾರು ನೋಡಿದವರಿಲ್ಲ, ಅದ್ರ ಬದಲಿಗೆ ಅವರೊಂದು ನಿಮ್ಗೆ ಪ್ರೋತ್ಸಾಹ ಕೊಟ್ರೆ, ಓ ನೀನ್ ಹೀಗ್ ಮಾಡ್ತಾ ಇದೀಯಾ, ನೋಡು ಪರವಾಗಿಲ್ಲ, ಇದು ಸಕ್ಸಸ್ ಆಗ್ಬಹುದು, ನೀವು ಮಾಡ್ತೀರೋ ಬಿಡ್ತೀರೋ ಸ್ಟಾರ್ಟ್ ಮಾಡ್ತೀರೋ ಅದನ್ನ ಮುಂದುವರಿಸ್ತೀರ ಅದು ಸೆಕೆಂಡ್ರಿ, ಬಟ್ ಆ ಪ್ರೋತ್ಸಾಹದ ಮಾತನ್ ಕೇಳಿದಾಗ ಹೇಗನ್ಸುತ್ತೆ ನಿಮ್ಗೆ? ಓ ನನಗೂ ಮಾಡಬಹುದು, ಕೆಪಾಸಿಟಿ ಇದೆ, ನಾನು ಮುಂದುವರಿಬಹುದು ಅಂತ ಹೇಳಿ ಅನ್ಸುತ್ತೆ ನಿಮ್ಗೆ. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಮೊದಲು ಪ್ರೋತ್ಸಾಹ ಕೊಡೋದನ್ನ ನಾವು ಅಭ್ಯಾಸ ಮಾಡಿಕೊಂಡ್ರೆ ಆ ಮಕ್ಕಳು ಕೂಡ ಮುಂದೆ ಅದನ್ನೇ ಕಲಿತಾರೆ. ಆ ಒಂದು ಭರವಸೆಯ ಬೀಜಗಳನ್ನ ಬಿತ್ತಬೇಕು ನಾವು, ನಾನೇನೋ ಮಾಡಿದ್ರು ನಾನು ಸಕ್ಸಸ್ ಆಗಬಲ್ಲೆ, ನಾನು ಕೂಡ ಮುಂದೆ ಒಂದು ಪೊಸಿಷನ್ಗೆ ಬರಬಲ್ಲೆ, ನನಗೂ ಒಂದು ವ್ಯಕ್ತಿತ್ವ ಇದೆ, ನನಗೂ ಕೂಡ ಒಂದು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ನಾನು ಕೂಡ ಮಾಡಬಲ್ಲೆ ಅನ್ನುವಂತಹ ಆ ಭರವಸೆಯ ಬೀಜವನ್ನು ನಾವು ಬಿತ್ತಿದ್ರೆ ಬಹುಶಃ ಮಕ್ಕಳು, ಯಾಕಂದ್ರೆ ಈ ರಜೆಯ ವಿಷಯದಲ್ಲೇ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ರಜೆ ಅನ್ನುವಂಥದ್ದೇ ಇದನ್ನೆಲ್ಲ ಮಾಡೋದಕ್ಕೆ ನಮಗೊಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು.
1: ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಉಪಯೋಗಿಸ್ಕೊಳ್ಳಿ ಅಂತ ನೀವು ಹೇಳ್ತಾ
0: ಇದ್ದೀರಿ. ಕಂಪ್ಲೀಟ್ ಆಗಿ ಉಪಯೋಗಿಸ್ಕೊಂಡು ರಜೆ ಮುಗಿದಾಗ ಮತ್ತೆ ರಜೆಯಲ್ಲಿ ನಾನು ಹೇಳ್ದೆಲ್ಲ ಒಂದೊಂದು ಗಂಟೆ ಒಂದೊಂದು ಹೊಸದನ್ನ ಏನಾದ್ರೂ ಕಲಿಯೋದಕ್ಕೆ ಉಪಯೋಗಿಸ್ಕೊಂಡಾಗ ಏನ್ ಮಾಡ್ಬೇಕಂದ್ರೆ, ನಾನು ಇವತ್ತು ಏನ್ ಕಲ್ತೆ ಅನ್ನೋದನ್ನ ಒಂದು ಡೈರಿಯಲ್ಲಿ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಏನ್ ರಜೆ ಇರುತ್ತೆ ಅಥವಾ ಒಂದು ತಿಂಗಳು ರಜೆ ಕೆಲವರಿಗೆಲ್ಲ, ಆ ರಜೆಯಲ್ಲಿ ಆ 30 ದಿನ 35 ದಿನ 40 ದಿನ ಏನು ಅವರು ಬರೀತಾರಲ್ಲ ಡೈರಿಯಲ್ಲಿ, ನಾನು ಇವತ್ತು ಇದನ್ನ ಕಲಿತೆ, ಅದೇನ ಸಣ್ಣದಿರಬಹುದು, ಬೇಕಾದ್ರೆ ಒಂದು ಸಣ್ಣ ಬದಲಾವಣೆ ನನ್ನಲ್ಲಿ ಆಗಿದ್ದಿರಬಹುದು. ಇವತ್ತಿನ ದಿನ ರಾತ್ರಿ ನಾನು ಅದನ್ನ ಇವತ್ತು ನಾನು ಇದನ್ನ ಕಲಿತೆ, ಇವತ್ತು ನನ್ನಲ್ಲಿ ಇಂತಹ ಒಂದು ಬದಲಾವಣೆ ಆಯಿತು ಅಂತ ಅದಷ್ಟು ದಿನ ಬರೆದಾಗ ಅದನ್ನ ಕೊನೆಯ ದಿನ ನಾವು ಓದಿದಾಗ ಮಗುವಿನಲ್ಲಿ ಖಂಡಿತವಾಗ್ಲೂ ಒಂದು ದೊಡ್ಡ ಬದಲಾವಣೆ ಬರುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಬದಲಾವಣೆ ಆಗಬೇಕು ಅಂತ ಹೇಳಿ ಇಲ್ಲಿ ಮ್ಯಾಜಿಕ್ ನಾವು ನಿರೀಕ್ಷೆ ಮಾಡೋದಲ್ಲ, ಸಣ್ಣ ಸಣ್ಣ ಬದಲಾವಣೆಗಳಿಂದ ಒಂದು ದೊಡ್ಡ ಜೀವನದ ಬದಲಾವಣೆ ಸಾಧ್ಯ ಇದೆ. ಮಕ್ಕಳು ಈ ದಿನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಅದು ಒಂದು ಮಾನಸಿಕವಾಗಿ ನಾವು ವೆಂಟ್ ಔಟ್ ಅಂತ ಏನ್ ಹೇಳ್ತೇವೆ, ಎಲ್ಲ ಮನಸ್ಸಲ್ಲಿ ಇರೋದೆಲ್ಲ ಹೊರಗಡೆ ಹೋದ್ರೆ ಮನಸ್ಸು ಸ್ವಚ್ಛವಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಅದಕ್ಕೋಸ್ಕರ ಆದ್ರೂ ಬರಿಬೇಕು. ಅಥವಾ ನಾನು ಹೊರಗೆ ಏನನ್ನೋ ಒಂದು ಹೊಸ ಕಲಿತೆ, ಕಲ್ತಾಗ ನನ್ಗೆ ನನ್ನ ಬಗ್ಗೆ ಹೆಮ್ಮೆ ಅನಿಸ್ಬೇಕಲ್ವಾ? ನನ್ನ ಕೊನೆಯ ದಿನ ಆ 30-35 ದಿನ ರಜೆ ಕಳೆದಾಗ ಅಥವಾ 2 ತಿಂಗಳ ರಜೆ ಕಳೆದ ಮೇಲೆ ನಾನು ಒಂದ್ಸಲ ಓದಿದ್ರೆ, ಅಪ್ಪ ಈ ರಜೆಯಲ್ಲಿ ನಾನು ಎಷ್ಟೊಂದು ಕಲಿತೆ, ನಾನು ಸಣ್ಣ ಸಣ್ಣದೇ ಇರಬಹುದು ಅಲ್ವಾ, ಒಂದು ಹೊಸದೊಂದು ವರ್ಡ್, ಒಂದು ದಿನಕ್ಕೆ ಒಂದು 10 ಹೊಸ ಶಬ್ದಗಳನ್ನ ಕಲಿಯೋದು, ಅದು ಕೂಡ ಒಂದು ಅಭಿವೃದ್ಧಿ ಅಲ್ವಾ?
1: ಕರೆಕ್ಟ್.
0: ಅದನ್ನ ನಾನು ಹೊಸತೊಂದು ಯಾವುದೋ ಒಂದು, ಹಾ ನಾನು ಇಷ್ಟರವರೆಗೆ ಮಧ್ಯ ಮಧ್ಯದಲ್ಲಿ ನಾನು ತುಂಬಾ ಸುಳ್ಳು ಹೇಳ್ತಾ ಇದ್ದೆ, ನಾನು ಸತ್ಯ ಹೇಳೋದನ್ನೇ ಅಭ್ಯಾಸ ಮಾಡ್ಕೊಳ್ತೇನೆ, ಅಥವಾ ನಾನು ಈ ತರ ನನ್ನ ಮಾತಿನ ಧಾಟಿ ಹೀಗಿದೆ, ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೇನೆ. ಈ ತರ ಮಕ್ಕಳಲ್ಲಿ ನಾವು ಪ್ರೋತ್ಸಾಹ ಕೊಟ್ರೆ ಸಣ್ಣದಿರುವಾಗ ಕಲಿಬೇಕು ಮಕ್ಕಳು. ದೊಡ್ಡದಾದ್ಮೇಲೆ ನಾವು ಸಡನ್ ಆಗಿ ಗಾದೆನೇ ಇದೆ ನೋಡಿ, ಗಿಡ ಬಗ್ಗದ್ದು ಮರ ಬಗ್ಗೀತೆ ಅಂತ. ನೀವು ಕಾಲೇಜಿಗೆ ಹೋಗೋ ಮಕ್ಕಳನ್ನ ಸಡನ್ ಆಗಿ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಈ ರಜೆ ಸಮಯದಲ್ಲಿ ಮಕ್ಕಳ ವ್ಯಕ್ತಿತ್ವ ರೂಪಿಸುವಂತಹ ಒಂದು ಸುವರ್ಣ ಅವಕಾಶ ಇರುತ್ತೆ ಪೋಷಕರಿಗೆ.
1: ಹಂಗಾಗಿ ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ, ಪೋಷಕರು ಉಪಯೋಗಿಸ್ಕೊಂಡು ಮಕ್ಕಳು ಉಪಯೋಗಿಸ್ಕೊಂಡ್ ಅಂತ ಹೇಳ್ಕೊಂಡ ಸುವರ್ಣ ಮೇಡಮ್, ಪ್ರಿಯ ಮನಸ್ಸೇ ಅಲ್ಲಿ ಈ ರಜಾ ಸಮಯದಲ್ಲಿ ನಮ್ಮ ಮನಸ್ಸನ್ನ ಹೆಂಗೆ ನಮ್ಮ ಮಕ್ಕಳನ್ನ ಮಕ್ಕಳ ಮನಸ್ಸನ್ನ ಅವ್ರಿಗೆ ಬೇಕಾದಂಗೆ ಹೆಂಗೆ ನಾವು ಅವ್ರನ್ನ ಎಂಗೇಜ್ ಮಾಡಬಹುದು, ಈ ರಜನ ಹೆಂಗೆ ಉಪಯೋಗಿಸ್ಕೊಂಡ್ಕೊಂಬುದ್ರ ಬಗ್ಗೆ ತುಂಬಾ ಲೈಕ್ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದ.
1: ಪ್ರಿಯ ಕೇಳಿದ್ರೆ ಇಷ್ಟೋ ತನಕ ಪ್ರಿಯ ಮನಸ್ಸೆ ಕೇಳ್ರಿ ಅಲ್ಲ, ಪ್ರಿಯ ಮನಸ್ಸೆ ಕೇಳ್ಮೇಲೆ ರಜಾಗಿ ಮಕ್ಕಳು ಆಲ್ಮೋಸ್ಟ್ ರಜೆ ಮುಗೀತು, ಆದ್ರೂ ಇನ್ನು ಒಂದ್ ತಿಂಗಳು ಸ್ವಲ್ಪ ಜಾಸ್ತಿ ರಜೆ ಇದೆ. ಹಂಗ ಇದನ್ನ ಹೆಂಗ್ ಬಳಸ್ಕೊಳಕ್, ಮಕ್ಕಳನ್ನ ಎಲ್ಲೆಲ್ಲಿ ನಾವು ಹೊಸ್ತು ಕಲಿಯೋ ಹಂಗೆ ಅವರಿಗೆ ನಾವು ಅಭ್ಯಾಸ ಮಾಡಿಸ್ಲಕ್ಕ, ಇದೆಲ್ಲವನ್ನ ಖಂಡಿತ ಟ್ರೈ ಮಾಡಿ. ನೀವು ಮಾತ್ರ ಅಲ್ಲ, ಇವನ್ ನಾನು ಮಾಡ್ಕೊ ನನ್ನ ಮಕ್ಕಳಿಗೆ. ಸರಿ, ಹೋಯ್ಬತ್ತಕ್ಕ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ ಪ್ರಿಯ ಕೇಳುಗ್ರೆ, ಈಗ ಒಂದು ಭಾವಗೀತೆಯನ್ನ ಕೇಳ್ಕೊಂಡು ಬರೋಣ. ಇದಕ್ಕೆ ಸಾಹಿತ್ಯವನ್ನು ನೀಡಿದ್ದಾರೆ ಡಾಕ್ಟರ್ ಎಂ ಚೈತ್ರ, ಸಂಗೀತ ನೀಡಿದವರು ರಾಘವೇಂದ್ರ ಬೀಜಾಡಿ, ವಾದ್ಯ ಸಂಯೋಜನೆಯಲ್ಲಿ ಸಮೀರ್ ರಾವ್, ಗಾಯನ ಮಂಗಳಾ ರವಿ. ಬನ್ನಿ ಈ ಸುಂದರ ಗೀತೆಗೆ ನಾವು ಕಿವಿಯಾಗೋಣ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಇದು ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇನ್ಶೂರೆನ್ಸ್ ನ ಸರಣಿ ಕಾರ್ಯಕ್ರಮದಲ್ಲಿ ನಾವೀಗ ಇತ್ತ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಮಾತಾಡಿತ್ತ. ಅದು ಸ್ವಲ್ಪ ಪ್ರಶ್ನೆಗಳಾದಷ್ಟೇ. ಬೇಕಾದ ಅತ್ಯಪೂರ್ವ ಮಾಹಿತಿಯನ್ನ ನಮ್ಮ ನಿತ್ಯಾನಂದ ಕುಂದಾಪುರ ಅವರು ಲೈಕ್ ಕೊಟ್ಟಿದ್ದ. ಈ ಸಂಚಿಕೆಯಲ್ಲಿ ಅದನ್ನೇ ಮುಂದುವರಿಸ್ತಾ ಇತ್ತ. ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿದ್ದಾವೆ. ನಿತ್ಯಾನಂದ ಕುಂದಾಪುರ ಅವರೇ, ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಹೆಂಗಿದ್ರಿ ಸರ್, ಹುಷಾರಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಈಗ ಮೊನ್ನೆ ವೆಹಿಕಲ್ ಇನ್ಶೂರೆನ್ಸ್ ಅಲ್ಲಿ ನೀವು ಹೇಳಿದ್ರಿ ಯಾವಾಗೆಲ್ಲ ನಾವು ಕ್ಲೈಮ್ ಮಾಡ್ಲಕ್ಕೆ, ಕ್ಲೈಮ್ ಮಾಡ್ರೆ ಪೂರ್ತಿ ಕ್ಲೈಮ್ ಆಗ್ತಾ, ಪೊಲೀಸರು ಯಾವಾಗ ಕೇಸ್ ಆಗ್ತಾರೆ, ವೈಟ್ ಬೋರ್ಡ್ ಅಂದ್ರೆ ಅಂತ, ಎಲ್ಲೋ ಬೋರ್ಡ್ ಅಂದ್ರೆ ಅಂತ, ಇದಕ್ಕೆಲ್ಲ ಇನ್ಶೂರೆನ್ಸ್ ಎಷ್ಟು ಮುಖ್ಯ, ಇದರ ಬಗ್ಗೆ ಎಲ್ಲ ಹೇಳ್ರಿ. ಆಮೇಲೆ ನಾನು ಮುಗಿಸೋ ಮುಂಚೆ ಹೇಳಿದ್ದೆ, ಆಲ್ಟ್ರೇಷನ್ ಮಾಡಿದ್ರೆ ಇನ್ಶೂರೆನ್ಸ್ ಸಿಕ್ಕುತ್ತಾ ಅಂತ. ಆ ಪ್ರಶ್ನೆಗೆ ಉತ್ತರ ಹೇಳೋ ಮುಂಚೆ, ಈಗ ಇಲೆಕ್ಟ್ರಿಕ್ ವೆಹಿಕಲ್ ಅಂತ ಈಗಿನ ದಿನಗಳಲ್ಲಿ ಬಂದಿದೆ, ಹೆಚ್ಚಿನ ತಕಂತಿದ್ರು, ಈ ಇಲೆಕ್ಟ್ರಿಕ್ ವೆಹಿಕಲ್ಗೂ ಇನ್ಶೂರೆನ್ಸ್ ಇರುತ್ತಾ?
1: ಎಸ್, ಇದೆ. ಅದೇ ಸೇಮ್ ಇದೇ ತರನೇ ಪೆಟ್ರೋಲ್ ಇಂದ ಓಡುವ ಗಾಡಿ, ಡೀಸೆಲ್ ಇಂದ ಓಡುವ ಗಾಡಿ, ಗ್ಯಾಸ್ ಇಂದ ಓಡುವ ಗಾಡಿಗೆ ಹೇಗೆ ಇನ್ಶೂರೆನ್ಸ್ ಕೊಡ್ತಾರೋ ಹಾಗೆ ಇಲೆಕ್ಟ್ರಿಕ್ ಗಾಡಿಗೂ ಇನ್ಶೂರೆನ್ಸ್ ಇದೆ. ಆದ್ರೆ ಇತ್ತೀಚೆಗೆ ಈ ಟೂ ವೀಲರ್ ನಲ್ಲಿ, ಇಲೆಕ್ಟ್ರಿಕ್ ಗಾಡಿಯಲ್ಲಿ, ಒಂದು ಕೆಲವು ವೆಹಿಕಲ್ಗೆ ಮಾತ್ರ, ಸಿ ಸಿ ಕಡಿಮೆ ಇರುವಂತ ವೆಹಿಕಲ್ಗೆ ಇನ್ಶೂರೆನ್ಸ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಡ ಅಂತ, ಅದು ನಾನು ಅದೇ ಹೇಳೋದು, ಅದೇ ಅದು ತಪ್ಪು ಅಂತ ಸರ್ಕಾರ. ಅದಕ್ಕೆ ಬೇಡ, ಲೈಸೆನ್ಸ್ ಬೇಡ ಅಂತೆ. ಹಾ, ಲೈಸೆನ್ಸ್ ಬೇಡ, ಇನ್ಶೂರೆನ್ಸ್ ಬೇಡ, ರಿಜಿಸ್ಟ್ರೇಷನ್ ಬೇಡ ಅಂತ ಇವತ್ತು ಎಲ್ಲ ಓಡಿಸ್ತಾ ಇದ್ದಾರೆ.
0: ನಿಜವಾಗಿ
1: ಸೈಕಲ್ ತರ, ಆದ್ರೂ ನಿಜವಾಗಿ ತಪ್ಪು ಅದು. ಒಂದು ನಮ್ಮ ದೃಷ್ಟಿಯಿಂದ ನೋಡೋದಾದ್ರೆ ಅದು ಒಂದು ಹಣ ಕೊಟ್ಟದ್ದೇ ಅಲ್ವಾ, ಏನಿಲ್ಲ ಅಂದ್ರೆ 40,000 ಕೊಟ್ಟಿದ್ದೀವಲ್ಲ. ಅದಕ್ಕೆ ಆಕ್ಸಿಡೆಂಟ್ ಆಗಿ ಅದಕ್ಕೇನೋ ಜಖಮ್ ಆದ್ರೆ, ಅಥವಾ ಕಳ್ಳತನ ಆದ್ರೆ ಹೊರಗಿಟ್ಟಲ್ಲಿ, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟು ಹೋದ್ರೆ ನಮ್ಗೆ ಪರಿಹಾರ ಬೇಕಲ್ಲ. ಅದಕ್ಕೋಸ್ಕರ ಇನ್ಶೂರೆನ್ಸ್ ಮಾಡಿದಲ್ಲ.
0: ಅದರಲ್ಲಿ ಅಪರಾಧ ಚಟುವಟಿಕೆಗಳು ಆದ್ರೆ?
1: ಹಾ, ಅದಕ್ಕಾಯ್ತು. ಆಮೇಲೆ ನೆಕ್ಸ್ಟ್ ನಾವು ಅದು ಮೊದಲೇ ಸೌಂಡ್ ಇಲ್ಲ, ಎಲೆಕ್ಟ್ರಿಕ್ ಗಾಡಿ ಬಹಳ ಸ್ಮೂತ್ ಆಗಿ ರನ್ ಆಗುತ್ತೆ, ಸೌಂಡೇ ಇಲ್ಲ. ಅಂತ ಗಾಡಿಗೆ ಹಿಂದ್ಗಡೆ ಯಾರು ಹೋಗ್ತಾ ಇರೋರಿಗೆ ಹಿಂದ್ಗಡೆ ವೆಹಿಕಲ್ ಬಂದು ಗೊತ್ತೇ ಆಗುದಿಲ್ಲ. ಹೌದು, ಸಡನ್ ಹತ್ರ ಬಂದ್ಬಿಡ್ತದೆ. ಅಂತ ಸಂದರ್ಭದಲ್ಲಿ ನಮ್ಗೆ ತಾಗಿ ನಮ್ಗೆ ಪೆಟ್ಟಾಗುವ ಸಂಭವ ಇದೆಯಲ್ಲ, ಆಗ ಅದನ್ನ ನಾನು ರೈಡರ್ ಕೊಡಬೇಕು ಇನ್ಶೂರೆನ್ಸ್ ಇಲ್ದಿದ್ರೆ, ಅವನ ಪೆಟ್ಟು ಅವನ ವಸ್ತುಗಳಿಗೆ. ಹಾಗಾಗಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ನಾನು ಮೊನ್ನೆ ಒಂದು ಇದರಲ್ಲಿ ಬರೆದಿದೆ, ಒಂದು ಲೇಖನ ಬರೆದಿದೆ ಅದರ ಬಗ್ಗೆ. ವೆಹಿಕಲ್ ಇದಕ್ಕೆ ಸಮೇತ ನೀವು ಕಂಪಲ್ಸರಿ ಮಾಡಬೇಕು, ಬೇಕಾದ್ರೆ ಆಪ್ಷನ್ ಇಡಿ, ಬ್ಯಾಡ ಅಂತ ಹೇಳ್ಬೇಡಿ. ಬ್ಯಾಡ ಅಂದ್ರೆ ಯಾರು ಮಾಡೋದಿಲ್ಲ, ಆಪ್ಷನ್ ಇಡಿ, ಬೇಕಾದ್ರೆ ಮಾಡಿ, ಬೇಡದ್ರೆ ಬಿಡಿ ಅಂತ. ಅದಕ್ಕೊಂದು ಬೇಕಾದ್ರೆ ಸ್ವಲ್ಪ ರೇಟ್ ಕಡಿಮೆ ಇಡಿ ನೀವು, ರಿಜಿಸ್ಟ್ರೇಷನ್ ಮಾಡಿಸಿ. ಯಾಕಂದ್ರೆ ನಂಬರ್ ಬೇಕು. ಈಗ ಒಂದು ಗಾಡಿ ನಮ್ಗೆ ತಾಗಿ ಹೋಯ್ತು ಅಂತ ಹೇಳ್ಸ್ಕೊಳ್ಳಿ, ಬಿಳಿ ಗಾಡಿ, ನೀವು ಹೇಗೆ ಈಗ ಅದನ್ನ ಗುರುತಿಸ್ತೀರಿ? ಅಟ್ಲೀಸ್ಟ್ ನಂಬರ್ ಅದ್ರ ದೊಡ್ಡದಾಗಿದ್ರೆ, ಈ ತರ 922-9265 ಈ ತರ ಗಾಡಿ ಅಂತ ಹೇಳ್ಕೊಂಡ್ರೆ ಹೇಳಿ ಒಂದು ಹುಡುಕ್ಬೋದಲ್ಲ ಗಾಡಿಯನ್ನು. ಹಾಗಾಗಿ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ ನನ್ನ ಲೆಕ್ಕದಲ್ಲಿ ಮಾಡಬೇಕು. ಎರಡನೇದು ಅದಕ್ಕೆ ಲೈಸೆನ್ಸ್ ಬೇಕು. ಈಗ ಸೈಕಲ್ ಬಿಟ್ಟಂಗಲ್ಲ ಅಲ್ವಾ? ಹಾಗಾಗಿ ನೀವು ಯಾವುದೇ ಗಾಡಿ, ಟೂ ವೀಲರ್ ಸ್ವಲ್ಪ ಫಾಸ್ಟ್ ಹೋಗುವಂತ, ಅವ್ರು ಹೇಳ್ತಾರೆ 40 ಕಿಲೋಮೀಟರ್ ಒಳಗೆ ಹೋಗೋ, 40 ಕಿಲೋಮೀಟರ್ ಹೋಗೋ ಗಾಡಿನೂ ತಾಗಿದ್ರು ನಮ್ಗೆ ಅಪಘಾತ ಆಗ್ತದೆ ಅಲ್ವಾ? ಬಿದ್ದು ಡ್ಯಾಮೇಜ್ ಆಗ್ತದೆ, ಸ್ಕಿಡ್ ಆಗಿ ಬೀಳೋದಿಲ್ವಾ ಗಾಡಿ? ಹಾಗಾಗಿ ಎಲ್ಲಾ ದೃಷ್ಟಿಯಿಂದ ಸೇಫ್ ಅಂತ ಹೇಳಿದ್ರೆ ಸರ್ಕಾರ ಈ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಒಂದು ಲೈಸೆನ್ಸ್ ಬೇಕು ಅವನಿಗೆ, ಲೈಸೆನ್ಸ್ ಬಿಡ್ಲಿಕ್ಕೆ ಮಾತ್ರ ಅಲ್ಲ, ಅವನಿಗೆ ಈ ರಸ್ತೆಯಲ್ಲಿರುವ ಈ ಕಾನೂನು ಎಲ್ಲ ಗೊತ್ತಿರಬೇಕಲ್ಲ. ಟರ್ನ್ ಆಗುವಾಗ ಯಾವ ತರ ಟರ್ನ್ ಆಗಬೇಕು, ಯಾವ ಸಂಜೆಯನ್ನು ಅಥವಾ ಸಿಂಬಲ್ ಕೊಡಬೇಕು, ಸೈನ್ ಕೊಡಬೇಕು, ಆಮೇಲೆ ಎಲ್ಲಿ ಪಾರ್ಕ್ ಮಾಡಬೇಕು, ಎಲ್ಲ ಅದು ಇದರಲ್ಲಿ ಬರುತ್ತೆ. ಲೈಸೆನ್ಸ್ ಮಾಡುವಾಗ ನಮಗೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಬರೀ ನಾವು ಲೈಸೆನ್ಸ್ ಮಾಡೋದಲ್ಲ. ಈ ಸೈಕಲ್ ಬಿಡೋನಿಗೆ ಏನಾದ್ರು ಉಂಟಾ? ಸೈಕಲ್ ಬಿಟ್ಟಂಗೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಅವನು ರಸ್ತೆಯಲ್ಲಿ ಸೀದಾ ಸಡನ್ ಅಡ್ಡ ಹೋಗುದು, ಯಾವ ಬದಿಯಿಂದ ಹೋಗಬೇಕು, ರೈಡ್ ಮಾಡಬೇಕು, ಅದೇನು ಗೊತ್ತಿರೋದಿಲ್ಲಲ್ಲ. ಹಾಗಾಗಿ ನಾನು ಹೇಳಿದ ಲೈಸೆನ್ಸ್ ಕೊಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಇನ್ಶೂರೆನ್ಸ್ ಮಾಡಬೇಕು. ಪೊಲ್ಯೂಷನ್ ಅಂದ್ರೆ ಬೇಡ, ಪೊಲ್ಯೂಷನ್ ಅಂದ್ರೆ ಹಾಗೆ ಬರೋದಿಲ್ಲ ಗಾಡಿಗೆ. ಹಾಗಾಗಿ ಈ ಮೂರನ್ನ ಕಂಪಲ್ಸರಿ ಮಾಡಿದ್ರೆ ಒಳ್ಳೇದು. ಇದು ಎಲೆಕ್ಟ್ರಿಕ್ ಗಾಡಿ ವಿಷಯ. ಇನ್ನು ಅದರಲ್ಲಿ ದೊಡ್ಡ ಸಿ ಸಿ ಗಾಡಿ ಎಲ್ಲ ಇದೆ, ಬ್ಯಾಟ್ರಿ ಗಾಡಿ ಇದೆ, ಅದಕ್ಕೆಲ್ಲ ಇದೆ. 180,000 ಮೇಲಿನ, 60,000 ಮೇಲಿನ ಗಾಡಿಗೆಲ್ಲ ರಿಜಿಸ್ಟ್ರೇಷನ್ ಇದೆ, ರಿಜಿಸ್ಟ್ರೇಷನ್ ಇದೆ, ಇದಿದೆ, ನಿಮ್ದು ಇನ್ಶೂರೆನ್ಸ್ ಇದೆ, ಆರ್ ಸಿನೂ ಇದೆ, ಎಲ್ಲ ಇದೆ. ಅದು ಚೀಪರ್ ಕೆಲವು ಗಾಡಿ ಬರ್ತದೆ, 30-50-60 ಒಳಗಿನ ಗಾಡಿಗೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಲ್ಲ ಅಂತ ನನ್ನ ಭಾವನೆ. ಇದನ್ನು ನೀನು ಪಬ್ಲಿಕ್ ಬಿಟ್ಟು ವಿಷಯ ಇದು.
0: ಓಕೆ, ಈಗ ವೆಹಿಕಲ್ ಆಲ್ಟ್ರೇಷನ್ ಮಾಡಿದ್ರೆ ಅದಕ್ಕೆ ಇನ್ಶೂರೆನ್ಸ್ ಸಿಕ್ಕುತ್ತಾ?
1: ಅಂದ್ರೆ ಕಾನೂನು ಏನ್ ಹೇಳ್ತದೆ ಅಂದ್ರೆ, ನಾವು ಹೇಗೆ ಅದನ್ನೊಂದು ಡಿಸೈನ್ ಮಾಡಿ ಬಿಟ್ಟಿದ್ದೇವೆ ಮಾರ್ಕೆಟ್ಗೆ, ಹಾಗೆ ಇರಬೇಕು ಅಂತ ಹೇಳ್ತಾರೆ. ಆಲ್ಟ್ರೇಷನ್ ಮಾಡುವಂಗಿಲ್ಲ. ಆದ್ರೂ ಜನ ಇವತ್ತು ಅವರವರ ಅನುಕೂಲಕ್ಕೆ ಹಿಂದ್ಗಡೆ ಬಾಕ್ಸ್ ಡಬ್ಬಿ ಎಲ್ಲ ಕಟ್ಟುವಂಥದ್ದು, ಈ ಟೂ ವೀಲರ್ ನಲ್ಲಿ ಸಪ್ಲೈ ಮಾಡುವಂಥದ್ದು. ಮತ್ತೆ ಆಕ್ಚುಲಿ ಹೇಳಲಿಕ್ಕೆ ಹೋದ್ರೆ, ವೈಟ್ ಬೋರ್ಡ್ ಗಾಡಿ ಇದೆಯಲ್ಲ, ಸ್ಕೂಟಿ, ಸ್ಕೂಟ್ರು, ಆಕ್ಟಿವಾ ಎಲ್ಲ ಇದೆಯಲ್ಲ, ಅದ್ರಲ್ಲಿ ನೀವು ಗೂಡ್ಸ್ ಸಪ್ಲೈ ಮಾಡುವಂಗಿಲ್ಲ. ಇವತ್ತು ಒಂದು ಸ್ಕೂಟ್ರಲ್ಲಿ, ಒಂದು ರಿಕ್ಷಾದಲ್ಲಿ ಹಾಕೊಂಡು ಸಾಮಾನು ಹಾಕೊಂಡು ಕೆಲವರು ಹೋಗ್ತಾರೆ, ಹಿಂದ್ಗಡೆ ಎಲ್ಲ ಹೇರ್ಕೊಂಡು, ಎದುರುಗಡೆ ಎಲ್ಲ ಐಟಮ್ ಹಾಕೊಂಡು ಅದನ್ನ ಕಂಟ್ರೋಲ್ ತಪ್ಪುತ್ತೆ ಒಂದು, ಯಾಕಂದ್ರೆ ಅದು ಭಾರ ಇರುತ್ತೆ ಸಾಮಾನು, ಮತ್ತೆ ಒಂದ್ ಸೈಡ್ ವಾಲ್ವ್ ಸಂಭವ ಬರ್ತದೆ, ಆ ಗೂಡ್ಸ್ ಇಟ್ಟ ಗೂಡ್ಸ್ ಕರಿ ಕಟ್ಟದೆ ಇದ್ರೆ ಆವಾಗ ಅಪಘಾತ ಆಗಿ ಅವನಿಗೆ ತೊಂದರೆ ಅಲ್ಲದೆ ಇನ್ನೊಬ್ರಿಗೆ ತೊಂದರೆ ಆಗ್ತದೆ ಇನ್ನೊಂದು ವೆಹಿಕಲ್ನವರಿಗೆ. ಹಾಗಾಗಿ ಕಾನೂನು ಹೇಳುವಂಥದ್ದು ಇವತ್ತು ಪೊಲೀಸರು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಿಜವಾಗಿ ಯಾವುದೇ ಟೂ ವೀಲರು ವೈಟ್ ಬೋರ್ಡ್ನಲ್ಲಿ ಯಾವ ವಸ್ತುನೂ ಹಾಕೊಂಡು ಹೋಗೋಂಗಿಲ್ಲ, ನಮ್ಮ ಸ್ವಂತ ವಸ್ತುಗಳು, ಇದು ನಿಮ್ಮ ಸೂಟ್ ಕೇಸು ಬ್ಯಾಗು ಅಷ್ಟೇ ಸಣ್ಣ ಸಣ್ಣದು ಬಿಟ್ಟರೆ ನೀವು ವ್ಯಾಪಾರಕ್ಕಾಗಿ ಚೀಲಗಳು, ಅಕ್ಕಿ ಚೀಲ ಅಥವಾ ಗ್ಯಾಸು, ಇವು ಗ್ಯಾಸು ಗೃಹ ಬಳಕೆ ಅದನ್ನು ಸ್ವಲ್ಪ ಸಣ್ಣದಿರುತ್ತೆ ಕಾಲಡಿ ಇಟ್ಕೊಳ್ತಾರೆ, ಆದರೆ ಅಗತ್ಯಕ್ಕಿಂತ ಜಾಸ್ತಿ ಎರಡೆರಡು ಗ್ಯಾಸ್ ಹಂಡೆ ಕಟ್ಕೊ ಆ ಕಡೆ ಈ ಕಡೆ ಕಟ್ಕೊಂಡು ಮತ್ತು ನಾವು ಹೋಗೋರಿಗೆ ತಾಗೋದು ಇರ್ತದೆ. ಕೆಲವು ವೆಹಿಕಲಲ್ಲಿ ಅದು ಹೊರಗಡೆ ಬಂದಿರುತ್ತೆ ವಸ್ತುಗಳು, ಅವ್ರು ಕಟ್ಟಿರುವ ವಸ್ತುಗಳು, ಅದು ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗೋ ನಮ್ಮ ಬೆನ್ನಿಗೆ ತಾಗುವಂಥದ್ದು ಇರ್ತದೆ, ನಮ್ಗೆ ಅಪಘಾತ ಆಗ್ತದೆ. ಹಾಗಾಗಿ ಕಾನೂನು ಪ್ರಕಾರ ಹೇಳಲಿಕ್ಕೆ ಹೋದರೆ ವೈಟ್ ಬೋರ್ಡ್ ಅಥವಾ ಯಾವುದೇ ನಮ್ಮ ಸ್ವಂತ ಬಳಕೆ ಇದರಲ್ಲಿ ಗೂಡ್ಸ್ ಹಾಕ್ಸುವಂತಿಲ್ಲ. ಎರಡನೇದಾಗಿ ಆಲ್ಟ್ರೇಷನ್ ಮಾಡುವಂಗಿಲ್ಲ, ಕೆಲವು ವೆಹಿಕಲ್ನವರು ಹೈಟ್ ಮಾಡುವಂಥದ್ದು ಟೆಂಪೋಗಳೆಲ್ಲ ಇತ್ತಲ್ಲ ಅಗತ್ಯಕ್ಕಿಂತ ಜಾಸ್ತಿ ಅದಕ್ಕೆಲ್ಲ ಕಟ್ಟಿ ಹೈಟ್ ಮಾಡ್ತಾರೆ, ಅದು ಪರ್ಮಿಷನ್ ತಗೊಂಡೇ ಮಾಡಬೇಕು, ಯಾಕಂದರೆ ಅದು ಅದರಿಂದ ಬೇರೆ ಬೇರೆ ತೊಂದರೆ ಆಗ್ತದೆ ಅಲ್ವಾ. ಡಿಸೈನಿಗೆ ತೊಂದರೆ ಆದಾಗ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ವಿದೌಟ್ ಪರ್ಮಿಷನ್ನು, ಮತ್ತು ಕೆಲವರು ಪೆಟ್ರೋಲನ್ನು ಗ್ಯಾಸ್ ಮಾಡೋದು, ಗ್ಯಾಸನ್ನು ಇದು ಮಾಡೋದು, ಆಲ್ಟ್ರೇಷನ್ ಅವರವರೇ ಮಾಡ್ಕೋತಾರೆ, ಅದು ತಪ್ಪದು. ಅದು ಇನ್ಬಿಲ್ಟ್ ಬರಬೇಕದು, ಕಂಪ್ನಿಯಿಂದೇ ಗ್ಯಾಸ್ ಕಾರು ಗ್ಯಾಸ್ ಸ್ಕೂಟರ್ ಅಂತ ಬರಬೇಕು ಬಿಟ್ಟರೆ ನಾವು ಅದನ್ನು ಆಲ್ಟ್ರೇಷನ್ ಮಾಡಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ಅವ್ರು ಮಾಡಿಕೊಡೋರು ಲೈಸೆನ್ಸ್ ತಗೊಂಡು ಸರಿಯಾದ ಸುರಕ್ಷತೆಯನ್ನು ನೋಡಿಕೊಂಡು ಅಲ್ವಾ, ಅಲ್ಲಿ ಅನಾಹುತ ಆದರೆ ನಾವು ಫಿಟ್ ಮಾಡೋಕೆ ಹೇಗೆ ಹೋಗಾಗ್ತದೆ, ಅವರಾದರೂ ಸ್ವಲ್ಪ ಕ್ವಾಲಿಫೈಡ್ ಸರಿಯಾದ ಅದಕ್ಕೆಲ್ಲ ಸ್ವಿಚ್ಗಳು ಅದು ಇದು ಬೋಲ್ಟ್ ನಟ್ ಎಲ್ಲ ಸರಿಯಾಗಿ ಫಿಟ್ಟಿಂಗ್ ಮಾಡಿ ಕೊಡ್ತಾರೆ ವಿದ್ ಲೈಸೆನ್ಸ್ಡ್ ಟ್ರೈನ್ ಆದವರು. ನಾವು ನಮ್ಮ ನಮ್ಮಷ್ಟಕ್ಕೆ ನಾವು ಏನೋ ನಾವು ಮಾಡಿಕೊಂಡು ಅದನ್ನು ಚಲಾಯಿಸಿ ನಾಳೆ ಅನಾಹುತ ಆದರೆ ಯಾರು ಗತಿ? ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಇನ್ಸೂರೆನ್ಸು ಕ್ಲೇಮ್ ಆಗಲ್ಲ ಆ ಥರ ಆದಿದ್ರೆ, ಯಾಕಂದ್ರೆ ಅಲ್ಲಿ ಆ ಇನ್ಸೂರೆನ್ಸಲ್ಲಿ ಇರುತ್ತೆ ಇದು ಪೆಟ್ರೋಲ್ ಗಾಡಿ ಅಂತ. ಇಲ್ಲಿ ನೋಡುವಾಗ ಗ್ಯಾಸ್ ಅನಾಹುತ ಆಗಿ ಸುಟ್ಟು ಹೋದರೆ ಅಲ್ಲಿ ಇನ್ಸೂರೆನ್ಸ್ ಕ್ಲೇಮಿಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆಲ್ಟ್ರೇಷನ್ ವಿದೌಟ್ ಪರ್ಮಿಷನ್ ಅಥವಾ ವಿದೌಟ್ ಸಂಬಂಧಪಟ್ಟ ಇಲಾಖೆಯ ಪರ್ಮಿಷನ್ ತಗೊಳ್ಳದೆ ಮಾಡಲಿಕ್ಕಿಲ್ಲ, ಮಾಡಬಾರ್ದು. ಮೊದಲು ವರ್ಷಕ್ಕೊಮ್ಮೆ ಇನ್ಸೂರೆನ್ಸ್ ಪಾಲಿಸಿ ಇತ್ತು, ಇದೇ ಮೂರು ಹೇಳದ್ನಲ್ಲ ನಿಮಗೆ, ಓಡಿ ಟಿ ಪಿ ಮತ್ತು ಪಿ ಎ. ಕಡೆ ಕಡೆ ಏನಾಯ್ತು ಅಂತ ಹೇಳಿದ್ರೆ ಜನ ಫಸ್ಟ್ ತಗೊಳ್ಳೋವಾಗ ಇನ್ಸೂರೆನ್ಸ್ ಮಾಡೋದು, ಆಮೇಲೆ ಮಾಡೋದೇ ಇಲ್ಲ, ಹಾಗೆ ಓಡಿಸೋದು. ಸಿಟಿಲಿದ್ದವರೊಂದು ಪೊಲೀಸರಿಗೆ ಹೆದರ್ಕೊಂಡು ಮಾಡ್ತಾರೆ ಬಿಟ್ಟರೆ, ಸ್ವಲ್ಪ ಒಳಗೊಳಗಿದ್ದ ಹಳ್ಳಿಯವರೆಲ್ಲ ಇನ್ಸೂರೆನ್ಸ್ ಇಲ್ಲದೆ ಇವತ್ತಿಗೂ ಎಷ್ಟೋ ಗಾಡಿ ಇದ್ದಾವೆ, ಹಾಗಾಗಿ ಅಲ್ಲಲ್ಲೇ ಓಡಿಸ್ಕೊತಾ ಇದ್ದಾರೆ. ಅಲ್ಲಿ ಏನಾದರೂ ಇನ್ನೊಂದು ವ್ಯಕ್ತಿಗೆ ಅವನು ತಾಕ್ಸಿ ಅವನ ಪ್ರಾಣಕ್ಕೋ ಅಥವಾ ಅವನ ಆರೋಗ್ಯಕ್ಕೋ ಅವನ ಕೈಕಾಲಿಗೆ ಏನಾದ್ರು ತೊಂದರೆ ಆದರೆ ಗಾಡಿ ಬಿಟ್ಟಾಕಿ ಓಡಿ ಹೋಗೋದು. ಹೀಗೆಲ್ಲ ಮಾಡ್ತಿದ್ರು. ಒಂದನೇದಾಗ ಅವನ ಹೆಸರು ಇರುವುದಿಲ್ಲ ಕೆಲವೊಮ್ಮೆ ಗಾಡಿ, ಯಾರ್ದಂತ ಗೊತ್ತು, ಹುಡುಕ್ಲಿಕ್ಕಾಗೋದಿಲ್ಲ. ಹಾಗಾಗಿ ಸರ್ಕಾರ ಏನು ಮಾಡಿತ್ತು, ಅಟ್ಲೀಸ್ಟ್ ಒಂದು 5 ವರ್ಷಕ್ಕಾದರೂ ಇನ್ಸೂರೆನ್ಸ್ ಮಾಡಿದರೆ ಒಳ್ಳೇದು ಅಂತೇಳಿ ಆ ಥರ್ಡ್ ಪಾರ್ಟಿ ಪೋರ್ಷನನ್ನು ಮಾತ್ರ 5 ವರ್ಷ ಕಂಪಲ್ಸರಿ ಮಾಡಿದೆ. ಫುಲ್ ಇನ್ಸೂರೆನ್ಸ್ ಮಾಡಬೇಕಂತ ಹೇಳಿಲ್ಲ, 3 ಪೋರ್ಷನ್ ನೀವು 5 ವರ್ಷ ಮಾಡಿ ಅಂತ ಹೇಳಲ್ಲ. ಹೇಳಿದ್ರೆ ಒಂದು ತುಂಬ ಜಾಸ್ತಿ ಆಗುತ್ತೆ ದುಡ್ಡು. ಒಂದೇ ಸಲ 5 ವರ್ಷದ ಕಟ್ಟಿ ಅಂದರೆ ಈಗ ನೀವು ಮನೆ ಬಾಡಿಗೆ ಬರ್ತೀರ, 10,000 ಬಾಡಿಗೆ, 5 ವರ್ಷ ಒಟ್ಟು ಕಟ್ಟಿ ಅಂದರೆ 50,000 ಕಟ್ಟಬೇಕಲ್ಲ. ಹಾಗಾಗಿ ಆ ಥರ ವೆಹಿಕಲ್ ಇದ್ದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲವನ್ನೂ 5 ವರ್ಷ ಮಾಡಿಲ್ಲ ಅವರು. ಕಾರಿಗೆ 3 ವರ್ಷ ಮಾಡಿದ್ದಾರೆ, ಕಾರಿಗೆ ಟೂ ವೀಲರಿಗೆಲ್ಲ 5 ಇಯರ್ಸ್ ಮಾಡಿದ್ದಾರೆ. ಅದು ಓನ್ಲಿ ಥರ್ಡ್ ಪಾರ್ಟಿ ಪೋರ್ಷನ್ ಮಾತ್ರ, ಆಯ್ತಾ? ಯಾಕಂದರೆ ಅವನು ಮಾಡಿದ್ರು ಅಟ್ಲೀಸ್ಟ್ 5 ವರ್ಷ ಆದರೂ ಒಂದು ಥರ್ಡ್ ಪಾರ್ಟಿ ಇರುತ್ತಲ್ವ, ಉಳಿದದ್ದು ಆಪ್ಷನ್ ಅಲ್ಲ. ಅದು ಮಾಡಬೇಕು, ಅದು ಮಾತ್ರ ಮಾಡಿದ್ದಾರೆ. ಮತ್ತೆ ಇನ್ನೊಂದರಲ್ಲಿ ಸ್ವಲ್ಪ ಸೂಕ್ಷ್ಮತೆ ಇದೆ. ಎಷ್ಟೋ ಜನಕ್ಕೆ ಈ ವೆಹಿಕಲ್ ತಗೊಳ್ಳುವಾಗ 5 ವರ್ಷ ಅಂತ ಹೇಳಿ ಕೊಟ್ಟಿರ್ತಾರೆ, ಅವನ ಮನಸ್ಸಿಗೆ ಎಲ್ಲ ಫುಲ್ ಅಂತ ತಿಳ್ಕೊಂಡಿದ್ದಾರೆ. ಇವತ್ತಿಗೆ ಎಷ್ಟೋ ಜನ 1 ವರ್ಷ 1.5 ವರ್ಷ ಅಥವಾ 3 ವರ್ಷ ಆಗಿದೆ, ಆ ಫಸ್ಟ್ ಮಾಡಿದ ಪಾಲಿಸಿ ಇದೆ ಬಿಟ್ಟರೆ ಮಧ್ಯೆ ರಿನ್ಯೂವಲ್ ಮಾಡ್ಕೊಳ್ಳುವಾಗ ಅವರು 2 ಪೋರ್ಷನ್ ಪುನಃ ಸರಿ ಮಾಡ್ಕೋಬೇಕಲ್ಲ, ಮಾಡ್ಕೊಳ್ಳೇ ಇಲ್ಲ, ಹಾಗೆ ಓಡಿಸ್ತಾ ಇದ್ದಾರೆ. ಈ ಥರ ಅನಾಹುತ ಆದಾಗ ಗೊತ್ತಾಗುತ್ತೆ ಅವರಿಗೆ. ಅವನ ಮನಸ್ಸಿಗೆ 5 ಲಕ್ಷ ವರ್ಷ ಅಂತ ಫುಲ್ 5 ವರ್ಷ ಇನ್ಸೂರೆನ್ಸ್ ಅಂತ ತಿಳ್ಕೊಂಡಿದ್ದೆ ನಾನು. ಅದನ್ನು ಇವರು ಶೋರೂಮ್ನವ್ರು ಕರೆಕ್ಟಾಗಿ ಬಿಡಿಸಿ ಹೇಳಬೇಕು. ಅವ್ರು ಹೇಳಲ್ಲ 5 ವರ್ಷ ಇನ್ಸೂರೆನ್ಸ್ ಅಂತ ಹೇಳಿಬಿಡ್ತಾರೆ. ಅಥವಾ ಹೇಳಿದ್ರು ಇವನ್ನ ಮರ್ತೋಗಿರ್ತೀವಿ ನಿಮಗೆ ವ್ಯಕ್ತಿಗೆ. ಹಾಗಾಗಬಾರ್ದು. ಪ್ರತಿಯೊಬ್ಬರು ಇನ್ಸೂರೆನ್ಸ್ ನೋಡಲ್ಲ, ಕೆಲವರು ಇನ್ಸೂರೆನ್ಸ್ ಮಾಡ್ತಾರೆ, ಅದು ಏನು ಎಂತ ಯಾವಾಗ ಎಲ್ಲಿಂದಿದೆ ಏನೂ ನೋಡೋದಿಲ್ಲ. ನಾವು ಎಷ್ಟೋ ಜನನ ಅಡ್ಡಾಕಿ ಕೇಳುವಾಗ ಕಡೆಗೆ ನಾನು ಅವರಿಗೆ ಪುನಃ 2 ಪೋರ್ಷನ್ ಮಾಡಿಕೊಟ್ಟಿದ್ದೆ. ಮತ್ತು ಇನ್ನೊಂದು ಅದರಲ್ಲಿ ಸೂಕ್ಷ್ಮತೆ ಇದೆ. ಫಾರ್ ಎಕ್ಸಾಂಪಲ್, ನನ್ನ ಅಲ್ಲಿ ಒಬ್ಬರು 1 ವರ್ಷ ಹೀಗೆ ಸ್ವಲ್ಪ ಲೇಟ್ ಮಾಡಿ ಬಂದು ಮಾಡಿಕೊಂಡ್ರು, ನನ್ನ ಕೈಯಲ್ಲಿ ಸಿಕ್ಕುವಾಗ 1 ವರ್ಷ ಆಗಿ 3 ತಿಂಗಳು ದಾಟಿದೆ, ಅದು ಮಾಡಿಲ್ಲ ಅನ್ನೋ ಈ ಮಾಡಿಕೊಡಿ ಅಂತ ಬಂದರು. ನಾನು 2 ಪೋರ್ಷನ್ ಮಾಡಿಕೊಟ್ಟೆ, ಮಾಡಲಿಕ್ಕೆ ಆಗ್ತದೆ ಟಿ ಪಿ ಮತ್ತೆ ಇದು ಮಾಡಿಕೊಟ್ಟೆ ಅವರಿಗೆ. ಅದೇನಾಗುತ್ತೆ, ಎವ್ರಿ ಇಯರ್ ಅದೇ ಟೈಮಿಗೆ ಬರುತ್ತಲ್ವಾ. ಈಗ ಉದಾಹರಣೆಗೆ ಜನವರಿಗೆ ಅವನು ಗಾಡಿ ತಗೊಂಡದ್ದು 24ರಲ್ಲಿ, ಈಗ ಮೊನ್ನೆ 25ಕ್ಕೆ ಅವನು ಮಾಡಬೇಕಿತ್ತು ಜನವರಿಗೆ, ಈಗ ಮಾರ್ಚ್ ಅಂತ ತಿಳ್ಕೊಳ್ಳಿ, 3 ತಿಂಗಳು ಲ್ಯಾಪ್ಸ್ ಆಗಿದೆ ಅದು. ಈಗ ನಾವು ಅವನು ಏನು ಮಾಡ್ತೀವಿ, ಥರ್ಡ್ ಪಾರ್ಟಿ ಮತ್ತು ಈ ಪಿ ಎನ್ನ ಇದು ಓನ್ ಡ್ಯಾಮೇಜ್ ಮತ್ತು ಪಿ ಎನ್ನ ಮಾಡಿಕೊಡ್ತೀಗ. ಅವನಿಗೆ ಬರುವ ವರ್ಷ ಪುನಃ ಅದೇ ಮಾರ್ಚಿಗೆ ಅಥವಾ ಈಗ ನಾವು ಉದಾಹರಣೆಗೆ ಆಚೆ ಈ ತಿಂಗಳಾಚೆಚೆ ಮಾಡುವ, ಸೆಪ್ಟೆಂಬರ್ ಮಾಡಬೇಕಿತ್ತು, ಈಗ ಜನವರಿ, ಈಗ ಜನವರಿ ಅಲ್ವಾ, ಈಗ ಬಂದು ನನ್ನ ಕೈ ಸಿಕ್ಕಿತ್ತು, ಈಗ ನಾನು ಇನ್ಸೂರೆನ್ಸ್ ಮಾಡಿಕೊಟ್ಟೆ. ಬರುವ ವರ್ಷ ಅವನಿಗೆ ನಮ್ಮ ಕಂಪನಿಯಿಂದ ನಾನು ಏನು ಮಾಡಿಕೊಟ್ಟಿದ್ದೇನೆ ಅವರಿಗೆ, ಈ ಜನವರಿಯಿಂದಲೇ ನೋಟಿಸ್ ಬರುತ್ತಲ್ವಾ ಕಟ್ಟು ಮುಂದುವರಿಸುವಂತ, ಉಳಿದ 5 ವರ್ಷಕ್ಕಿದೆಯಲ್ಲ, ಲಾಸ್ಟ್ ಇಯರ್ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಲಾಸ್ಟ್ ಇಯರ್ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಅಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಸೆಪ್ಟೆಂಬರ್ ಮುಗಿತ್ತೆ, 24 ಗಾಡಿ 29ಕ್ಕೆ ಅಲ್ಲಿ ಮುಗಿತ್ತೆ ಸೆಪ್ಟೆಂಬರ್ನಲ್ಲಿ. ಇದು ಉಂಟಲ್ಲ ಈ ಓನ್ ಡ್ಯಾಮೇಜ್ ಮತ್ತು ಇದು ಜನವರಿ ತನಕ ಇರ್ತದೆ, ಅವನಿಗೆ ತಲೆಯಲ್ಲಿ ಇರುವುದಿಲ್ಲ, ನಮಗೂ ಇರುವುದಿಲ್ಲ. ಅವನು ಬರ್ತಾನೆ, ಏನು ಮಾಡ್ತಾನೆ, ಹೋಗ್ತಾನೆ, ನಮಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಏನು ಆಕ್ಸಿಡೆಂಟ್ ಆರ್ ಕೊಡೋದಿಲ್ಲ ಅಂತೆ, ಕ್ಲೇಮೇ ಕೊಡೋದಿಲ್ಲ, ಯಾಕಂದರೆ TP ಇರೋವರೆಗೆ ಇದಕ್ಕೆ ಬೆಲೆ ಅಂತೆ. ಹಾಗಾಗಿ ನಾವು ಆ ಕಡೆ ಈ ಕಡೆ ಮಾಡಿದ್ರೆ ನಮಗೆ ತೊಂದರೆ, ಆ ಡೇಟ್ಗಳು ಒಂದೇ ಥರ ಇಟ್ಕೋಬೇಕು, ಇಲ್ಲ ಅಂದರೆ ಸೆಪ್ಟೆಂಬರಲ್ಲಿ ಫುಲ್ ಮಾಡಿಬಿಡ್ಬೇಕು, ಮತ್ತೆ ಪುನಃ ಎರಡನೇ ಮಾಡುವಾಗ 1 ವರ್ಷಕ್ಕೆ ಕೊಡೋದು, ಮತ್ತೆ ಪುನಃ 5 ವರ್ಷ ಇಲ್ಲ, ಆ ಫಸ್ಟ್ ಮಾತ್ರ 5 ವರ್ಷ ಮಾಡೋದು, ಮತ್ತೆ ನೆಕ್ಸ್ಟ್ ಬರುವಾಗ 1-1 ವರ್ಷಕ್ಕೆ ಮಾಡ್ಕೊತ ಹೋಗೋದು. ಆಮೇಲೆ ಪ್ರೀಮಿಯಮ್ ನಮ್ಮ ಗಾಡಿಯ ವ್ಯಾಲ್ಯೂಯೇಷನ್ ಮೇಲೆ ಲೆಕ್ಕ ಹಾಕ್ತಾರೆ. ಈಗ 50,000 ಗಾಡಿಗೆ ಒಂದು ಪ್ರೀಮಿಯಂ ಇದ್ರೆ 1 ಲಕ್ಷದ ಗಾಡಿಗೆ ಅಷ್ಟೇ ಇರಲ್ಲ, ಅಂದ್ರೆ ಆ ವ್ಯಾಲ್ಯೂ ಮೇಲೆ ಅವರು ಲೆಕ್ಕ ಹಾಕಿ ನಮಗೊಂದು ಫಿಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2,000 ಬಂತು ಅದು ಸ್ಕೂಟ್ರಿಗೆ ಅಲ್ವಾ, ಇದು ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಕಳೀತಾರೆ. ನಿಮ್ಮದು ವೆಹಿಕಲ್ ವ್ಯಾಲ್ಯೂ 1 ಲಕ್ಷ ಇದ್ರೆ ಸ್ಕೂಟ್ರ್, ಈ ವರ್ಷ 90,000, ಬರೋ ವರ್ಷ 90,000 ಮೇಲೆ ಲೆಕ್ಕ ಹಾಕೊಂಡು ಡೌನ್ ಆಗುತ್ತಲ್ಲ ಪ್ರೀಮಿಯಂ. ಆದರೆ ಈ ಥರ್ಡ್ ಪಾರ್ಟಿ ಪೋರ್ಷನ್ ಅಂತ ಬರುತ್ತಲ್ವ, ಅಲ್ಲಿ 3 ಪೋರ್ಷನ್ ನಾನು ಆಗಲೇ ಹೇಳಿದೆ ನಿಮಗೆ, ಥರ್ಡ್ ಪಾರ್ಟಿ ಪೋರ್ಷನ್ ಒಂದು, ಓನ್ ಡ್ಯಾಮೇಜ್ ಒಂದು, PA ಒಂದು, ಇದೆರಡು ಪರ್ಮನೆಂಟ್ ಇರ್ತದೆ. ಇದು ಮಾತ್ರ ಡೌನ್ ಆಗ್ತಾ ಬರುತ್ತೆ ನಿಮ್ದು ಗಾಡಿ ವ್ಯಾಲ್ಯೂ ಡೌನ್ ಆಗುತ್ತೆ, ಇದು ಡೌನ್ ಆಗುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಥರ್ಡ್ ಪಾರ್ಟಿನ ಏರಿಸೋದಿದೆ ಎಲ್ಲ ಸಂದರ್ಭದಲ್ಲಿ, ಪ್ರತಿ ವರ್ಷ ಇಲ್ಲ. ಯಾವಾಗ ಅಂತ ಹೇಳಿದ್ರೆ, ಈ ಥರ್ಡ್ ಪಾರ್ಟಿ ಪೋರ್ಷನ್ ತುಂಬ ಕ್ಲೇಮ್ ಕೊಟ್ಟಿದ್ದಾರೆ ಕಂಪನಿ, ಆವಾಗ ಕಂಪನಿಗೆ ಲಾಸ್ ಆಗುತ್ತೆ. ಲಾಸ್ ಅಂದರೆ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ, ಅವರು ಅದನ್ನು ಥರ್ಡ್ ಪಾರ್ಟಿ ಪೋರ್ಷನ್ ಏರಿಸ್ತಾರೆ. ಉದಾಹರಣೆಗೆ, ಸಾಧಾರಣ ಒಂದು 30 ವರ್ಷದ ಹಿಂದೆ ನಾನು ಈ ಫೀಲ್ಡಿಗೆ ಬರುವಾಗ, ಒಂದು ಸಣ್ಣ ಗಾಡಿ ಅದು, ಲೂನಾ ಅಂತ ತಿಳ್ಕೊಳ್ಳಿ, ಅದು ಲೂನಾನ ಸ್ಪಾರ್ಕ್ ಅದ ಗಾಡಿ ಅದು, ಆಗೈತದು ಅದಕ್ಕೆ ಥರ್ಡ್ ಪಾರ್ಟಿ ಹಣ ₹75 ಇತ್ತು, ಥರ್ಡ್ ಪಾರ್ಟಿ ರೇಟ್. ಈಗ ಎಷ್ಟು ಗೊತ್ತಾ, 1,200 ಬಂದು ನಿಂತಿದ್ದೆ. ಈಗ ಎಷ್ಟು ಪಟ್ಟು ಜಾಸ್ತಿ ಆಯ್ತು ನೋಡಿ, ಅಂದರೆ ಪ್ರತಿ ವರ್ಷ 70 100 ಆಯಿತು, 125 ಆಯಿತು, 150 ಆಯಿತು, ಏರ್ತಾ ಹೋಯ್ತು. ಈ 30 ವರ್ಷದಲ್ಲಿ ಏರಿ ಏರಿ ಏರಿ ಈಗ 1,200 ಬಂದಿದೆ ಈಗ ಥರ್ಡ್ ಸ್ಕೂಟ್ರಿಗೆ ಹೇಳೋದು ನಾನು. ನಿಮ್ಮ ಕಾರಿಗೆಲ್ಲ 4,000 ಚಿಲ್ಲರೆ ಇದೆ ಥರ್ಡ್ ಪಾರ್ಟಿ ಪೋರ್ಷನ್ಗೆ, ಓನ್ ಡ್ಯಾಮೇಜ್ ಸೇರಿ 10,000 ಆಗುತ್ತೆ. ಓನ್ ಡ್ಯಾಮೇಜ್ ನಿಮ್ಮ ಗಾಡಿದ ವ್ಯಾಲ್ಯೂ 1 ಲಕ್ಷ ಕಾರಿಗೋ ಅಥವಾ 10 ಲಕ್ಷ ಕಾರಿಗೋ ಎಷ್ಟಂತ ಮಾಡಿ ಒಟ್ಟು ಒಟ್ಟು ಒಂದು 10,000 ಪ್ರೀಮಿಯಂ ಬಂದರೆ, ಅದರಲ್ಲಿ 4,000 ಚಿಲ್ಲರೆ ಬರೀ ಥರ್ಡ್ ಪಾರ್ಟಿ ಪೋರ್ಷನ್ ಇದೆ. ಅದೇ 30 ವರ್ಷದಿಂದ ನಾನು ವ್ಯವಹಾರ ಮಾಡುವಾಗ ₹800 ಇತ್ತು ಥರ್ಡ್ ಪಾರ್ಟಿ ಪೋರ್ಷನ್. ಈ ಥರ್ಡ್ ಪಾರ್ಟಿ ಪೋರ್ಷನ್ ಆ ಕಡೆ ಈ ಕಡೆ ಆಗ್ತದೆ, ಅದು ಟೋಟಲ್ ಕ್ಲೇಮ್ ಮೇಲೆ ಡಿಪೆಂಡ್ಸ್. ಯಾಕಂದರೆ ಕೆಲವರು ಫಾಲ್ಸ್ ಕ್ಲೇಮ್ ಮಾಡ್ತಾರೆ, ಸುಮ್ಮ ಸುಮ್ಮನೆ ಕ್ಲೇಮ್ ಮಾಡಿಬಿಟ್ಟು ಕಂಪ್ನಿಗೆ ಇದು ಮಾಡ್ತಾರೆ, ಬರ್ಡನ್ ಮಾಡ್ತಾರೆ. ನಿಜವಾಗಿ ತೊಂದರೆ ಆಗಿ ತಗೊಂಡ್ರೆ ಅಡ್ಡಿಲ್ಲ, ಕೆಲವರು ಸಣ್ಣ ಪುಟ್ಟ ಇದಕ್ಕೆಲ್ಲ ಕ್ಲೇಮ್ ಮಾಡೋದು, ಕ್ಲೇಮ್ ಆಗಿ ಇಲ್ಲ ಆಕ್ಸಿಡೆಂಟ್ ಆಗಿದ್ರೆ ಆಗಿದೆ ಅಂತ ಮಾಡಿ, ಈಗ ಸ್ವಲ್ಪ ಕಡಿಮೆ ಆಗಿದೆ ಮಾಡ್ತಾರೆ. ಎಲ್ಲೋ ಬಿದ್ದಿರ್ತಾನೆ, ಸತ್ತಿರ್ತಾನೆ ಅವನು, ಅವನನ್ನು ವೆಹಿಕಲೇ ಹೊಡಿತು ಅಂತ ಮಾಡಿ ಅವನಿಗೆ ಒಂದು ಮನೆಗೆ ಒಂದು 10 ಲಕ್ಷ 1 ಲಕ್ಷ ತೆಗೆಸಿಕೊಡೋದು ತುಂಬ ಆಗುತ್ತೆ. ಅದೆಲ್ಲ ಎಂತ ಮಾಡ್ಲಿಕ್ಕೆ ಆಗಲ್ಲ ಬಿಡಿ, ಅದು ನಾವೇ ಸರಿ ಆಗ್ಬೇಕು, ಬಿಟ್ಟರೆ ಯಾರನ್ನು ದೂರಿದ ಪ್ರಯತ್ನ ಇಲ್ಲ. ಒಬ್ಬ ಎಲ್ಲೋ ಸತ್ತಿರ್ತಾನೆ, ಹೇಗೂ ಸ್ಕೂಟರ್ ಬೈಕ್ ಇದೆ, ಬೈಕಲ್ಲೇ ಬಿದ್ದನ್ ಸಾಯ್ತು, 15 ಲಕ್ಷ ಕೊಡ್ತಾರಲ್ಲ, ಅದಕ್ಕೆಲ್ಲ ಸಾಕ್ಷಿ ಕ್ರಿಯೇಟ್ ಮಾಡಿ ಅವನ ಗಾಡಿಯನ್ನು ಆ ಸೇತು ಹತ್ರ ಕೆಳಗೆ ಮಲಗಿಸಿ ಅಲ್ಲೇ ಅವನು ಮಲಗಿಸಿ ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ, ನಮ್ಗೆ ತಿಳಿದಾಗ ತುಂಬ ಜನ ಮಾಡಿದ್ದಾರೆ. ಕಂಪ್ನಿ ಕೊಡಲೇಬೇಕು, ಅಲ್ಲಿ ವಕೀಲರು ಡಾಕ್ಟ್ರು ಪೊಲೀಸರು ಎಲ್ಲ FIR ಮಾಡಿ ಅವನು ಅಲ್ಲೇ ಬಿದ್ದ ಅಂತ ಮಾಡಿದ ಮೇಲೆ ಎಂತ ಮಾಡಲಿಕ್ಕಿಲ್ಲ, ಇನ್ಸೂರೆನ್ಸ್ ಕಂಪ್ನಿ 15 ಲಕ್ಷ ಕೊಡಬೇಕು. ಅವನು ಕಟ್ಟಿದ 2,000, 2,000 15 ಲಕ್ಷ, ಇದೆಲ್ಲ ಆದಾಗ ಕಂಪ್ನಿ ಲಾಸ್ ಆಗುತ್ತೆ. ನಾವು ತಿಳ್ಕೊಳ್ಬೋದು ನಾವು ಒಂದು 15 ಲಕ್ಷ ತಗೊಂತಂತ, ಆದರೆ ಆ 15 ಲಕ್ಷ ಎಲ್ಲರಿಗೆ ಹಂಚಿ ಹೋಗುತ್ತೆ. ಜನ ನಮ್ಮ ಹತ್ರ ಬಂದು ಕೇಳೋದತ್ತೆ, ನಮ್ದೆಂತ ಮರ ಇಳಿದಿಲ್ಲ ರೇಟ್ ಕೇಳ್ತಾರೆ. ಮೊದಲು ಇಷ್ಟು ಇರಲಿಲ್ಲ ಕ್ಲೇಮ್ಸ್ ಎಲ್ಲ, ಆವಾಗ ಪ್ರತಿ ವರ್ಷ ನಾವೇ ಹೇಳ್ತಿತ್ತು, ಈ ಸಲ ಒಂದಿದ್ರೆ ನೆಕ್ಸ್ಟ್ 900 ರೂಪಾಯಿ, 100 ರೂಪಾಯಿ ಡೌನ್ ಆಗುತ್ತೆ, 600 ಬಂದು ನಿಲ್ತದೆ ಅಂತ ನಾವು ಬಾಯಿ ಬಿಟ್ಟು ಹೇಳ್ತಿತ್ತು. ಒಂದು 20 ವರ್ಷದಿಂದೆ 600 ರೂಪಾಯಿ ಥರ್ಡ್ ಪಾರ್ಟಿ, 75 ದಿನ 600 ಬಂತದ್ದು, ಆಗ ನಾವೇ ಓಪನಾಗಿ ಹೇಳ್ತಿತ್ತು. ಈಗ 1,000 ಆದರೆ ಬರೋ ವರ್ಷ 900, ಅದ ನಂತರ 800 700, ಹಾಗೆ 5-6-7 ವರ್ಷ ಆಗುವಾಗ ನಿನ್ನ ವ್ಯಾಲ್ಯೂ ಥರ್ಡ್ ಪಾರ್ಟಿಗೆ ಬಂದು ನಿಲ್ತದೆ 10 ವರ್ಷಕ್ಕೆ ಅಂತ ಹೇಳ್ತಿತ್ತು. ಈಗ ಹೇಳುವಂಗಿಲ್ಲ ನಾವು, ಯಾಕಂದ್ರೆ ಎಷ್ಟೊತ್ತಿಗೆ ಏರುತ್ತೆ ಏನು ಮಾಡುವಂಗಿಲ್ಲ, ಅವಲಂಬಿಸಣೆ ಇರ್ತದೆ.
2: ಕ್ಲೇಮ್ ಮಾಡುವ ಪ್ರೊಸೀಜರ್ ಹೆಂಗೆ?
1: ಕ್ಲೇಮ್ ಅಂತ ಹೇಳಿದ್ರೆ ಈಗ ಕಳ್ತನ ಆದರೆ ಅದು ಆಮೇಲೆ ಗೊತ್ತು ನಿಮಗೆ, ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥದ್ದು, ಅಥವಾ ಬೆಂಕಿ ಬಿದ್ದರೂ ನಮ್ಮಲ್ಲಿ ಅದರ ನಮ್ಮಲ್ಲೇ ಆಗೋದಲ್ಲ, ಅಂದರೆ ಆಕ್ಸಿಡೆಂಟ್ ಅಂದರೆ ಇನ್ನೊಂದು ವೆಹಿಕಲ್ಲೇ ಆಗುವಂಥದ್ದು. ಈಗ ಕಳ್ತನ ಆಗೋದು ನಾವೆಲ್ಲೋ ಮನೇಲಿ ಗ್ರೌಂಡಲ್ಲಿ ಅಂಗಳದಲ್ಲಿ ಇಟ್ಟಿದ್ದೀವಿ, ಬೆಳಗ್ಗೆ ಎದ್ದಾಗ ಇಲ್ಲ, ಅದಕ್ಕಿಂತ ದೊಡ್ಡ ಪ್ರೊಸೀಜರ್ ಅಂತ ಇಲ್ಲ. ಪೊಲೀಸ್ಗೊಂದು ಕಂಪ್ಲೇಂಟ್ ಕೊಡಬೇಕು, ಆ ಕಂಪ್ಲೇಂಟ್ ಕಾಪಿ ಜೊತೆಗೆ ನಾವು ಇನ್ಸೂರೆನ್ಸ್ ಕಂಪ್ನಿಯನ್ನು ಅಥವಾ ಏಜೆಂಟನ್ನು ಮೀಟ್ ಮಾಡಬೇಕು. ಅವರು ಅಲ್ಲಿ ಏನೆಲ್ಲ ಅಂದರೆ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ, ವೆಹಿಕಲ್ದು ಇನ್ಸೂರೆನ್ಸ್ ಕಾಪಿ ಎಲ್ಲ ಕೇಳ್ತಾರೆ. ಕಳ್ತನ ಆದರೂ ಹಾಗೆ, ಮತ್ತು ಬೆಂಕಿ ಬಿದ್ದು ಏನಾದರೂ ಅನಾಹುತ ಆಗಿ ಆದರೂ ಅದಕ್ಕಿಂತ ದೊಡ್ಡ ಇದಿಲ್ಲ, ಈಸಿ ಆಗುತ್ತೆ. ಆದರೆ ಇನ್ನೊಂದು ವೆಹಿಕಲಿಗೆ ಹೊಡೆದು ಆಕ್ಸಿಡೆಂಟ್ ಆದಾಗ ಅದಕ್ಕೆ ಕೆಲವು ಪ್ರೊಸೀಜರ್ ಇದೆ. ಒಂದು ಇಮಿಡಿಯೇಟ್ ನಾವು ಅದು ದೊಡ್ಡ ಅಪಘಾತ ಆದರೆ ಅಂದರೆ ಅಲ್ಲಿ ಪ್ರಾಣಹಾನಿಯೋ ಅಥವಾ ವೆಹಿಕಲಿ ತುಂಬ ಜಖಮ್ ಆದಿದ್ದರೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಲೇಬೇಕು, FIR ಮಾಡಬೇಕು. ಅದಕ್ಕೆ ಪೊಲೀಸ್ ಸ್ಥಳಕ್ಕೆ ಬಂದು ಸ್ಥಳ ಮಾಜರ ಮಾಡಿ ಹೇಗೆ ಎಲ್ಲ ಆಯಿತು, ಎಷ್ಟೊತ್ತಿಗೆ ಆಯಿತು, ಅದು ಯಾರು ನೋಡಿದ್ದಾರೆ ಎಲ್ಲ ಮಾಡಿ ಒಂದು FIR ಮಾಡ್ತಾರೆ. ಅದು ಕಂಪಲ್ಸರಿ ಆಗಲೇಬೇಕು ದೊಡ್ಡ ಇದಾದರೆ. ಈ ಮೈನರ್ ಪೆಟ್ಟಾಗತ್ತೆ, ಮೈನರ್ ನಾವೇ ಬಿದ್ದದ್ದು ಅದೆಲ್ಲ ಆಗುವಾಗ ಅಲ್ಲಿ FIR ಅಷ್ಟು ಅಗತ್ಯ ಇಲ್ಲ. ಸ್ಕಿಡ್ಡಾಗಿ ಬಿದ್ದಾಗ, ನಾಯಿ ಬಂದು ಅಡ್ಡ ಬಂದು, ಬೆಕ್ಕಡ್ಡ ಬಂದು, ದನ ಅಡ್ಡ ಬಂದು ಬಿದ್ದಾಗ ಅಂತ ಎಫ್ ಎಲ್

0: ಎಫ್ ಐ ಆರ್ ಬೇಕಂತ ಕಂಪಲ್ಸರಿ ಹೇಳೋದಿಲ್ಲ ಕಂಪನಿ. ಆದರೆ ಇನ್ನೊಂದು ವೆಹಿಕಲ್ಗೆ ಹೊಡೆದಾಗ ಎಫ್ ಐ ಆರ್ ಮಾಡಲೇಬೇಕು. ಆಮೇಲೆ ಎಫ್ ಐ ಆರ್ ಮಾಡಿದಾಗ ಪೊಲೀಸ್ ಬಂದೆಲ್ಲ ಅವರು ಕೆಲಸ ಮಾಡ್ತಾರೆ, ಆ ಎಫ್ ಐ ಆರ್ ಕಾಪಿ ಜೊತೆಗೆ ನಾವು ಏಜೆಂಟಿಗೆ ಅದನ್ನು ಸಬ್ಮಿಟ್ ಮಾಡಬೇಕು ಅಥವಾ ಆಫೀಸಿಗೆ ಬಂದು ಡೈರೆಕ್ಟ್ ಮಾಹಿತಿ ಕೊಡಬೇಕು. ಅಲ್ಲಿ ಅವರು ಒಂದು ಫಾರ್ಮ್ ಕೊಡ್ತಾರೆ, ಅದ್ರಲ್ಲಿ ಬರೀಲಿಕ್ಕೆ ನಾಲ್ಕೈದು ಪೇಜ್ ಇದೆ. ಅದು ಅಲ್ಲಿ ಪ್ರತಿಯೊಂದನ್ನು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಿಡಿದು ಯಾರು ರೈಡ್ ಮಾಡ್ತಾ ಇದ್ರು ವೆಹಿಕಲನ್ನು ಅಥವಾ ಯಾವ ವೆಹಿಕಲ್ ಹೊಡೆದದ್ದು ಅದ್ರ ನಂಬರ್ ಏನು ಏನು ಎಲ್ಲ ವಿಷಯವನ್ನು ಬರೀಲಿಕ್ಕಿದೆ. ಅದೆಲ್ಲ ಮಾಡಿ ನಾವು ಆಮೇಲೆ ಅವರು ಸರ್ವೇಯರ್ನ ಕಳಿಸ್ತಾರೆ, ಎಲ್ಲ ಇನ್ಸೂರೆನ್ಸ್ ಕಂಪ್ನಿ ಸರ್ವೇಯರ್ ಇರ್ತಾರೆ, ನಿಜವಾಗಿ ಅಪಘಾತ ಆಗಿದೆಯಾ ಇಲ್ವಾ, ಆಗಿದ್ರೆ ಅದು ಯಾವ ಇವ ನಾವು ಗ್ಯಾರೇಜ್ನವರು ಒಂದು ಇದು ಕೊಟ್ಟಿರ್ತಾರೆ ಎಸ್ಟಿಮೇಟ್, ಅದು ಹೋಗಿದೆ ಇದು ಹೋಗಿದೆ ಅಂತ ಎಸ್ಟಿಮೇಟ್ ಕೊಟ್ಟಿರ್ತಾರೆ. ಆ ಕಾಪಿನ ಅವರು ನೋಡ್ತಾರೆ, ನಿಜವಾಗಿ ಹೋಗಿದೆಯಾ, ಟೈರ್ ಹೋಗಿದೆಯಾ, ಪೆಟ್ರೋಲ್ ಟ್ಯಾಂಕ್ ಏನೋ ಡ್ಯಾಮೇಜ್ ಆಗಿದೆಯಾ ಅಥವಾ ಕಾರ್ ಆದರೆ ಡೋರಿ ಡ್ಯಾಮೇಜ್ ಎಲ್ಲ ನೋಡಿಬಿಟ್ಟು ಅವರೊಂದು ರಿಪೋರ್ಟನ್ನು ಕೊಡ್ತಾರೆ ನಮ್ಮ ಕಂಪನಿಗೆ, ಇನ್ಸೂರೆನ್ಸ್ ಕಂಪನಿಗೆ. ಅದು ಅವರ ಶಿಫಾರಸಿನ ಮೇಲೆ ಇವರು ಪಾಸ್ ಮಾಡ್ತಾರೆ. ಆಯಿತಾ, ಎಲ್ಲವನ್ನು ಪಾಸ್ ಮಾಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವೆಲ್ಲ ಅಗತ್ಯ ಇರಲಿಲ್ಲ, ಅದು ತೆಗೆಯೋ ಅವಶ್ಯಕತೆ ಇಲ್ಲ ಅಂತ ಬರೀತಾರೆ ಅವರು, ಅದನ್ನೇ ಸರಿ ಹಾಕುವ. ಹಾಗಾಗಿ ಕಂಪನಿ ಹೇಳ್ತದೆ ಅದು ನೀವು ಹಾಕೋದ್ರೆ ನೀವೇ ಕೈಯಿಂದ ಹಾಕೋಬೇಕು, ನಾವು ಕೊಡಲ್ಲ ಅಂತ ಹೇಳ್ತಾರೆ ಸರ್ವೇಯರ್ ಕೆಲಸ. ಆಮೇಲೆ ಸ್ಥಳದ ಫೋಟೋ ತೆಗಿಬೇಕಂತ ಕಂಪನಿ ಹೇಳ್ತದೆ, ಒಂದು ಐದಾರು ಫೋಟೋ, ಒಂದು ಫೋಟೋ ಅಲ್ಲ, ವೆಹಿಕಲ್ ಎಲ್ಲ ಆ್ಯಂಗಲ್ನಲ್ಲಿ ನಾಲ್ಕು ದಿಕ್ಕಿನಿಂದ ಫೋಟೋ ತೆಗಿಬೇಕು. ಮತ್ತೆ ಸ್ವಲ್ಪ ದೂರ ನಿಂತು ಆ ಜಾಗ ಯಾವ್ದಂತ ಅಂದ್ರೆ ಬರೀ ಹತ್ತಿರದಿಂದ ತೆಗೆದ್ರೆ ಅದು ವೆಹಿಕಲ್ ಮಾತ್ರ ಎರಡು ಕಾಣ್ತದೆ, ಸ್ವಲ್ಪ ದೂರದಿಂದ ಅದು ವೆಹಿಕಲ್ ಯಾವ ರಸ್ತೆಯಲ್ಲಿ ಯಾವ ಅಂಗಡಿ ಹತ್ರನೋ ಯಾವ ಶಾಲೆ ಹತ್ರನೋ ಎಲ್ಲ ಕಾಣಬೇಕು, ಆ ಥರದಲ್ಲಿ ಒಂದು ಫೋಟೋ ತೆಗಿಬೇಕು. ಇಷ್ಟೆಲ್ಲ ಆದಮೇಲೆ ನೀವು ವೆಹಿಕಲ್ನ ಸರಿಸ್ಬೋದು. ನೀವು ಸಾಕ್ಷಿನಾಶ ಮಾಡಲಿಕ್ಕಿಲ್ಲ, ಏನು ಫೋಟೋ ತೆಗಿದೆ ಏನು ಮಾಡದೆ ಗಾಡಿ ತಗೊಂಡಂಗೆ ಮನೆಗಿಡೋದು ಅಥವಾ ಗ್ಯಾರೇಜಲ್ಲಿ ಇಟ್ಟುಕೊಂಡು ನಾಳೆ ಬಂದು ನಿನ್ನೆಲ್ಲಿ ಆಕ್ಸಿಡೆಂಟ್ ಆಯ್ತು ನಂದು ಅಂತ ಹೇಳುವಂಗಿಲ್ಲ, ಫೋಟೋ ಬೇಕು ಅಂತಾರೆ. ಅದು ಇನ್ನೊಂದು ಏನಂತ ಹೇಳಿದ್ರೆ ಪೊಲೀಸ್ ಬಂದರೆ ಅವ್ರ ಪ್ರಕಾರ ಚರಣೆ ಆಗ್ತದೆ, ಎಫ್ ಐ ಆರ್ ಆದಾಗ ಎಲ್ಲ ಟೈಮ್ ಅದೆಲ್ಲ ಬರೀತಾರೆ, ಅವರು ಫೋಟೋ ತೆಗಿತಾರೆ. ಆಯ್ತಾ, ನಾವಾಗಿ ಬಿದ್ದಾಗ ಹಾಗೆ ಗಾಡಿ ಎತ್ತಿ ತಗೊಂಡು ಹೋಗ್ಲಿಕ್ಕಿಲ್ಲ, ಈಗ ಹೊಂಡಕ್ಕೆ ಬೀಳುತ್ತೆ ಕೆಲವೊಮ್ಮೆ ರಸ್ತೆಯಿಂದ, ಆಗ ನಾವು ನಮ್ಮಷ್ಟಕ್ಕೆ ನಾವು ತಗೊಂಡೋಗಿ ಇಟ್ಕೊಂಡು ನಾಳೆ ಬಂದು ನೀನು ಹೊಂಡಕ್ಕೆ ಬಿತ್ತ ಅಂತ ಹೇಳುವಂಗಿಲ್ಲ, ಸ್ವಲ್ಪ ಅದೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು ಜನರು.
1: ಸೊ ಕ್ಲೈಮ್ ಪ್ರೊಸೀಜರ್ಗೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡ್ಕ ಅಂತ ಹೇಳ್ಕೊಂಡ. ಅಂದ್ರೆ ಹೆಚ್ಚಾಗಿ ನಾವು ಗಾಡಿ ಬೇರೆಯವ್ರಿಗೆ ಹೊಡೆಸ್ರು ಅಥವಾ ಬೇರೆಯವ್ರ ಗಾಡಿ ನಮ್ಗೆ ಹೊಡೆದ್ರು ನಾವು ಪ್ಯಾನಿಕ್ ಆಗಿಬಿಡುತ್ತೆ ಅಂತ ನೆನಪಿಪ್ಪದಿಲ್ಲ ನಮಗೆ. ಸೊ ಇದೆಲ್ಲ ಗಮನಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ.
0: ಅಲ್ಲ, ಯಾರ ಸಹಾಯನ್ ತಕೊಳ್ಬೇಕು ಸಹಾಯಕ್ಕೆ ಯಾರಾದ್ರೂ, ಅಂದ್ರೆ ಒಬ್ಬರೇ ಡಿಸಿಷನ್ ತಗೊಳ್ಳಿಕ್ ಆಗುದಿಲ್ಲ. ಅಲ್ಲಿ ಮೊನ್ನೆ ಒಂದು ಆಯ್ತು ಇಲ್ಲಿ ಕುಂದಾಪುರದಲ್ಲೇ, ಅವ್ರಿಗೆ ಪಬ್ಲಿಕ್ ಹೇಳಿದ್ರಂತೆ ಎಫ್ ಐ ಆರ್ ಎಲ್ಲ ಬೇಡ, ನೀವು ಸ್ಟೇಷನ್ ಕಾರ್ ಇಡಬೇಕಾಗ್ತದೆ, ಆಮೇಲೆ ಹಾಗೆ ಹೀಗೆ ಅಲ್ಲಿ ಒಂದು 10,000 ಕಟ್ಟಬೇಕು, ಏನೇನೋ ಹೇಳ್ಬಿಟ್ಟು ಎಫ್ ಐ ಆರ್ ಮಾಡಲಿಲ್ಲ ಅವರು. ಕಾರಿಗೆ ಬಂದು ಲಾರಿ ಹೊಡೆದದ್ದು ಮೂರ್ಖ ಎತ್ತರ, ಅವರು ಉಡುಪಿಗೆ ಹೋಗೋದು ಒಳದಾರಿಯಿಂದ ಲಾರಿ ಬಸ್ರ ಮೂಲಕದಿಂದ ಆ ಕಡೆ ಹೋಗುದು ಸ್ಟೇಟ್ ಹೈವೇಗೆ, ಲಾರಿ ಒಂದು ಸೀದಾ ಮಾರ್ಗಕ್ಕೆ ಬಂದ್ಬಿಟ್ಟ, ಕಾರು ಬಂದ್ಬಿಡ್ತು ಡೋರಿಗೆ, ಹಿಂದಿನ ಡೋರಿಗೆ ಹೊಡಿತು. ಅಲ್ಲಿ ಅವರಿಗೆ ಸುಮಾರು 6-7 ಗಂಟೆ ಕತ್ಲೆ ಕತ್ಲೆ ಆಗುವಾಗ ಪಬ್ಲಿಕ್ ಎಲ್ಲ ಒಟ್ಟಾದ್ರು, ಒಟ್ಟಾಗಿ ಅಲ್ಲಿ ಸಲಹೆ, ಪಬ್ಲಿಕ್ ಸಲಹೆ ಏನಂದ್ರೆ ಇದೆಲ್ಲ ಸಣ್ಣದಲ್ಲ, ಅಂದ್ರೆ ಡ್ಯಾಮೇಜ್ ತುಂಬಾ ಆಗಿದೆ, ಇದಕ್ಕೆಲ್ಲ ಎಂತ ನೀವು ಅದೆಲ್ಲ ಮಾಡಿದ್ರೆ ಎಫ್ ಐ ಆರ್, ಲಾರಿನೇ ಒಳ್ಳೇದಾಯ್ತು, ಅವನು ಹೋದ ಸೀದಾ. ಎಫ್ ಐ ಆರ್ ಬೇಡ ಪೊಲೀಸಿಗೆ ಹೋದ್ರೆ, ನೀವು ಕಾರ್ ಇಡಬೇಕಾಗ, ನೀವು ಉಡುಪಿಯವರವರು, ಇಲ್ಲಿಯವರಲ್ಲ, ಇಲ್ಲಿ ವ್ಯವಹಾರ ಇಲ್ಲಿ ಮನೆ ಉಡುಪಿ, ಅದು ನೀವು ಒಂದೊಂದು ವಾರ ಕಾರಲ್ಲಿ ಅಲ್ಲಿ ಇಡಬೇಕು, ಕೋರ್ಟಿಗೆ ಬರಬೇಕು, ಆಮೇಲೆ ವಕೀಲರು ಫೀಸ್ ಕೊಡಬೇಕು, ಇಲ್ಲಿ 10,000 ಕಟ್ಟಬೇಕು, ಅದಕ್ಕಿಂತ ನೀವೇ ಆ ಹಣದ ನೀವೇ ರಿಪೇರಿ ಏನೇನೋ ಹೇಳ್ಕೊಂಡು ಅವ್ರಿಗೆ ಕಳಿಸಿದ್ದಾರೆ, ಹಾಗೆ ಹಾಗಾಗತ್ತೆ ಕೆಲವೊಮ್ಮೆ.
1: ಸೊ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ. ಓಕೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆದಾಗ ಎಂತೆಲ್ಲ ಪ್ರೊಸೀಜರ್ ಅದನ್ನ ಮತ್ತೆ ರಿವೈವ್ ಮಾಡೋಕೆ?
0: ಇನ್ಶೂರೆನ್ಸ್ ಲ್ಯಾಪ್ಸ್ ಆದರೆ ನಾವು ಗಾಡಿಯನ್ನ ಪುನಃ ತಂದು ಇನ್ಸ್ಪೆಕ್ಷನ್ ಮಾಡ್ಬೇಕಂತಿದೆ. ಅಂದ್ರೆ ಕೆಲವರು ಇನ್ಸೂರೆನ್ಸ್ ರಿನ್ಯೂವಲ್ ಮಾಡೋದಿಲ್ಲ, ಎಲ್ಲೋ ಆಕ್ಸಿಡೆಂಟ್ ಮಾಡ್ಕೊಂಡು ಕಡೆಗೆ ಬಂದು ಇನ್ಸೂರೆನ್ಸ್ ಮಾಡ್ತಾರೆ ಎಂಬ ದೃಷ್ಟಿಯಿಂದ ವೆಹಿಕಲ್ ತರಬೇಕು. ತಂದು ಅದಕ್ಕೆ ಕಂಪನಿಯ ಒಬ್ರು ಚೆಕ್ ಮಾಡೋ ಇದ್ದಾರೆ, ಅವ್ರು ಬಂದು ನೋಡ್ಕೊಂಡು ವೆಹಿಕಲ್ ಸರಿ ಇದೆ, ರನ್ನಿಂಗ್ ಕಂಡೀಷನ್ ಇದೆ, ಏನು ತೊಂದರೆ ಇಲ್ಲ ಅಂತೇಳಿ ಎಲ್ಲ ರೀತಿಯಿಂದ ಅವರು 4-5 ಫೋಟೋ ತೆಗೆದು ಆಮೇಲೆ ಇನ್ಸೂರೆನ್ಸ್ ಅನ್ನ ನೆಕ್ಸ್ಟ್ ಡೇ ಇಂದ ಕೊಡ್ತಾರೆ. ಮತ್ತೆ ರಜೆ ಎಲ್ಲ ಬಂದ್ರೆ ನಾವು ಬಿಫೋರ್ ಡ್ಯೂ ಡೇಟ್ ಮೊದಲೇ ಮಾಡಬೇಕು, ಅದಕ್ಕೆ ಮಾಫಿ ಇಲ್ಲ. ಉದಾಹರಣೆಗೆ ಇನ್ಸೂರೆನ್ಸ್ ಕಂಪನಿಗೆ ಶನಿವಾರ ಭಾನುವಾರ ಯಾವಾಗಲೂ ರಜೆ, ಮತ್ತೆ ಇಲ್ಲಿ ಹಬ್ಬದ ರಜೆ ಬರುತ್ತೆ. ಈಗ ಉದಾಹರಣೆಗೆ 15ಕ್ಕೆ ರಜೆ, ಈಗ ಸಂಕ್ರಾಂತಿ ರಜೆ, ನಂದು 15ಕ್ಕೆ ರಿನ್ಯೂವಲ್ ಅಂತ ತಿಳ್ಕೊಳ್ಳಿ, ಆಗ ನಾನು ನಾಳೆನೇ ಮಾಡ್ಬೇಕು, 14ಕ್ಕೆ ಅಥವಾ 13ಕ್ಕೆ ಮಾಡಿಬಿಡ್ಬೇಕು. ನಿನ್ನೆ ನೆನಪಿಲ್ಲ ನನಗೆ, ಸಂಡೇ ಬಂತು, ಕೆಲವೊಮ್ಮೆ ಸಂಡೇ ಬರುತ್ತಲ್ವ, ಶನಿವಾರ ಬಂದರೂ ನಾವು ಶುಕ್ರವಾರನೇ ಮಾಡಬೇಕು ಇನ್ಸೂರೆನ್ಸ್ ಅನ್ನ. ಮತ್ತೆ ಈಗ ಸ್ವಲ್ಪ ಈಸಿ ಆಗಿದೆ, ನಮ್ಮ ಹತ್ರ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಕ್ಚುಲಿ ನಿನ್ನೆ ಹಾಗೆ ಆಯ್ತು, ಸಂಡೇ ರಿನ್ಯೂವಲ್ ಅದು, ಶನಿವಾರ ಹೋದ ಆಫೀಸಿಗೆ ರಜೆ, ನನ್ನ ಹತ್ರ ಸಿಕ್ಕಿದೆ, ಎಂತ ಮಾಡೋದಂತ. ನಮ್ಮ ಹತ್ರ ಕಂಪನಿಯ ಸ್ಕ್ಯಾನರ್ ಇರ್ತದೆ, ನಾವೇನ್ ಮಾಡ್ತೀವಿ ಅಂದ್ರೆ ಹಣವನ್ನು ಹಾಕಿ ಮೆಸೇಜ್ ಹಾಕ್ತೇವೆ, ನಾನು ಕಲೆಕ್ಟ್ ಮಾಡಿದ್ದೇನೆ ಅಂತ. ಅವನಮ್ಮ ನಾಳೆ ಫೋಟೋ ತೆಗೆದು ಖರ್ಚಲ್ವಾ, ಅಲ್ಲಿ ಮತ್ತೆ 150 ರೂಪಾಯಿ ತಗೊಳ್ತಾರೆ ಫೋಟೋ ತೆಗೆದು ಇದು ಮಾಡೋದಕ್ಕೆ.

0: ಚಾರ್ಜ್ ಅದು ದೊಡ್ಡದಲ್ಲ, ಅವನು ಇಲ್ಲೋ ಇರ್ತದೆ, ಊಟ ತಗೊಂಡ್ಬರ್ಬೇಕಲ್ಲ, ಕಾರಿಗೆ ಇನ್ನೂ ಜಾಸ್ತಿ 200 ಏನಿದೆ ಅಷ್ಟು ಕೊಡಬೇಕು, ಮತ್ತೆ ಕಾರ್ ಎಲ್ಲೋ ಇರ್ತದೆ, ತರಲಿಕ್ಕೆಲ್ಲ ಆಗಲ್ಲ, ಡ್ರೈವರ್ ಇರಲ್ಲ. ಈಗ ನಿಮ್ಮಂತವ್ರು ನೀವು ಇಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀರಿ, ಅದು ತಂದು ತೋರಿಸಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಪುರ್ಸೋತಿಲ್ಲ. ಹಾಗಾಗಿ ಅಂತವ್ರು ನಮ್ಮ ಹತ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಣವನ್ನು ನಮ್ಗೆ ಗೂಗಲ್ ಪೇ ಫೋನ್ ಪೇ ಮಾಡ್ತಾರೆ, ನಾವೇನ್ ಮಾಡ್ತೀವಿ ಅದನ್ನ ಕಂಪನಿಗೆ ಪೇ ಮಾಡ್ತೇವೆ. ಪೇ ಮಾಡಿ ಇಂಥ ಕಾರ್ ಅಂದ್ರೆ ಅಷ್ಟು ಈಸಿ ಆಗಿದೆ, ಈಗ ಸಂಡೇ ಸಹ ಪೇ ಮಾಡ್ಬೋದು, ಮೊದ್ಲು ಆಗಿರ್ಲಿಲ್ಲ. ಮೊದ್ಲು ನೀವು ಶುಕ್ರವಾರನೇ ಪೇ ಮಾಡ್ಬೇಕು, ನೀವು ನಮ್ಮ ಹತ್ರ ಹಣ ಕೊಟ್ಟರು ಆಗಲ್ಲ, ಸೋಮವಾರ ನಾವು ಕಟ್ಟೋದಾಯ್ತು, ಲ್ಯಾಪ್ ಸಹ ಪುನಃ ಗಾಡಿ ತನ್ನಿ ಅಂತಾರೆ. ಈಗ ಸ್ವಲ್ಪ ಈಸಿ ಆಗಿದೆ.
1: ಈಗ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಕ್ಕಂದಾದ್ರೆ ಇನ್ಶೂರೆನ್ಸ್ ಬಗ್ಗೆ ಎಂತೆಲ್ಲ ಜಾಗೃತಿ ಮಾಡ್ಕೋ?
0: ಒಂದು ಸೆಕೆಂಡ್ ಅಲ್ಲಿ ನೀವು ಇನ್ಶೂರೆನ್ಸ್ ಆಲ್ರೆಡಿ ರನ್ನಿಂಗ್ ಇರುತ್ತೆ ಹೆಚ್ಚಾಗಿ ಗಾಡಿಯಲ್ಲಿ, ಅದನ್ನ ನಾವು ಕಾಪಿ ತಗೋಬೇಕು. ಆಮೇಲೆ ಆರ್ ಸಿ ನೋಡ್ಕೋಬೇಕು ಸರಿ ಇದೆಯಾ ಅಂತ. ಆಮೇಲೆ ಅಲ್ಲಿ ಒಂದು 2 ಫಾರ್ಮ್ ಬರುತ್ತೆ, 29 ಮತ್ತು 30 ಅಂತ, ಅದು ಅವನ ಒಪ್ಪಿಗೆ, ಅದು ಆರ್ ಸಿ ಓನರ್ ಸೈನ್ ಹಾಕಿ ಕೊಡ್ತಾನೆ. ಈ ವೆಹಿಕಲ್ನ ಇನ್ಶೂರೆನ್ಸ್ ಮತ್ತೆ ಆ ಗಾಡಿಯ ಓನರ್ಶಿಪ್ ಮಾಲಕತ್ವವನ್ನು ನೀವು ಬದಲಾವಣೆ ಮಾಡಿಕೊಳ್ಳಬಹುದು ಒಪ್ಪಿಗೆ ಅಂತ 2 ಫಾರ್ಮಿಗೆ ಸೈನ್ ಹಾಕಿ ಕೊಡ್ತಾನೆ. ಅಲ್ಲಿ ಇನ್ಶೂರೆನ್ಸ್ ಅನ್ನೋದು ಅರ್ಧ ಆಗಿರುತ್ತೆ. ಉದಾಹರಣೆಗೆ ನಿಮ್ದು ದೊಡ್ಡ ವೆಹಿಕಲ್ಗೆ 10,000 ಪ್ರೀಮಿಯಂ ಇದ್ರೆ, ಇನ್ನು 6 ತಿಂಗಳಿದೆ ಅನ್ನುವಾಗ ನಿಮ್ಗೆ 5,000 ಅಲ್ಲಿ ಇದೆಯಲ್ಲ, ಅದಕ್ಕೆ ನೀವು ಶಾರ್ಟ್ ಪೀರಿಯಡ್ಗೆ ನಿಮಗೆ ಇನ್ಶೂರೆನ್ಸ್ ಅನ್ನ ನಿಮಗೆ ಮಾಡಿಕೊಡ್ತಾರೆ. ಆ ಟೈಮಲ್ಲಿ ನಾವು ದಾಖಲೆಗಳನ್ನು ತಕೊಂಡು ಇನ್ಶೂರೆನ್ಸ್ ಕಂಪನಿಗೆ ಹೋಗಿ ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೋಬೇಕು ಗಾಡಿ, ಆವಾಗ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಕೆಲವರು ಹಾಗೆ ಓಡಿಸ್ತಾರೆ. ಆದರೆ ನಿಜವಾಗಿ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಹೆಸರಿಗೆ ನಾವು ಅಪ್ಲೈ ಮಾಡ್ತೀವಲ್ಲ, ನೀವೊಂದು ಕಾರ್ ತಗೊಂಡ್ರಿ, ಈಗ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಾಗ ನೀವು ಇನ್ಶೂರೆನ್ಸ್ ಇನ್ನು 6 ತಿಂಗಳಿದೆ, ಆದರೆ ಗಾಡಿ ಅವನ ಹೆಸರಲ್ಲಿದೆ, ಹಾಗೆ ರನ್ ಮಾಡಿದ್ರೆ ಡೇಂಜರ್. ಅದು ಎಲ್ಲಾದರೂ ಕ್ಲೇಮ್ ಬಂದರೆ ನಿಮ್ಮ ಪೇಮೆಂಟ್ ಮಾಡಲ್ಲ, ನೀವು ಅಲ್ಲಿ ನಿಮ್ಮ ರೋಲೇ ಇಲ್ಲ, ಅಲ್ಲಿ ಅವನಿಗೆ ಕೊಡೋದು ಪೇಮೆಂಟ್, ಯಾಕಂದ್ರೆ ಅವನಲ್ಲ ಓನರ್. ನೀವು ರಿಪೇರಿ ಮಾಡ್ಬೋದು ಬೇಕಾದ್ರೆ. ನನ್ನ ಸ್ನೇಹಿತ ಮೊನ್ನೆ ಅವರು ಹಾಗೆ, ಅದು ಎಲ್ಲೋ ತಿರುಗಿ ಎಲ್ಲೋ ತಿರುಗಿ, ಅದು ಬೆಂಗಳೂರು ಬಾಂಬೆ ಎಲ್ಲೆಲ್ಲೋ ಇತ್ತದು ವಾರ್ಸಿ ಓನರ್ ಅಡ್ರೆಸ್, ಅವನ ಹತ್ರ ಇದೆ ಸ್ಕೂಟ್ರು, ಮೊನ್ನೆ ಆಕ್ಸಿಡೆಂಟ್ ಆಯಿತು, ಬಿಡ್ಬೇಕಲ್ಲ ಗಾಡಿ, ರಿಪೇರಿ ಮಾಡ್ದ, ರಿಪೇರಿ ಮಾಡಿ ಬಿಲ್ ತಗೊಂಡು ಕೊಟ್ಟರೆ ಆ ಬಿಲ್ ದುಡ್ಡು ಅವನೇ ಹೋಗ್ತದೆ, ಅವ್ನು ಯಾರಂತ ಇವ್ರಿಗೆ ಗೊತ್ತಿಲ್ಲ, ಬ್ಯಾಂಕ್ ಡೀಟೇಲ್ಸ್ ಕೊಡಿ ಅಂತ, ನಿಮ್ಮಲ್ಲ ಅವ್ನು ಕೊಡಿ ಅಂತಾರೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಷಯ. ನನ್ನ ಹತ್ರ ಗಾಡಿ, ನಾನು ಓನರ್ ಅಂದ್ರೆ ಇಲ್ಲ, ಓನರ್ ಎಲ್ಲಿದೆ, ನಿನ್ನ ಹೆಸರಲ್ಲಿದೆ ಕೇಳ್ತಾರೆ, ಇನ್ಶೂರೆನ್ಸ್ ಅಲ್ಲೂ ಅವನ ಹೆಸರಿದೆ. ಹಾಂ, ಇನ್ನು ಕೆಲವರು ಚೇಂಜ್ ಆಫ್ ಅಡ್ರೆಸ್ ಮಾಡ್ತಾರೆ, ಹೆಸರು ಅವಂದೇ, ಕುಂದಾಪುರ ಇದ್ದ, ಅಲ್ಲಿ ಅವನು ಅವಂದೇ ಕೊಡ್ಬೇಕು ಬ್ಯಾಂಕ್ ಡೀಟೇಲ್ಸ್, ಅದು ಯಾವುದು ಕೈಯಿಂದ ಕೊಡೋದಲ್ಲ ಹಣ. ಹಾಗೆ ಅಲ್ಲಿ ಸಮಸ್ಯೆ ಇದೆ. ಹಾಗಾಗಿ ಬೇರೆಯವ್ರ ಗಾಡಿ ಬಿಡೋದು ತುಂಬ ಡೇಂಜರ್. ಇವತ್ತು ಕುಂದಾಪುರ ಇರುವಂಥ ಅರ್ಧ ಜನ ಗಾಡಿ ವೆಹಿಕಲ್ಲು ಆರ್ ಸಿ ಓನರ್ ಯಾರೋ, ಓನರ್ ಯಾರೋ, ಅದಕ್ಕೆ ಈಗ ಆ ಥರ ಆಗಿದೆ. ಅಂದ್ರೆ ಎಲ್ ಎಲ್ ಆರ್ ಅಂತ ಹೇಳಿದ್ರೆ ನಮ್ಗೆ ಲರ್ನರ್ಸ್ ಲೈಸೆನ್ಸ್ ಅಂತ ಕೊಡದವರು, ಅದಕ್ಕೆ ಒಂದು ಸ್ವಲ್ಪ ಶಾರ್ಟ್ ಪೀರಿಯಡ್ಗೋಸ್ಕರ ಕಲಿತು ಆಮೇಲೆ ಅವನು ಇದು ಕೊಡ್ಬೇಕು, ಟ್ರಯಲ್ ಕೊಟ್ಟು ಪರ್ಮನೆಂಟ್ ಲೈಸೆನ್ಸ್ ಕೊಡುವಂಥದ್ದು. ಅದು ಶಾರ್ಟ್ ಪೀರಿಯಡ್, 1 ತಿಂಗಳು 2 ತಿಂಗಳು ಅಷ್ಟೇ, ಅದಕ್ಕೆ ತುಂಬ ಟೈಮ್ ಕೊಡಲ್ಲ. ಅಷ್ಟರೊಳಗೆ ನೀವು ಕಾರೋ ಅಥವಾ ಸ್ಕೂಟ್ರೋ ಕಲಿತು ಆರ್ ಟಿ ಓ ಎದುರುಗಡೆ ಹೋಗಿ ಶೋ ಮಾಡಿ ನಿಮಗೆ ಬಿಡ್ಲಿಕ್ಕೆ ಬರ್ತದೆ, ಕಾನೂನು ರೂಲ್ಸ್ ಅದೆಲ್ಲ ಆರ್ ಟಿ ಓ ರೂಲ್ಸ್ ಎಲ್ಲ ಇದೆ ಅದೆಲ್ಲ ಕೇಳ್ತಾರೆ, ಎಲ್ಲ ಗೊತ್ತಿದ ನಂತರ ಅವ್ರು ನಿಮಗೆ ಪರ್ಮನೆಂಟ್ ಲೈಸೆನ್ಸ್ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ವೆಹಿಕಲ್ ತಗೊಂಡು ರಸ್ತೆಗೆ ಬರಬಾರ್ದು. ನಿಜವಾಗಿ ನಮ್ಮ ಓನ್ ಪ್ರಿಮಿಸಸ್ ಇದೆ ಅಥವಾ ಮೈದಾನ, ಅಲ್ಲಿಗೆ ಹೋಗಿ ಅಥವಾ ನಮ್ಮ ಜೊತೆಗೆ ಒಬ್ರು ಕಲಿಸೋರಿದ್ರೆ ಅವ್ರ ಜೊತೆ ಅವರ ಸಹಾಯದಿಂದ ನಾವು ಕಾರ್ ಚಲಾಯಿಸ್ಬೇಕು. ಬಿನ ಎಲ್ಲೆಲ್ಲ ಲೈಸೆನ್ಸ್ ಇಟ್ಕೊಂಡು ಎಲ್ ಬೋರ್ಡ್ ಹಾಕ್ಕೊಂಡು ರಸ್ತೆಗೆ ಹೋಗಿ ಆಕ್ಸಿಡೆಂಟ್ ಮಾಡಿದ್ರೆ ಅದಕ್ಕೆ ಕ್ಲೇಮು ಪ್ರಾಬ್ಲಮ್ ಇದೆ. ಯಾಕಂದ್ರೆ ನಮಗೆ ಅಲ್ಲಿ ಪರ್ಮನೆಂಟ್ ಲೈಸೆನ್ಸ್ ಕೊಟ್ಟಿಲ್ಲ, ಪರ್ಮನೆಂಟ್ ಲೈಸೆನ್ಸ್ ಕೊಟ್ಟ ಮೇಲೆ ನೀವು ರಸ್ತೆಗೆ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಜಾಗ್ರತೆ ಮಾಡಬೇಕು.
1: ಈಗ ಬೇರೆ ಸ್ಟೇಟ್ಸ್ ಅಲ್ಲಿ ರಿಜಿಸ್ಟರ್ ಆದ ವೆಹಿಕಲ್ ಅನ್ನ ನಮ್ಮಲ್ಲಿ ಚಲಾಯಿಸಬಹುದಾ?
0: ಹಾ, ಚಲಾಯಿಸಬಹುದು. ಆದರೆ ಅದಕ್ಕೊಂದು ಇಂತಿಷ್ಟು ಟೈಮ್ ಇರುತ್ತೆ, ಆ 1 ತಿಂಗಳೇನು ಕೊಡ್ತಾರೆ. ನಾವು ಟೂರಿಸ್ಟ್ ಆಗಿ ಬಂದು ತಿರುಗಿ ಹೋಗ್ಬೋದು, ಅಷ್ಟು ಬಿಟ್ಟರೆ ಇಲ್ಲೇ ಪರ್ಮನೆಂಟ್ ತಿರುಗಿದ್ರೆ ಅದಕ್ಕೆ ಹಿಡಿತಾರೆ. ಮೊದಲಲ್ಲಿ ಏನು ಮಾಡ್ತಿದ್ರು ಅಂದರೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚು ಕಡಿಮೆ ಇತ್ತು. ಆ ಟೈಮ್ನಲ್ಲಿ ನಾವು ಸಹ ಗೋವಾಕ್ಕೆಲ್ಲ ಹೋಗಿ ಸ್ಕೂಟ್ರು ಕಾರಲ್ಲಿ ತರ್ತಿತ್ತು, ಅಲ್ಲಿ ರೇಟ್ ಕಡಿಮೆ. ಇಲ್ಲಿ ನಿಮಗೆ ಆವಾಗ ಎಷ್ಟಿತ್ತು ಗೊತ್ತಾ, ಇಲ್ಲಿ ಒಂದು 25,000 ಆಗಿದ್ರೆ ಅಲ್ಲಿ 22 ಸಿ 3,000 ಉಳಿತಿತ್ತು. ನಾವೇನು ಮಾಡ್ತಿದ್ವಿ ಇವಾಗ, 1,000 ರೂಪಾಯಿಗೆ ಹೋಗಿ ಬರಲಿಕ್ಕೆ ಖರ್ಚಾದ್ರೆ 2,000 ಉಳಿತಲ್ವ ಅಂತೇಳಿ ನಾವು ಬಸ್ಸಲ್ಲಿ ಹೋಗಿ ಅಲ್ಲಿ ಗಾಡಿ ಸೆಲೆಕ್ಟ್ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಊರಿಗೆ ತಗೊಂಡು ಬರ್ತಿತ್ತು. ಆದರೆ ಈಗ ಹಾಗೆ ಮಾಡುವಂಗಿಲ್ಲ, ನಮ್ಮ ಕರ್ನಾಟಕ ಸ್ಟೇಟಿಗೆ ಈ ಟ್ಯಾಕ್ಸ್ ಕಡಿಮೆ ಆಗತ್ತಲ್ವ, ಅದಕ್ಕೋಸ್ಕರ ನೀವು ಅಲ್ಲಿ ಮಾಡಿರ್ಬೋದು, ಈಗ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಚೇಂಜ್ ಮಾಡ್ಲಿಕ್ಕೆ ಸ್ವಲ್ಪ ಫೀಸ್ ಇದೆ.
1: ಎನ್ಒಸಿ
0: ಏನೋ ಅಬ್ಜೆಕ್ಷನ್, ಅದಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಪುನಃ, ಅದಲ್ಲಿ ಬೇರೆ ಕೊಟ್ಟಿರ್ತಾರೆ ನಂಬರ್, ಗೋವದ್ದು ಮಹಾರಾಷ್ಟ್ರದ್ದು MH ಬರುತ್ತೆ ಮಹಾರಾಷ್ಟ್ರ, ನಮ್ದು KA20 ಅಲ್ಲ ಈ ಕಡೆ ನಂಬರ್ ಒಂದು ತಕ್ಷಣ ಗೊತ್ತಾಗುತ್ತೆ ಇದು ಬೇರೆ ಕಡೆದ ಗಾಡಿ ಅಂತ. ಸ್ವಲ್ಪ ದಿನ ನೋಡ್ತಾರೆ ಏನೋ ಬೇರೆ ಕಡೆ ಬಂದಿರ್ಬೇಕು, ಪರ್ಮನೆಂಟ್ ಇಲ್ಲೇ ಓಡಿದ್ರೆ ನೋಟ್ ಮಾಡಿ ಅಡ್ಡ ಹಾಕಿ ನೋಡ್ತಾರೆ. ಅದು ಎಷ್ಟು ಟೈಮಿಂದ ಓಡ್ತಾ ಉಂಟು ಇಲ್ಲಿ ಅಂತ. ನೀವು ಇಲ್ಲಿ ಬರಲ್ವಾ, ಇದೇ ಯಾಕೆ ತಂದ್ರಿ ಗಾಡಿ, ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಂತಾರೆ. ಒಂದು ವೇಳೆ ಮಾಡದೇ ಇದ್ರೆ ಅದಕ್ಕೆ ಪೆನಾಲ್ಟಿ ಹಾಕ್ತಾರೆ. ಮೊನ್ನೆ ಮೊನ್ನೆ ಹಿಡಿದಾರೆ ಬಾಂಬೆದು ಡೆಲ್ಲಿದು ಎಲ್ಲಿದೋ ಗಾಡಿ, ಬೆಂಗಳೂರಿನಲ್ಲಿ ಸುಮಾರು ಗಾಡಿ ಹಿಡಿದಿದ್ದಾರೆ. ಅದಕ್ಕೆ ತುಂಬಾ ಲಕ್ಷಗಟ್ಟಲೆ ಪೆನಾಲ್ಟಿ ಹಾಕ್ತಾರೆ.
1: ಅದಕ್ಕೆ ಯಾವ ಇನ್ಶೂರೆನ್ಸ್ ಅಪ್ಲೈ ಆಗ್ತಿಲ್ಲ
0: ಅಲ್ಲಿ ಸಹ ಅಷ್ಟೇ. ಏನಾದ್ರು ಆದಾಗ ಇದೆಲ್ಲ ಸ್ವಲ್ಪ ಕೆಟ್ಟಿ ಪಿಟ್ಟಿ ಇರ್ತದೆ. ಅವರು ಪೊಲೀಸರು ಅಡ್ಡ ಹಾಕ್ಲಿಕ್ಕೆ ಇದೊಂದು ಕಾರಣ. ಬೇರೆ ಸ್ಟೇಟಿಂದ ನೀವು ತರಬಹುದು, ತಿರುಗಬಹುದು, ಹೋಗ್ಬಹುದು. ಇಲ್ಲೇ ನೀವು ಇಟ್ಕೊಳ್ಳೋದಾದ್ರೆ ಅದನ್ನ ನಮ್ಮ ಕರ್ನಾಟಕ ಆರ್ ಟಿ ಓಗೆ ಚೇಂಜ್ ಮಾಡಲೇಬೇಕು.
1: ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ನ ಮಹತ್ವ ಎಂತ?
0: ಹೆಲ್ಮೆಟ್ ನಾನು ಆಗ್ಲೇ ಹೇಳದೆ, ಅದು ನಮ್ಮ ಜೀವ ರಕ್ಷಣೆಗೆ ಹಾಕೋಬೇಕು, ಬಿಟ್ರೆ ಕಾನೂನಿಗೋಸ್ಕರ ಅಲ್ಲ, ಅದು ಹಾಕ್ಲೇಬೇಕು. ಹಾಕಿದ್ರೆ ಕೇಸ್ ಹಾಕ್ತಾರೆ. ಮತ್ತೆ ಆಗ್ಲೇ ನಾನು ಹೇಳಿದೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ, ನಮ್ಮ ಜೀವನೂ ಹೋಗ್ಬೋದು ಅಥವಾ ನಮ್ಮ ಅಂಗಾಂಗವೂ ಏನೂ ಆಗ್ಬೋದು. ಹೆಲ್ಮೆಟ್ ಇದ್ರೆ ಅಂದ್ರೆ ನಮ್ಮ ತಲೆ ತುಂಬಾ ಸೂಕ್ಷ್ಮ. ನಾವು ಕೈ ಕಟ್ಟಾದ್ರೂ ಮನುಷ್ಯ ಬದುಕ್ತಾನೆ, ಕಾಲು ಕಟ್ಟಾದ್ರೂ ಮನುಷ್ಯ ಬದುಕ್ತಾನೆ ಅಲ್ವಾ. ಆದರೆ ಕುತ್ತಿಗೆ ಕಟ್ಟಾದ್ರೆ ಏನು ಮಾಡ್ಲಿಕ್ಕಾಗಲ್ಲ. ತಲೆಗೇನಾದ್ರೂ ಅದಕ್ಕೆ ತಲೆಗೆ ಹೊಡಿಬೇಡಿ, ಕೆನ್ನೆಗೆ ಹೊಡಿಬೇಡಿ ಅಂತಾರೆ. ಯಾಕಂದ್ರೆ ಸೂಕ್ಷ್ಮ ನರಗಳಲ್ಲಿರ್ತವೆ, ಅದಕ್ಕೊಂದು ಚೂರು ಡ್ಯಾಮೇಜ್ ಆದರೆ ಬ್ರೈನ್ ಹ್ಯಾಮರೇಜ್ ಆಗ್ತದೆ. ಹಾಗಾಗಿ ತಲೆ ಒಂದು ಸೂಕ್ಷ್ಮ ಭಾಗ ನಮ್ಮ ದೇಹದಲ್ಲಿ. ನಾವು ಬಿದ್ದಾಗಲೂ ಸಹ ನಾವು ಭುಜವನ್ನು ಕೊಡಬೇಕು, ಬಿಟ್ಟು ತಲೆ ನೆಲಕ್ಕೆ ಕೊಡಬಾರ್ದು. ವಯಸ್ಸಾದವರಾಗಿ ತಲೆ ಬಿಟ್ಟರೆ ಪ್ಯಾರಲೈಸ್ ಬರೋದು, ಬ್ರೈನ್ ಹ್ಯಾಮರೇಜ್ ಆಗೋದು. ಹಾಗಾಗಿ ತಲೆ ತುಂಬ ಸೂಕ್ಷ್ಮ, ಅದಕ್ಕೋಸ್ಕರ ಹೆಲ್ಮೆಟನ್ನು ಹಾಕ್ಕೊಳ್ಬೇಕು ಅಂತ ಒಂದು ಸರ್ಕಾರ ಕಾನೂನು ತಂದಿದೆ.
1: ಸೀಟ್ ಬೆಲ್ಟ್,
0: ಸೀಟ್ ಬೆಲ್ಟು ಹಾಗೆ ಅದು ವೆಹಿಕಲ್ ಆಕ್ಸಿಡೆಂಟ್ ಆದಾಗ ನಮ್ಮ ದೇಹ ಇದೆಯಲ್ಲ ಅದು ಹೋಗಿ ಸ್ಟೇರಿಂಗಿಗೆ ಬಡ್ದು ತಲೆ ಬಡ್ದೇ ಸತ್ತದ್ದು ತುಂಬ ಇದೆ ಅಂತೆ. ದೊಡ್ಡ ವೆಹಿಕಲ್ಗೆ ಹೊಡೆದಾಗ ಅದು ಇದಾಗತ್ತಲ್ವ ಗಾಡಿಯಲ್ಲಿ,
1: ನಾವು ಫುಲ್ ಮುಂದಕ್ಕೆ ಹೋಗಿ,
0: ಹಾಂ ಮುಂದಕ್ಕೆ ಹೋಗಿ ಬಡಿತದೆ ನಮ್ಮ ತಲೆ. ಹಾಗಾಗಿ ನಾವು ಮುಂದಕ್ಕೆ ಹೋಗಬಾರ್ದು ಎಂಬ ದೃಷ್ಟಿಯಿಂದ ಸೀಟ್ ಬೆಲ್ಟ್ ಅದು. ಅದು ಮೊದಲು ಡ್ರೈವರ್ ಮಾತ್ರ ಅಂತಿತ್ತು, ಈಗ ಪಕ್ಕದಲ್ಲಿ ಕೂತವನು ಫ್ರಂಟಲ್ಲಿ, ಈಗ ಹಿಂದ್ಗಡೆ ಕೂತವರು ಹಾಕ್ಬೇಕಂತ ಆಗಿದೆ. ಈಗ ಕೆಲವರು ಅದೆಲ್ಲ ಗೊತ್ತಿಲ್ಲ, ಕೆಲವರಿಗೆ ಹಿಂದ್ಗಡೆ ಅಂದ್ರೆ ಯಾಕೆ ನಾವು ಹಾಕೋಬೇಕು, ನಮ್ಗೇನಾಗ ಸ್ಟೇರಿಂಗ್ ಎಲ್ಲಿದ್ದಕ್ಕೆ ಅಲ್ಲ, ಮುಂದಿನ ಸೀಟಿಗೆ ಬಡ್ದು ಹೋದವರಿದ್ದಾರಂತೆ ಮುಂದಿನ ಇದಕ್ಕೆ. ಹಾಗಾಗಿ ಕಾರ್ನಲ್ಲಿ ಅದ್ರ ಕೆಲವು ಕಾರಿಗೆ ಇಲ್ಲವಲ್ಲ ಸೀಟ್ ಬೆಲ್ಟ್ ಇಲ್ವಲ್ಲ, ಈಗ
1: ಹಿಂದ್ಗಡೆ ಇಲ್ಲ
0: ಅಲ್ಲ, ಈಗ ಬೇರೆ ಕೆಲವು ಕಾರುಗಳಿಗಿಲ್ಲ, ಹಳೆ ಕಾರುಗಳಿಗೆ ಎಲ್ಲಿದೆ ಈಗ
1: ಸೀಟ್ ಬೆಲ್ಟ್?
0: ಸೀಟ್ ಬೆಲ್ಟ್ ಇಲ್ಲ ಓಲ್ಡ್ ಕಾರುಗಳಿಗೆಲ್ಲ. ಅಂತೂ ಈಗ ಬರುವಂತಹ ಹೊಸ ಕಾರುಗಳಿಗೆಲ್ಲ ಸೀಟ್ ಬೆಲ್ಟ್ ಯಾವ್ದಕ್ಕೆಲ್ಲ ಇದೆ ಅವ್ರು ಹಾಕೊಳ್ಳೇಬೇಕು. ಹೌದು, ಈಗ ಇನ್ನು ಬೀಪ್ ಸೌಂಡ್ ಬರುತ್ತೆ, ನೀವು ಹಾಕೊಳ್ಳದಿದ್ರೆ ಅದು ಕೂಗ್ತದೆ, ಎಚ್ಚರಿಸ್ತದೆ. ಕೆಲವೊಮ್ಮೆ ನೆನಪಿರಲ್ಲ, ನಾವು ಮಧ್ಯೆ ಎಲ್ಲ ಇಳಿದ್ವಿ, ಹೋಟ್ಲಿಗೆ ಹೋದ್ವಿ, ಬಂದ್ವಿ, ಕುತ್ಕೊಂಡ್ಬಿಟ್ವಿ, ಅದು ಕಾರ್ ಮೂವ್ ಆಗುವಾಗ ಬೀಪ್ ಸೌಂಡ್ ಬರ್ತದೆ, ಅದು ಹಾಕೊಳ್ಳೇಬೇಕು. ಫ್ರಂಟ್ ಇದು ಬ್ಯಾಕ್ ಇದು ಬರಲ್ಲ, ಆದ್ರೂ ಅದೊಂದು ಜಾಗ್ರತೆಗೆ ಹಾಕೊಳ್ಳೇಬೇಕು.
1: ಈ ಇನ್ಶೂರೆನ್ಸ್ ಅನ್ನೋದು ಇನ್ಶೂರೆನ್ಸ್ ಕ್ಲೇಮ್ ಬೈಕ್ ಬೈಕ್ ಹಿಂಬದಿ ಈ ಇನ್ಶೂರೆನ್ಸ್ ಕ್ಲೇಮ್ ಬೈಕ್ ಹಿಂಬದಿ ಕೂತ ವ್ಯಕ್ತಿಗೂ ಸಿಗುತ್ತಾ ಅಥವಾ ಕಾರಿನ ಒಳಗಡೆ ಕುಳಿತ ವ್ಯಕ್ತಿಗೂ ಸಿಗುತ್ತಾ?
0: ಕಾರಲ್ಲಿ ಇನ್ಶೂರೆನ್ಸ್ ಮಾಡುವಾಗ ಕಂಪಲ್ಸರಿ ಹಾಕಿರ್ತಾರೆ. ಅಲ್ಲಿ ಒಂದು ಒಂದು ವ್ಯಕ್ತಿ ಮೇಲೆ 50-60 ರೂಪಾಯಿ ತರದಲ್ಲಿ ಅವರು ಡ್ರೈವರ್ ಪ್ಲಸ್ ಪ್ಯಾಸೆಂಜರ್ಸ್ ಅಥವಾ ಏನಂತ ಹಾಕಿರ್ತಾರೆ, ಕೊಡ್ತಾರೆ. ಆದರೆ ಟೂ ವೀಲರ್ನಲ್ಲಿ ಅದಿಲ್ಲ, ನಾವು ಸಪರೇಟ್ ಆಗಿ ಹಾಕಿದ್ರೆ ಮಾತ್ರ ಕೊಡ್ತಾರೆ. ಸಾಮಾನ್ಯವಾಗಿ ಟೂ ವೀಲರ್ನಲ್ಲಿ ಪಿಲಿಯನ್ ರೈಡರ್ ತಗೊಳ್ಳೋದಿಲ್ಲ ಫೀಸ್, ಅಲ್ಲಿ ತಗೊಳ್ಳೋದು ಬರೀ 3 ಅಂಶಕ್ಕೆ ಮಾತ್ರ ತಗೊಳ್ಳೋದು. ಅದು ನಾವು ಕೇಳಿ ತಗೋಬೇಕು. ನನ್ನ ಸೀಟಲ್ಲಿ ಹಿಂದೆ ಕೂತ ನನ್ನ ಮನೆಯ ಸದಸ್ಯರೋ ಅಥವಾ ನನ್ನ ಸ್ನೇಹಿತರೋ ಯಾರೋ ವ್ಯಕ್ತಿಗೆ ಏನೋ ತೊಂದರೆ ಆದರೆ ಡೆತ್ ಆದರೂ ಕೊಡಬೇಕು, ಮೆಡಿಕಲ್ ಕೊಡಬೇಕು ಅಂತ ನಾವು ಕೇಳಿದರೆ ಮಾತ್ರ ಸರ್ಟನ್ ಫೀಸ್ ಇದೆ, ಅದನ್ನು ತುಂಬಿ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಆದರೆ ಈ ಕಾರು ಅಥವಾ ರಿಕ್ಷಾ, ಆಟೋ ರಿಕ್ಷಾಗಳು, ಪ್ಯಾಸೆಂಜರ್ ವೆಹಿಕಲ್ಲು, ಬಸ್ಸುಗಳು, ಬಸ್ಗಳಲ್ಲಿ ಎಲ್ಲ ಕಟ್ಟಬೇಕು. ಅವರು 60 ಜನ ಕೂತ್ಕೊಳ್ಳುವಂಥ ಕೆಪಾಸಿಟಿ ಬಸ್ನಲ್ಲಿ ಆ ದಿನ ಆಕ್ಸಿಡೆಂಟ್ ಆದ 60ರಲ್ಲಿ ಎಷ್ಟು ಜನಕ್ಕೆ ಜೀವಹಾನಿ ಆಗಿದೆ, ಎಷ್ಟು ಜನಕ್ಕೆ ಪೆಟ್ಟಾಗಿದೆ, ಅದಕ್ಕೆ ಇನ್ಶೂರೆನ್ಸ್ ಕಂಪನಿ ಕೊಡಬೇಕು.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: आज मेरा दूल्हा नहीं कम किसी राजे से, आज मेरा दूल्हा नहीं कम किसी राजे से, आई बारात बाजे गाजे से, आई बारात बाजे गाजे से।
1: ಹೇಳ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ ಮರತಿ, ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
2: ಹೌದಾ? ಇಲ್ಲ ಮರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆಗೆ ಹೋಯ್ರಕ್ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮ ಮನೆ ಮಕ್ಕಳ.
1: ಹೌದೇ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದು ಎರಡ್ಮೂರ್ ಸಲ ಕಂಡಿದೆ ನಾನು. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಳಂಬ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
2: ಹಂಗೆಲ್ಲ ಮಾಡುದ ಮರತಿಯವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ, ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಒಲ್ಲ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದು ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಅವನ್ ಬೇರಿ ಮಾಡ್ತೆ ಕಾಣಿವತ್.
1: ಯೋ, ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರ ರಗ್ಲಿ ಒಂದೆರಡ್ ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕು ಸಮ ಆಯ್ತ್ ಕಣ್, ಇಡೀ ಮನಿ ಗೌಜ್ ಬಿದ್ದಿತ್.

0: ನಮ್ಮನ್ ಎಬ್ಬಿ ಹಿದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
1: ಹೌದಾ ಮಾರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದು. ನಾವ್ ಅವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡು ಒಂದ್ 24 ಗಂಟೆಗೆ ಬೊಂಬೆ ಹೈಕ ಕೂಕಂ ಮಾರತಿ. ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೊತ್ತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕೋ ಕೂಕಂದಲ್ಲ ಮನೆ.
0: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮಾರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಳ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯಬ್ಯೆ, ನೀನಂದ್ರೆ ನಿನ್ನ ಅಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪಯ್ಯ ಇಲ್ಲ ಬಿಡ.
1: ಹೌದ್ ಮಾರತ್ಯ, ಆಗಳಿನ್ ಹಬ್ಬವೇ ಚಂದ ಅಲ್ದ. ಅಯ್ಯಬ್ಯ, ಇದ್ಯಾ ಮಾರತಿ ನಮ್ಮನಿ ಬೊಬ್ಬಿ ಹಾಕತ್? ಅಯ್ಯಯ್ಯೋ ಹೊಲ್ಕಾಣ್ ಮಾರತಿ, ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
0: ಅಯ್ಯಯ್ಯೋ ಹೌದಲ್ಲೇ ಮಾರತಿಯ, ಅಲ್ಲ ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ. ಬಾ ಬಾ, ಎಂತ ಇಟ್ಕಾ ಬಾ ಬಾ.
1: ಓಯ್ ಮೋಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
2: ಓಯ್ ನಿಮ್ಮ ಮಕ್ಕಳ ಬಾಯಿಗೆ ಮಣ್ಣಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠಕ್ಕೆ ಎಲ್ಲ ಕೊಡುಗಾಗ. ಮೊನ್ನೆ ದೀಪಾವಳಿ ತಂದ ಪಾಠಕ್ಕೆ ಇನ್ನೂ ಮುಗಿಲಾಗ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡ್ ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರ್ ಗಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರೆ? ಯಾವ್ದೋ 4 ಮಕ್ಕಳು ಇದ್ದಿದ್ದು ಅಂಬ್ರ, ಅದ್ರಾಗ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವ್ ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
0: ಹೌದಾ ನಮ್ಮನಿ ಮಕ್ಳಂಬ್ರ? ಏ ಧನುಷ, ಎಂತ ಮಾಡದ್ದ ಇದ್ದ ತಕ್ಕ ಹೊತ್ತನ ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ ಕೈಯಲ್ಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೇ ಕಾಣಿ. ಇವತ್ತ ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
3: ಅಮ್ಮ ಅದ ಮಿಥುನ ಮತ್ತೆ ಸುದಿ.
0: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
2: ಏ ಬೊಬ್ಬರ್ಯಾ.

0: ಕಲಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಶಂಕರಣ್ಣ, ಅದು ಯಾರು ನಿಮ್ಮನೆಗೆ ಬಂದದ್ದ?
3: ಅದ ದಲ್ಲಾಳಿ ಮಾರ್ರೆ.
2: ದಲ್ಲಾಳಿಯಾ? ಎಂತ ಮಗನಿ ಹೆಣ್ಣು ಹುಡ್ತಿದ್ರೆ?
3: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ನು ಅವನು ಒಂದ್ ಕಟ್ಕೊ ಬಂದ ಇಬ್ರಿಗೂ ಧರ್ಮ ಕೂಳಾಕು, ನಂಗದೇ ಚಟುವನ.
2: ಮತ್ ದಲ್ಲಾಳಿ ಎಂತ ಬಂದದ?
3: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗೊಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡಕ್ ಹೇಳಿದೆ.
2: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೇ ಮರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
3: ತಂದದ್ ನಾನಲ್ಲ ಮರ್ರೆ, ನಂಗೆ ಮೊನ್ನೆ 3 ದಿನ ಗಟ್ಟದ್ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರ ತಕ್ಕ ಬಾ ಅಂದಿ.
2: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
3: ಮೈಕೆ ತುಂಬದ್ ಹೌದು, ದನ ಲೈಕ್ ಇದ್ದದ್ದು ಹೌದು, ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ ಮಗ ದನಿನೊಟ್ಟಿಗೆ 5 ಜೊತೆ ಮಾತ್ರ ಹಿಡ್ಕೊ ಬಂದಿದ ಮರ್ರೆ, ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
2: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹಪ್ಪು ಬುದ್ಧಿ ಮಾರ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
3: ಅಲ್ಲ ಮರ,
2: ಬೇಡ ಮಾತಾಬೇಡಿ.
3: ಅಲ್ಲ ನಾ ಹೇಳತ್ತು,
2: ಬೇಡ ಮಾತಾಬೇಡಿ.
3: ಅಲ್ಲ ಮರ, ನಾ ಹೇಳ
2: ಮಾತಾಬೇಡಿ,
3: ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವ ಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ ನಾ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, 1 ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರಿಯಾ,

0: ಬಲಣ್ಣ, ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕೂಡುದಾ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದ್ ಮೂಡನ್ ಮೀನ್ ಸಿಕ್ಕದ್ದ?
2: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ವಾಡ್ದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದ್ ಹೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
2: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
1: ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ್ರೆ, ಅವಸ್ಥೆ ಕಂಡ್ರೆ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದು, ಪಂಚಾಯತಿಗೆ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
2: ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮನೆ ವಾರಿ ಕಿಚ್ಚೋಟ್ಲೇಕ ಅಂತಲ್ಲ?
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಒಬ್ಬ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವನು ಬಂದ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂದ, ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಯ್ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಾಡ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಮಾಡ್ತಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡುಕಾಗ. ಈ ಮನ್ಸರಿ ಏಗಲ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ್ತಾ

0: ಏನ್ ಶಂಕರಣ್ಣ ಜರಿಕೋಟೆಗೆ ಅಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶ್ ಅಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೊ ಹತ್ತಿದ್ದೆ.
0: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ,
2: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಅಂತ ಆಕಾಶ್ಮಾರಿಕಾಣ ಮಾಡ್ತೆ. ತಗೋ ಇದನ್ನ ಒಳಗ್ ತಗೋಣು.
2: ಎಂತ ಇದು?
1: ನಿನ್ ಕಣ್ಣಿಗೆ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಂದಳಿ ಮೀನ್ ಎಡ್ಕ ಬಂದಿದ್ದಿ. ತಗೋ
2: ಇದನ್ನ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ ಸಾರ್ ಮಾಡುದ?
1: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಟಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದೆ?
3: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗ ಆಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
1: ಗಡ ಕೆಪ್ಪಿ ಹೂಗು ಧರಿಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸ ಪುಸು ಶುರು ಆತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಮ್ಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸೋದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಹೋ, ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ಮ ಮನೆ ಕಂಪ್ನಿ ಕೆಲ್ಸಕ್ಕೆ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ?

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

दिल जा जान गए गए हम काम के गए हम काम के।

जाए जाते मंदिर का पाप है, मिलने की रात है, तू क्यों दास है।

0: ಏನ್ ಲಕ್ಷ್ಮಣ್ಣ ಎಂತದ್ದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತು.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಕ್ಕೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಪ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ.
1: ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಅಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ್ದೆ ಚಾನ್ಸ್ ಅಂತ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
2: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
2: ಕಣ್ಣನ್ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ನೀನು ಏ ಬೊಬ್ಬರ್ಯಾ.
3: ಹೇಳ್ತಾ

0: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನು ಬೈಕ್ ಬಿಡ್ತೀಯ? ಮೋಚ್ಕಾಕ್ ಹೋಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟು ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ.
0: ಓ, ಅದೇ ಎಣಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆ ಅವ್ರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮಿ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡುಕೊಂದ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆಷ್ಟೇ.
1: ಎಂತ
0: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೆಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬೀದಿತ್ತ ಕಾಂತಿತ್ತ.
2: ಘನ ಅಣ್ಬಾ ಕಾಟ ಅಣ್ಬಾ, ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅದ ಗಮ್ಮತ್ ಮಾಡ ತಮ್ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈಗ ನಿನ್ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿಗ್ ಹೆಲ್ಮೆಟ್ ಮಾತ್ರ ಹಾಕೋಕಾತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಿನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
3: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲ್ಲ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ. ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತಾರಂತ ಹೇಳದ್. ಅಲ್ಲಿ ಒಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿಗೋ ಆತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿ ಕೇಂತ್ರ. ನಾನ ಜಲ್ಜನ್ ಮನೆಗ್ ಆತೆ, ತೊಟ್ಲಿಗ್ ಹಾಕುದಮ್ರಿ ಇವತ್.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲ ಇಸ್ಕ ಬೀಳುದಿಲ್ಲನಾ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ? ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕ ಅಪ್ಪಗ್ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ. ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೋಣದಿತ್ತ. ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತೀಯ?
1: ಅಯ್ಯೋ
0: ನನ್ನ ಸ್ವಾಸಿ, ನನ್ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬರೆಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿಯೆಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತಂದಳಿಲ್ಲ. ಆಚೆಚೆ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ. ಅಯ್ಯ
0: ಕಾಣ್ ಮಗ, ನೀನು ಹೆಂಡ್ತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕೊತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ ಹೇಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲಾ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನ್, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಓಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಡ್ಬೇಲ್ ಬಿಡ್ತೆ ಕಣ್ ನಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹಿತ್ ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳ ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ. ನಾನ ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಾಣ.
1: ಏ ಬಬ್ಬರ್ಯಾ,
3: ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಅವಳೆ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

0: ಹೋಯ್ ಮಣಿ, ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದ್ ನಮೂನಿ ಆಗ್ತಾ ಇತ್ತ.

你。

0: पहली नजर में जिंदगी के फैसले आजमाना हो अगर
1: ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನಿ ಗೆದ್ದೆಗೆ ಅಂತ ಸುರಂಗ ಮಾಡಿದ ನಿನ್ ಗಂಡ
2: ಸುಶೀಲ. ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ.
2: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ.
3: ಅಯ್ಯಬ್ಬೇ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಹತ್ತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕೋ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ, ನಂಗೆ ಆಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
3: ಅದೆಂತೂ ಹೇಳ್ತಾರಲ್ಲ, ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
3: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
2: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕಣಿತಲ್ಲ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ.
0: ದಲ್ಲಾಳಿಯ? ಎಂತ ಮಗನಿಗೆ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ನು ಅವನು ಒಂದು ಕಟ್ಕೊ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು, ನಂಗದ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದು ತೆನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದು ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದು ಒಂದು ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ತು ಕೊಡುದ? ಮರಲ ಮರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮರ್ರೆ, ನಂಗೆ ಮೊನ್ನೆ ಮೂರು ದಿನ ಘಟ್ಟದ ಮೇಲೆ ಚೂರು ಕೆಲಸ ಇದ್ದಿತ್ತು. ಈ ನನ್ನ ಮಗನ ಹತ್ರ ಒಂದ್ ದಿನ ಇತ್ತು ಮರ್ರೆ, ಕಂಡ್ ಕಂಡ್ ಲೈಕ್ ಇದ್ರೆ ಮಾತ್ರ ಸಾಕ್ಲಿಕ್ಕಮ್ಮಗಿದ್ರೆ ತಕ ಬಾ ಅಂದಿ.
2: ಗಂಡ ಅಡಿಲ್ದೆ
0: ಒಳ್ಳೆ ಮೈಕೆ ತುಂಬದ್ದ ನೀನೇ ತಕ ಬಂದಿತೆ?
1: ಮೈಕೆ ತುಂಬದ್ದು ಹೌದು, ದೆನ ಲೈಕ್ ಇದ್ದದ್ದು ಹೌದು. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದೆನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದೆ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ದೆನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರ ನಳಿ ಹೇಳ್ಕಂಕೆ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಅಲ್ಲ ಬೇಡ ಮಾತಾಬೇಡಿ.
1: ಅಲ್ಲ ಮಾರ,
0: ಅಲ್ಲ ಮಾತಾಬೇಡಿ,
1: ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವ ಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, ಒಂದು ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಅಲ್ಲ ಹೆಂಗ್ಸೆ, ನಿನ್ ಕಣ್ಣೆಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎದ್ದು ಬಂದ್ಕ ಗೆದ್ದಿ ಕಡು ಕಟ್ಟಿಕೋರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ?
0: ಅಲ್ಲ ನಂಗ್ ಬ್ಯಾಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
3: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
0: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನರೇ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡುಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೇ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ.
4: ಏ ಬಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೆಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ.
4: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ ಮರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
4: ಎಂತ ಇದ್?
3: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದಿ, ತಗೋ.
4: ಇದನ್ ಎಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ, ಎಂತಾರು ಮಾಡ ಮರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ.
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದ?
5: ಡ್ಯಾಡಿ, ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರೆ.
5: ಡ್ಯಾಡಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿಂದ ಹೋಗಿಲ್ದಿದ್ ಇಂಗ್ಲಿಷ್.
3: ಬಿಡ, ಕೆಪ್ಪಿ ಹೂಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸು ಪುಸು ಶುರು ಆತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಮ್ಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬಂದ ಕರ್ನಾಟಕ ಹಾರಿಸದ್ ಉತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಓ, ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರೆ.
7: ಸುಶೀಲಕ್ಕ, ಓ ಸುಶೀಲಕ್ಕ.
3: ಇದೊಂದ್ ಬಂತ್ ಕಣ ಊರು ಮಾರಿ.
7: ಓ ಜಲ್ಜ, ಏನ್ ಈ ಬದಿ ಬಂದಿದೆ?
8: ಎಂತ ಇಲ್ಲ, ಮನಿಗ್ ನೆಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದೇನಂತ ಕಂಪ್ನಿ ಕೆಲ್ಸಕ್ ಹೋಯ್ತ?
8: ಇಲ್ದೆ, ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಗೆ ಹೋಯ್ತ.
7: ಏ ಬಾಬರ್ಯ.
3: ಏನ್ ಲಕ್ಷ್ಮಣ್ಣ, ಎಂತದ್ದು ಹುಡ್ತಾ ಇದ್ರಿ?
9: ಅಯ್ಯೋ, ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಮರ್ರೆ ಇವತ್ತ.
3: ಓ, ಅದ್ಕೆ ಮನಿ ತುಂಬಾ ಜನ?
9: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
8: ವಾ,
3: ಮಾನ ಮರದಿ ತೆಕ್ಕಂದ, ಅಂತದೆಂತ ಇತ್ ಮರ್ರೆ? ಈಗ
9: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಯ್ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ, ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
8: ವಾ,
3: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಕ್ಕೆ ಎಷ್ಟು ಲೈಕ್ ಅಲ್ಲ?
9: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಪ್ಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
10: ಹೌದು, ಇಲ್ಲ ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತು. ಏನೋ ನಾವ್ ಜೀವಿತ್ತು ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
9: ಅದು ಸಾಯ್ಲಿ, ನಿನ್ ಕೈಗೆ ಎಂತ ಪಾತ್ರ ಅದ?
3: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡ್ದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
9: ಕೋಳಿ ಹೈಡಿ ಹುಂಜುವ,
3: ಒಂದ್ ಹುಂಜ ಒಂದ್ ಹೈಡಿ.
9: ಕಣ್ಣನ್ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
3: ಏ ಬೊಬ್ಬರ್ಯ.
11: ಹೇಳ್ತಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ, ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ, ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತಾರಂತ ಹೇಳದ್. ಅಲ್ಲಿ ಒಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿಗೋ ಆತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿ ಕೇಂತ್ರ. ನಾನ ಜಲ್ಜನ್ ಮನೆಗ್ ಆತೆ, ತೊಟ್ಲಿಗ್ ಹಾಕುದಮ್ರಿ ಇವತ್.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲ ಇಸ್ಕ ಬೀಳುದಿಲ್ಲೇನಾ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕೊಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು, ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಗ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ, ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೋಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ. ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತೀಯ?
1: ಅಯ್ಯೋ,
0: ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕಂಡ್ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತಂದಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ ಹೇಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲಾ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನ್, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಓಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಡ್ಬೇಲ್ ಬಿಡ್ತೆ ಕಣ್ ನಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ, ಹಾಂಗೆ ಮಾಯಿನ ಹಿತ್ ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳ ಕಣಂಗೆ ಒಂಚೂರು ಸ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಕತ್ಕಾಣ.
1: ಏ ಬಬ್ಬರ್ಯಾ.
3: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಬಳಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

0: ಮಣಿ ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದು ನಮೂನಿ ಆಗ್ತಾ ಇತ್ತ.

0: ಏನ್ ಲಕ್ಷ್ಮಣ್ಣ, ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಮರ್ರೆ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ, ಅಂತದ್ ಎಂತ ಇತ್ ಮರ್ರೆ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡ್ ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿ. ಈಗ ಕಾಂತಿ ಮುಂಜ ಹೈಡಿ ಎರಡೋ ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ, ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಕ್ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಪ್ಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಓದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ,
1: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ. ಏನೋ ನಾವ್ ಜೀವಿತ್ತು ಅಂತ ಹೇಳಿ ಒಬ್ಬ

0: ಬುಕ್ ಊರ್ ಬದಿ ಬತ್ತ ಅದೇ ಖುಷಿ.
1: ಅದು ಸಾಯಿಲಿ ನಿನ್ ಕೈಗೆ ಅಂತ ಪಾತ್ರ ಅದ?
2: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗೆ ಎರಡು ಕೋಳಿ ಬಂದದ ಮಾರ್ರೆ. ಎರಡರದ್ದು ಕಾಲು ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದೇಳಿ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
1: ಕೋಳಿ ಹೈಡಿ ಹುಂಜುವ
2: ಒಂದ್ ಹುಂಜ ಒಂದ್ ಹೈಡಿ
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
2: ಏ ಮೊಬ್ಬರ್ಯ
3: ಹೇಳ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಬಂದಿದ್ದೀರಾ?
1: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
2: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
1: ನಿಂಗಲ್ಲ ಅಂದದ್ದು, ನಿಮ್ಮನೆ ಕೋಳಿಗೆ ಅಲ್ಲ ಮರಿತ್ಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದು ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
2: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ್ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
1: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳಿಚು.
2: ಆ ಹಿಂಡು ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದದ್ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
1: ಮೂಗ್ ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ. ಅಕ್ಕ
2: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನಾ?
3: ಹೆಂಗ್ ಸರ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರ ಎದ್ರಿಗಿಲ್ಲ ನಿಮ್ಗೆ.
1: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ?
2: ನೀನ 98 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ಹಾಪ್ರೊಳಗೆ ಮನಿ ಸೇರ್ಕೋ ಹೋಗ.
1: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
4: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿಯೇ.
1: ಹೌದಾ, ಆ ಕಿಚ್ಚಿಡ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
3: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಆಜ್ ರಾಮ ಜನ್ಮ ಕೀ ಬಧಾಯಿ.

0: बधाई है
1: भर भर के कनक थाल, भर भर के कनक थाल, ठुमक ठुमक

Mm-hmm.

人真老真老真老的那些鸡鸭子不着的我的那些鸡鸭子不着的又不着的着的又不着的

मालूमा अब नस्ल और आओ आओ आओ।

人的脑的脑的脑的那些的呀可不着的我的那些的呀可不着的就不着的着的就不着的。

0: तुम आज पिछित हो जाओ ने मुर्दान माँ अब न सताओ रे आओ रे आओ रे आओ रे मुर्दान माँ अब न सताओ रे आओ रे आओ रे आओ रे
1: ಗಿಡ ನೀ ಕೂಡ ಜಾಸ್ತಿ ಇದೆ ಗಾಡಿ ನಾ ಓಡಿಸ್ತೆ
2: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋಕ್ ಕಲ್ತಾನ ನಾನು ಬೈಕ್ ಬಿಡ್ತೀಯ ಮೊಂಚ್ಕಾ ಕೂಗಲ್ಲ
1: ಹೇ ಲಕ್ಷ್ಮಣ ಹೆಲ್ಮೆಟ್ ಹೊಸ್ತಾನ ಎಷ್ಟು ಕೊಟ್ಟೆ
2: 1 ರೂಪಾಯಿ ಕೊಡ್ಲ
1: ಅಂದ್ರೆ
2: ನನ್ನ ಅಪ್ಪಯಿಂದ ಮಾರ ಆಯ್ಕೊಂಡು ಹೊಯ್ಕೆ ಅನ್ನ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರಿ
1: ಓ ಅದೇ ಎನ್ಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ
2: ಬೇರೆ ಕೆಲ್ಸ ಇಲ್ಲನಾ ಇದನ್ನ ರೂಲ್ಸ್ ಎಂತ ಗೊತ್ತನ ಪೊಲೀಸ್ರಿ ದುಡ್ಡು ಮಾಡುಕು ಅಂತ ಹೇಳಿ ಅಷ್ಟೇ ಮತ್ ನಮ್ ಮಂಡಿ ಹೊರ ಅವ್ರಿಗೇನ
1: ಹೌದು ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆಷ್ಟೇ
2: ಎಂತ
1: ಹೇ ಅಲ್ಕಣ ಆ ಹೆಣ್ ಸೂಪರ್ ಇತ್ತಲ್ಲ
2: ವಾವ್ ಅಯ್ಯೋ ದೇವ್ರೆ ಯಾರು ಬನಿಯೋ
3: ಅಲ್ಲ ಅದೆಂತ ಮಕ್ಕಳೇ ಬಿದ್ದ
2: ಅಲ್ಲ ಮರ್ರೆ ಮಳೆಗಾಲದಾಗ ಆಣ್ ಬೀದಿತ ಕಾಂತಿತ್ತು
3: ಘನ ಅಣ್ಬಾ ಕಾಟ ಅಣ್ಬಾ ಏ ನಂಗೆ ಎರಡು ಸಿಕ್ಕತ್ತಾನ
1: ಓಯ್ ನಿಮ್ಗೆ ಅಂತ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರ ಎತ್ತಿ ಮರ್ರ
3: ಏ ತಡಿನಿ ಮಾರೆ ಎತ್ತತಿ ಅಯ್ಯೋ ಇದೆಂತ ಮಕ್ಕಳೇ ಪ್ಯಾಂಟ್ ಅದ ಹೊರದೋಯ್ತ ಮುಂಗಾವ್ ಎಂಟೆಲ್ಲ ತೋರುತ್ತಲ್ಲ ಎಂತ ನಾಯಿ ಬಾಯ್ ಅಂತ
2: ಅಯ್ಯೋ ಅದು ಫ್ಯಾಷನ್ ಮರ್ರೆ ನಾಯಿ ಹರದಲ್ಲ
3: ಓ ಅದು ಒಂದ್ ಫ್ಯಾಷನ್ ಮಾರೆ ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ್ ರಾಶಿ
1: ಯೋದ್ ಕಾಯ್ಕತ್ತಲ್ಲ ಮರ್ರೆ ಕೂದ್ಲಿ ಕಲರ್ ಹಾಕದ್
3: ಅಲ್ಲ ಮಾರೆ ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು ಮಂಡಿ ಕಲರ್ ಹಾಕೋಕತ್ತ ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯ ಜಗ್ನಿಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ
4: ಸಾರಿ ಅಣ್ಣ ತಪ್ಪಾಯ್ತು ಇನ್ ಹಿಂಗ್ ಮಾಡೋದಿಲ್ಲ
1: ಅಣ್ಣ ನಾವು ಬಿದ್ದದ ಆ ಹೆಣ್ಣು ಕಾಣ್ಲಲ್ದ
3: ಆ ಹೆಣ್ಣಲ್ಲ ಇಡೀ ಊರ್ ಕಾಣ್ತ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ
5: ಏ ಬೊಬ್ಬರೆ
6: ಹೆಣ ಲಕ್ಷ್ಮಿಯ ನಮ್ಮನಿ ಗಂಡ್ ನಿಮ್ಮನಿ ಬಂದಿತ ಮರತಿ ಆಗಳಿಂದ ಹುಡುಕ್ತಾ ಇದ್ದೆ ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು ಒಂಚು ಸಕ್ಕರೆ ಬೇಕಿತ್ತು ಆ ಗಂಡಿನ ಹತ್ರ ತರ್ಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ ಹೌದಾ ಇಲ್ಲ ಮರತಿ ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ ಸುಗುಣನ್ ಮನೆ ಹೋಯ್ರಕ್ ಅಂತಿಬ್ರು ಒಟ್ಟಿಂದ ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮ ಮನೆ ಮಕ್ಕಳೆಲ್ಲ ಹೌದೇ ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್ ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಳಂ ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ ಹಂಗೆಲ್ಲ ಮಾಡುದ ಮರತಿಯವಳ ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ ಅವಳ ಮನೆ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬವ್ 24 ಗಂಟೆ ಅಲ್ಲ ಸೊಕ್ತೈಕಂತ ಬಿಲ್ಲಾಸ್ ಬಿಟ್ಟು ಹೋಯ್ದು ಸ್ವಲ್ಪ ಅಲ್ಲ ಬರ್ಲಿ ಅವ ಇವತ್ ಮನೆಗೆ ಒಂದೇನ್ ಬೇರಿ ಮಾಡ್ತೆ ಕಾಣಿವತ್ ಯೋ ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರ ಅಗ್ಲಿ ಒಂದೆರಡು ಅಲ್ಲ ಮರತಿ ನಿನ್ನೆ ಎಂತ ಇತ್ ಗೊತ್ತಾ ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್ ಇಡೀ ಮನಿ ಗೌಜ್ ಬಿದ್ದಿತ್ತು ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ ಹೌದಾ ಮರತಿ ಯಾರಿಗ ಹೇಳುದ್ ನಮ್ ಕಷ್ಟ ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವ್ರಿಗೆ ಅಲ್ಲೇ ಇರ್ತಿದ್ದ ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್ ಎಂತ ಗೊತ್ತಿತ್ತ ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯಿಲ್ಲ ಆ ಗಂಡೊಂದ್ 24 ಗಂಟೆಗೆ ಒಂಬೆ ಐಕ ಕೂಕಂ ಮರತಿ ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ ನಿನ್ನೆ ಇಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮ್ಮಿ ಬೆಚ್ಕೋ ಕೂಕಂದಲ್ಲ ಮನೆ ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್ ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ ಈಗಳಿನ್ ಮಕ್ಳ ಅಯ್ಯ ಅಬ್ಬೆ ನೀನಂದ್ರೆ ನಿನ್ನ ಅಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ ಹೇಳಿ ಉಪ್ಪ ಇಲ್ಲ ಬಿಡ ಹೌದ್ ಮರತ್ಯ ಆಗಳಿನ್ ಹಬ್ಬವೇ ಚಂದ ಅಲ್ದ ಒಯ್ಯ ಅಬ್ಬ ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್ ಅಯ್ಯಯ್ಯೋ ಹೊಲ್ಕಂಡ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ ಅದ ನಮ್ಮನಿ ಮಕ್ಕಳಲ್ದ ಅವಂತ ಮಾಡ್ತಿದ್ದ ಅಲ್ಲ
7: ಅಯ್ಯಯ್ಯೋ ಹೌದಲ್ಲೇ ಮರತಿಯ ಅಲ್ಲ ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ ಬಾಬಾ ಎಂತ ಇತ್ ಕಾಂಬಾ ಬಾ
6: ಓಯ್ ಮೋಂಚಣ್ಣ ಇದ್ ಹಂಗ್ ಬೆಂಕಿ ಬಿತ್ ಮರ್ರೆ ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ
8: ಓಯ್ ನಿಮ್ಮ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ
5: ಅದಕ್ಕೆ ಅವಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಟಾಕಿ ಎಲ್ಲ ಕೊಡುಕಾಗ ಅಂತ ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ಗೆ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರಿ ಗಾಣಿ ಅವ್ರು ಎಂಥ ಮಕ್ಕಳಂದು ಬೆಳೆಸಿರಿ ಹೆಂಗಸ್ರೆ ಯಾವುದೋ ನಾಲ್ಕು ಮಕ್ಕಳು ಇದ್ದಿದ್ದು ಅಂಬ್ರು ಅದ್ರಾಗ ಎರಡು ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು ಮತ್ತೆ ಇಡು ಓಡಿ ಹೋಯ್ದು ಅವು ಕೈ ಸಿಕ್ಕಿದಿತ್ತು ಮಾಡ್ತಿದ್ದೆ ಅಷ್ಟೊತ್ತಿಗೆ
7: ಹೌದಾ ನಮ್ಮನೆ ಮಕ್ಕಳಂಬ್ರ ಏ ಧನುಷ ಎಂತ ಮಾಡದ ಇದ್ದ ತಕ್ಕ ಹೊತ್ತನ ನಿಂಗೆ ಮನೆ ಬದಿ ಕೆಲಸ ಮಾಡುದು ಬಿಟ್ ಕೈಯಲ್ಲಿ ಬೆಂಕಿ ಹಾಕಿದ್ಯಾ ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೇ ಕಾಣಿ ಇವತ್ತ ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ
4: ಅಮ್ಮ ಅದ ಮಿಥುನ ಮತ್ತೆ ಸುದಿ
7: ಎಂತ ಆ ಸುದಿ ಗಂಡ ಮೋಚಣ್ಣ ಆ ಗಂಡ ನಿಮ್ಮ ಗಲ್ದ
5: ಏ ಬೊಬ್ಬರ್ಯಾ

0: ಮನ್ಸೆ, ನಿನ್ ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕೊ ಬಂದ್ಕ ಗೆದ್ದಿ ಕಡು ಕಟ್ಟಿಕೋರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹಿಂಸೆ, ಬೀಜ ಕೊಳಿತಂದಿಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಇರ್ಕಾಣ ಸುಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ. ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕಂ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆ ಎಂತ ಕದಲ್ಲ?
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗ್ ಬ್ಯಾಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವಳು ಬಂದ್ ಬಿಡ್ಸ್ಲಕ್ಕ? ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ್ತು. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು? ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ?
3: ಏ ಬಬ್ಬರ್ಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದ?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ ಅವನು ಒಂದ್ ಕಟ್ಕೊ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು, ನಂಗದ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಅಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಘಟ್ಟದ ಮೇಲೆ ಚೂರ್ ಕೆಲ್ಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಾ ಅಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದ, ದೆನ ಲೈಕ್ ಇದ್ದದ್ದು ಹೌದ. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದೆನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ ದೆನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ. ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರ ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳತ್ತು,
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ.
0: ಅಲ್ಲ ಮಾತಾಬೇಡಿ,
1: ಸಾಕು ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬಾತ್ರಿ, ಅನುಭವಿಸ್ರಿ ಮಾತ್ರ ಗುದ್ದಿ ಕಷ್ಟ ಅಂತ ಅಂದಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲ್ಸ ಮಾಡ, ಈ ದನ ನಾ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನಿ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ಸ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ, ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತರಂತ ಹೇಳದ್, ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗರು ಹಾಪತ್ತಿ ಎಲ್ಲಿ ಗಂದಳಿಕೆ ಅಂತ. ನಾನ ಜಲ್ಜನ್ ಮನಿಗ್ ವಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ್ದಾಳ? ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು, ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗ್ ಒಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗ್ ಒಂದ್ ಕಮ್ಮಿ ಮಾಡ್ಬೇಡ, ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೋಣದಿತ್ತ ಅದ, ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ, ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ನ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳು, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ದ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತು ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕೊತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ, ನಾನು ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ, ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಓಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ಮೇಲ್ ಬಿಡ್ತೆ ಕಣ್ ನಿಂಗೆ. ಇಲ್ ಕಾಣ, ನೀನು ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ, ಹಾಂಗೆ ಮಾಯಿನ ಹಿತ್ ಅಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ, ಗೊತ್ತಾಯ್ತಾ? ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು, ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ಕತ್ ಕಣ.
1: ಏ ಬಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
3: ಅವಳು ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
2: ನಿಂಗಲ್ಲ ಅಂದದ್ ನಿಮ್ಮನಿ ಕೋಳಿಗೆ. ಅಲ್ಲ ಮಾರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನಿ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನಿ ಆ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರು ಸೊನ್ನಾರ್ ಮುರುದಂತೂ ಗ್ಯಾರಂಟಿ ಕಾಣ.
3: ಈಗ ಸೊನ್ನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
2: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
3: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ ಅಕ್ಕ.
3: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
4: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
3: ನೀನ 90 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿಯೇ.
2: ಹೌದಾ? ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
4: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಏನ್ ಶಂಕರಣ್ಣ ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
0: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೇಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಯೋ, ಎಂತ ಕಣ್ಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೋರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲುದಂದ್ಲೇ ಹೇಳಿ ನೀ ಎಂತ ಆಕಾಶ್ಮಾರಿಕಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಂದೇಳಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮರ್ತಿ, ಸುಮ್ನೆ ಗೆಂಟಿಗೆ ಎಲ್ಲಿ ಬಿಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದು?
3: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನು ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗ ಆಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಶು.
1: ಗಡ ಕೆಪ್ಪಿ ಹೂಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸ್ ಪುಸು ಶುರು ಆತ್ತಲ್ಲ. ಒಂದೇ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸೀರಂಗೆ ಮೂಗಂಗೆ ಸುಮ್ಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬಂದೆ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಹೋ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
5: ಸುಶೀಲಕ್ಕ, ಓ ಸುಶೀಲಕ್ಕ.
1: ಇದೊಂದ್ ಬಂತ್ ಕಣ ಊರು ಮಾರಿ.
5: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದೇನಂತ ಕಂಪ್ನಿ ಕೆಲ್ಸಕ್ ಹೋಯ್ತ?
5: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಹೇ ಬಾಬರ್ಯಾ.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾ ಸುಶೀಲ ಅಕ್ಕ, ಮತ್ತೆಂತ ವಿಶೇಷ ಇತ್ತಾ?
3: ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು PUC ಮುಗಿತಾ ಬಂತು. ಮುಂದೆ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾಗ್ತಿಲ್ಲ.
2: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
3: ಇಲ್ಲ, BA, BBA, BCOM, BSC, BCA ಎಲ್ಲಾ ಕೋರ್ಸು ಇತ್ತು.
4: ಆ ಕಾಲೇಜ್ ಅಡಿಲ್ಯಾ?
2: ಬಾರಿ ಸಾಪಿತ್ತೆ. ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ್ದು ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC, NSS ಅಂತ ಹಲವಾರು ವೇದಿಕೆಗಳು ಕೊಡ್ತಿದ್ರು. ನಾ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರ್ಸಿ.
4: ಅಲ್ಲ ಸುಮಿತ್ರಕ್ಕ, ನನ್ನ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡುದು?
2: ಅಂತ ಮಕ್ಕಳಿಗೆ ಕಾಲೇಜಾಗ ನಡೆಯೋ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತಾರೆ. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತಾರೆ. ನಾ ಹೇಳಿದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
4: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
2: ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
3: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
5: ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರ ಕೆ ಶಾಂತಾ ಬಾಲಕೃಷ್ಣ ಐತಾಳ್ ಅವರು. ನಮಸ್ಕಾರ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
5: ಖುಷಿ ಅಂತ ಕೇಂದ್ರೆ 7ನೇ ಕ್ಲಾಸ್ ವರೆಗೆ ಓದ್ದವ್ರು ಇವರು, ಆದ್ರೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ, ಹಾಡು ಹಸೆಗಳನ್ನ ಹೇಳ್ತಾರೆ. ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡದ ಹಾಡುಗಳು, ಶೋಭಾನೆ ಹಾಡುಗಳು, ಮಕ್ಕಳ ಜೋಗುಳ ಹಾಡುಗಳು, ಭತ್ತ ಕುಟ್ಟುವ ಹಾಡು, ಆಮೇಲೆ ಅಂತ ಬೇರೆ ಅಂತ ಹೇಳ್ತ್ರಿ,
6: ಮದುವೆ, ಉಪನಯನ, ನಾಮಕರಣ, ಬಸರಿ, ಸೀಮಂತ, ಎಲ್ಲ ಹಾಡುಗಳು,
5: ಎಲ್ಲ ಸಂದರ್ಭಕ್ಕೂ ಬೇಕಾದ ಹಾಡು ನಿಮ್ಮ ಹತ್ರ ಇತ್ತು. ಅದು ಇವ್ರದ್ದು ವಿಶೇಷತೆ ಅಂತ ಕೇಂದ್ರೆ ಸ್ವರಚಿತ ಹಾಡುಗಳನ್ನ ಹಾಡು. ಅಲ್ಲ, ನೀವು ಅದು ಯಾವ ವರ್ಷದಿಂದ ನೀವು ಬರುಕಲ ಶುರು ಮಾಡದ, ನೀವೇ ರಚಿಸಕ್ ಶುರು ಮಾಡದ?
6: ಅಂದ್ರೆ ನಾನು 6ನೇ ಕ್ಲಾಸ್ ಇರುವಾಗ ತೆಕ್ಕಟ್ಟೆ ಮಾಬಲ್ ಶೆಟ್ಟರ್ ನಮ್ಗೆ ಮಾಸ್ಟರ್ ಆಗಿದ್ರು. ಅವ್ರು ಒಂದಿವಸ ಯಾರೋ
5: ಮೂಡ್ಗಿಲಿಯರ್ ಶಾಲೆಯಲ್ಲಿ
6: ಅವ್ರೊಂದಿವಸ ಅವರೇ ಬರೆದೊಂದು ಪದ್ಯನ್ನ ಬಾಮಿನಿ ಷಟ್ಪದಿ ಒಳಗೆ ಬರ್ದಿದ್ರು. ಅದನ್ನ ಯಾರಿಗೋ ಬರದ್ ಕಾಗದ, ಅದು ಅದನ್ನ ಬಾಮಿನಿ ಷಟ್ಪದಿ ಒಳಗೆ ಬರ್ದಿದ್ರು. ಬರೆದು ನಮ್ಗೆ ಶಾಲೆ ಕ್ಲಾಸಿಗೆ ಮಕ್ಕಳಿಗೆ ಹೇಳಿರೋ, ಮಕ್ಕಳೇ ನೀವು ಹೀಗೆ ಪದ್ಯ ರಚನೆ ಮಾಡಬಹುದು, ಅದೇನ ಅಂತ ದೊಡ್ಡ ವಿದ್ಯೆ ಅಲ್ಲ ಅಂತ ಹೇಳಿ. ನನ್ಗೆ ಅನಿಸ್ತು, ಹೌದಲ್ಲ, ನಾವು ಸುಮ್ಮನೆ ಕಾಲ ಕಳುಕ್ಕಿಂತ ಯಾರ ಮನೆ ಪಂಚಾಯತಿಲ ಮಾತಾಡೋಕ್ಕಿಂತ ಇದೊಂದು ಒಳ್ಳೆ ಹವ್ಯಾಸ ಅಲ್ಲ, ನಾನು ಕಾಣಕ್ ಅಭ್ಯಾಸ ಮಾಡ್ಕಂತ ಆಲೋಚನೆ ಮಾಡ್ಕೊಂಡೆ. ಕಡೆ 7ನೇ ಕ್ಲಾಸ್ ರಜೆಗೆ, ಅವತ್ತು 7ನೇ ಕ್ಲಾಸ್ ಮಾತ್ರ ಇರೋದು ಆ ಶಾಲೆಯಲ್ಲಿ, 5 ಇದ್ದಿತ್ತು. ನಾನು 5 ಪಾಸ್ ಪಡ್ತಿ, 6 ಶುರುವಾಯ್ತು. ನಮ್ಮ ಅಪ್ಪನಿ ನಾ ಹೇಳಲಿಲ್ಲ, ಹೋಗಿ 6ನೇ ಕ್ಲಾಸ್ ಪುಕ್ಕಂಡೆ ಬಿಟ್ಟೆ. ಅಂತೂ 6, 7, 2 ಕ್ಲಾಸ್ ಹೆಚ್ಚಾಯ್ತು. ಕಡೆಗೆ ಅವ್ರು ಹೇಳ್ತಾರೆ, ನಾವು ಕೋಡಿ ಕನ್ಯಾಣ, ನಮ್ಮ ಅಜ್ಜನ ಮನೆ, ರಜೆಗೆಲ್ಲ ನಾವು ಅಲ್ಲಿ ಹೋಗುದು. ಯಾವಾಗ್ಲೂ ಹೋದಾಗಳಿಗೆ ಅಲ್ಲಿ ಎಲ್ಲ ಸಮುದ್ರ ಬದಿ ಮಕ್ಕಳೆಲ್ಲ ಆಟ ಆಡ್ತಾ ಕೂಕೊಂಡ್ರು. ಅಂದ್ರೆ

0: ஆயி
1: ಇದು ನಿಮ್ಮ ಅಮ್ಮ ಆಗ ಹಾಡ್ತಿದ್ರ ನೀವು ಹಂಗೆ ಬಾಯಿಪಾಠ ಮಾಡ್ಕೊಂಡದ?
0: ಹೌದೌದು.
1: ಬರದ್ದಂತ ಇಲ್ಲ?
0: ಇಲ್ಲ.
1: ನೀವು ಆತರ ಬರೆಯದೆ ಬಾಯಿಪಾಠ ಆದ ಹಾಡು ಯಾವ್ದಲ್ಲ ಗೊತ್ತೀಗ?
0: ಸುಮಾರೆಲ್ಲ ಗೊತ್ತು ನಂಗೆ, ನೆನ್ಪಾಪದ್ ಕಷ್ಟ ಅಷ್ಟೇ.
1: ಈಗ ನಿಮ್ಗೆ ಎಷ್ಟು ವಯಸ್ಸು?
0: 79.
1: 79? ವೆರಿ ನೈಸ್. 79 ವಯಸ್ಸಿನ ಶಾಂತ ಆಯ್ತಾಳ್ರ. ಕೋಟ ಅಲ್ಲ ನಿಮ್ಮನೆ? ಕೋಟದಿಂದ ನಮ್ಮ ಕುಂದಾಪುರ ಶಾಸ್ತ್ರಿ ಸರ್ಕಲ್ ನ ಭಂಡಾರ್ಕಾರ್ಸ್ ಕಾಲೇಜಿನ ರೇಡಿಯೋ ಕುಂದಾಪುರ ಸ್ಟುಡಿಯೋಕ್ಕೆ ಬಂದಿರ್ಕಾಣಿ. ಅಪ್ರಿಷಿಯೇಟ್ ಮಾಡ್ಕೆ ಅದ್ರ ಅವರ ಜೀವನ ಪ್ರೀತಿ, ಅವರ ಜೀವನೋತ್ಸಾಹ. ನಿಜವಾಗ್ಲು ನಮ್ಗೆಲ್ಲ ಒಂಚೂರು ಕೊಟ್ಟಿಕೆ ಹೋಯ್ನಕ್ಕೆ ಈಗ ಹೊಪ್ಪತ್ತಿಗೆ, ಯಾಕೆಂದ್ರೆ ನಿಮ್ಮನ್ನ ಕಂಡು ನಾವು ಆಕ್ಟಿವ್ ಆಗ್ತ. ಹಾಂಗಾಗಿ ಸೊ ನಿಮ್ಗೀಗ ಇನ್ನು ಭತ್ತ ಕುಟ್ಟುವ ಹಾಡು ನಿಮ್ಗೆ ಅದನ್ನೆಲ್ಲ ಹ್ಯಾಂಗ್ ಕಲ್ತ್ರಿ ಭತ್ತ ಕುಟ್ಟುವ ಹಾಡೆಲ್ಲ?
0: ನಮ್ಮ ಮನೇಲಿ ತುಂಬಾ ದೊಡ್ಡ ಬೇಸಾಯ, ಗಂಡನ ಮನೇಲಿ, ತಂದೆ ಮನೇಲೂ ಇದ್ದೀತ. ಕೊಪ್ಪರಿಗೆಲೆ ಭತ್ತ ಬೇಯಿಸ್ತಿದ್ರು ಮನೇಲೆ ಮಾವಯ್ಯ. ಅದಕ್ಕೂ ನಮ್ದೆ ಒಕ್ಕಲ್ ಬಗ್ಗೆಯವರು ಸುಮಾರು 8-10 ಮನೆಯವರಿದ್ರು. 10-15 ಜನ ಬೆಳಿಗ್ಗೆ ಸಾಯಂಕಾಲ ಬಂದು ಭತ್ತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಭತ್ತ ಪುಟ್ಟರಷ್ಟೊತ್ತಿಗೆ ನಂಗೆ ಆ ಹಾಡು ತುಂಬಾ ಇಷ್ಟ ಅವ್ರದ್ದು. ಯಾಕಂದ್ರೆ ಅವ್ರ ಜೀವನದ ಅನುಭವಗಳನ್ನೇ ಹೇಳಿದ್ದಲ್ದ ಅದು, ಅವ್ರು ಎಷ್ಟು ಕಷ್ಟದ ಒಳಗೆ ಅದನ್ನ ಆ ಮರೆಯೋಕ್ಕೋಸ್ಕರ, ಆ ಕಷ್ಟ ಮರೆಯೋಕ್ಕೋಸ್ಕರ ಆ ಹಾಡುಗಳನ್ನ ಹೇಳ್ತಾ ಇದ್ರು. ಎಲ್ಲರೂ ಅದನ್ನ ಅಷ್ಟು ಇಷ್ಟಪಡ್ತೀರಿ, ಆದ್ರೆ ನಂಗೆ ತುಂಬ ಇಷ್ಟ ಅದು. ನಾನು ಅಲ್ಲಿ ಹೋಗಿ ಕುತ್ಕೊಂಡು ಅವ್ರ ಹತ್ರ ಹಾಡು ಹೇಳಿ ಚಿಕ್ಕವ ಹಾಡು ಹೇಳು ಅಂದ್ಕೊಂಡು ಅವ್ರ ಹತ್ರ ಎಲ್ಲ ಹೆಸ ಹೇಳಿ ಕರೆದು ಉಮೇದು ಮಾಡಿಸಿ ಹಾಡು ಹೇಳ್ಸೋದು ಅವ್ರ ಹತ್ರ. ಅದನ್ನು ನಾನು ಕಡಿಮೆ ಮನೆಗೆ ಕುತ್ಕೊಂಡು ನಂಗೆ ರಾತ್ರಿ ನಿದ್ರೆ ಬರ್ತಿ, ನಂಗೆ ಇದೇ ಕೆಲಸ. ಹಾಡುಗಳನ್ನೆಲ್ಲ ನೆನಪು ಮಾಡ್ತಾ ಇಕ್ಕಂತ ಶಾಲೆ ಒಪ್ಪಿಸ್ತಿಗೂ ಹಂಗೆ ಶಾಲೆ ಪಾಠ ಏನು ಮಾಡ್ತಾರೆ ಮಾಸ್ಟರ್ ಅದೆಲ್ಲ ರಾತ್ರಿ ಮನ್ಕೊಂಡು ಅಲ್ಲೆಲ್ಲ ಒಂದ್ಸರಿ ಆಲೋಚನೆ ಮಾಡ್ಕೊಂಬ. ಹಂಗಾಗಿ ನಾನು ಶಾಲೆಯೊಳಗು ಫಸ್ಟ್ ಬರ್ತಿದ್ದೆ. ಫಸ್ಟ್ ಬರ್ತಿದ್ದೆ ಅಂದರೆ ಬೇರೆ ಎಂತ ನಮ್ಗೆ ಟ್ಯೂಷನ್ ಗ್ಯೂಷನ್ ಇಲ್ಲ ಆ ಕಾಲದೊಳಗೆ. ನೆನ್ಪು ಮಾಡ್ಕೊಂಬುದು ಅದನ್ನೇ ಆಲೋಚನೆ ಮಾಡೋದು. ಆ ಹಾಡು ಆ ಪದ್ಯ ಈಗಲೂ ನನಗೆ 3ನೇ ಕ್ಲಾಸ್ಗೂ 4ನೇ ಕ್ಲಾಸ್ಗೆ ಇದು ಪನ್ನದಾಸಿ ಪದ್ಯ ಈಗಲೂ ನಂಗೆ ಬಾಯಿಪಾಠ ಬರುತ್ತೆ.
1: ಕವನ ಒಂದ್ಸಲ ಹೇಳಿ.
0: ಭರತ ಭೂಮಿಯೊಳೊಮ್ಮೆ ರಜಪೂತನ್ರ ಪರು ಮೆರೆದರಾಳುತ ಧರೆಯ ಬಹು ಪರಾಕ್ರಮರು ಮೇವಾಡ ರಾಜ್ಯವನ್ನು ರಾಣ ಸಿಂಗ ದೊರೆ ತಾವಿಭವ ಕೀರ್ತಿಯಲ್ಲಿ ಪರಿಪಾಲಿಸುತ್ತಿರೆ ಬಹುಕಾಲ ರಾಣನಿಗೆ ಸುತರುದಿಸಲಿಲ್ಲ ಬಹಳ ಚಿಂತೆಯೊಳಿದ್ದ ಸಂತಾನವಿಲ್ಲ ದಾನ ಧರ್ಮವ ಗೈದು ವ್ರತ ನಿಯಮ ನಡೆಸೆ ಆ ನರೇಂದ್ರಗೆ ಕೊನೆಗೆ ಮಗನೊಬ್ಬನು ದಿಸೆ ಬಾಲಲೀಲೆಯ ನೋಡೆ ಭಾಗ್ಯವಿರಲಿಲ್ಲ ಕಾಲನೊಯ್ದನು ನೃಪನ ಕರುಣೆ ಇನಿತಿಲ್ಲ ಪತಿಯ ಮರಣದ ದುಃಖ ಸತಿಗೆ ಸಹಿಸುವುದೇ ಚಿತೆಯೇರಿದಳು ರಾಣಿ ಸುತಗೆ ಗದಿರದೆ ಪನ್ನೆಯೆನ್ನುವ ದಾಸಿ ಸ್ವಾಮಿ ಭಕ್ತಿಯಲಿ ತನ್ನ ಮಗನಂತೆ ಸಲಹಿದಳು ಪ್ರೀತಿಯಲಿ ಪಟ್ಟವೇರಿದ ನಾಗರಾಜ ಸೋದರನು ದುಷ್ಟಾತ್ಮನಾದವನ ವೀರನೆಂಬವನು ಅರಸುಕುವರನ ಕೊಲಲು ಮೇವಾಡವೆನಗೆ ಸ್ಥಿರವಾಗಿ ಇರುದೆಂದು ಮನ ಮಾಡಿದನು ಕೊಲೆಗೆ ದಾಸಿ ಪನ್ನೆಗೆ ಚರರು ಪೇಳ್ದರಿ ಸುದ್ದಿ ಗಾಸಿಗೈಯಲು ಬಗೆದನ್ರಪನ ದುರ್ಬುದ್ಧಿ ಹಾ ರಾಜವಂಶಧೀಚಿಗುರಚಿ ಹುಟ್ಟುವನೆ ಈ ರಾಜ ಲೋಲುಪನು ಪಾಪ ಕೆಳಸಿದನೆ ಇಂದು ರಾತ್ರಿಯೊಳ ಕಟ ಕಾಳ ಭೈರವನು ಬಂದು ವಧಿಸುವನಂತೆ ಮುದ್ದು ಹಸುಳೆಯನು ಏನು ಮಾಡಲಿ ಎಂದು ಚಿಂತಿಸಿದಳಂದು ಹಾನಿ ತಪ್ಪಿಸಬೇಕು ಸ್ವಾಮಿ ಸುತಗೆಂದು ತನ್ನ ಹೊಟ್ಟೆಯ ಮಗನ ತಂದು ಮಂಚದಳು ಪನ್ನೆ ಮಲಗಿಸಿ ಹರಸಿ ಮುತ್ತನಿಕ್ಕಿದಳು ಕ್ರೂರವನ ವೀರ ಬಂದನು ನರಾಧಮನು ತೋರದೆಯದೆಯಿನಿತು ಶಿಶುವ ವಧಿಸಿದನು ಹೆತ್ತೊಡಲ ಮರುಕವನು ಹೇಳಲಳ ಉಂಟೆ ಮತ್ತೆ ಹೊರಟಳು ಪನ್ನೆ ಸುತನ ಚಿತೆಗಿಟ್ಟೆ ರಾಜ್ಯವನು ಬಿಟ್ಟು ಪರ ರಾಜ್ಯವನು ಸೇರಿ ಸ್ವಾಮಿ

0: ಸುತನನು ಸಲಹುತ್ತಿದ್ದಳ ನಾರಿ. ಭೂಮಿಯೊಳಗಾರುಂಟು ಪನ್ನೆಯಂಥವರು, ಸ್ವಾಮಿ ಸೇವೆಗೆ ಸುತನ ಬಲಿಯ ನಿತ್ತವರು. ಪನ್ನೆ ಗುಣ ಸಂಪನ್ನೆ ನಿನ್ನ ಕತೆ ಬರೆದು, ಎನ್ನೊಡಲು ಮರುಗುತ್ತಿದೆ ವ್ಯಥೆ ಇನಿತು ಹಿರಿದು.
1: ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪನ್ನದಾಸಿದು ಕತೆ. ನಾವು ಹಿಂದೆಲ್ಲ ಓದಿತ್ತು ಕ್ಲಾಸ್ ಅಲ್ಲೆಲ್ಲ, ಆದ್ರೆ ಇವತ್ ನೀವು ನನಗೆ ಮತ್ತದ ನೆನಪು ಮಾಡಿಸಿದ್ರೆ.
0: ಕನ್ನಡದೊಳಗೆ ಅಂತಂತ ಕವಿ ಇದ್ದಿದ್ರು ನಮ್ ಯಾರು ಬರ್ದ ನಂಗೆ ಈಗ ಮಾಡ್ತೋಯ್ತು ಮರ. ನಾ ಅದೇ ಹೇಳುದು, ಇನ್ ನೀವು ಗೂಗಲ್ಗಳಲ್ಲಿ ಹುಡುಕಿ ಸಿಕ್ಕುತ್ತೇನೋ ನಂಗೆ.
1: ಸಿಕ್ಕತ್ತ ಆದ್ರೆ ಎಷ್ಟು ಚಂದ ಆ ಕತೆ. ಆ ಪನ್ನದಾಸಿ ತನ್ನ ಮಗುನ, ಆ ರಾಜನ ಮಗುನ ಪ್ಲೇಸ್ ಅಲ್ಲಿ ಇಟ್ಟು
0: ಅದನ್ನೇ ನಾಟಕ ಮಾಡಿದ್ರು ನಮ್ ಶಾಲೆಯಲ್ಲಿ. ನಂಗೆ ಪನ್ನದಾಸಿ ಪಾರ್ಟ್ ಕೊಟ್ಟಿದ್ರು. ಆ ಮಗಿನ ಕೊಂದಗತಿ ಹಾ ಕಂದ ಅಂತೇಳಿ ಹೇಳಿ ಈ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡುದವಳು.
1: ಓ,
0: ಅದನ್ನ ಮಾಡಿದ್ದೆ ನಾನು.
1: ಎಂತ ತ್ಯಾಗ ಅಲ್ಲ ಅದು. ಯಾರಿದ್ದಾರೆ ಅವಳ ತರ ತಾಯಿ?
0: ನಂಗೆ ಮರ್ತೋತಿಲ್ಲ, ಅಷ್ಟು ಒಂದು ಮನ್ಸಿ ಹುಗ್ಗಿ ಹೋಯ್ತದ.
1: ನಿಮ್ಗೆ ಹಾರ್ಟ್ಗೆ ಟಚ್ ಆಗಿರೋ ಹಾಡದು ಅಲ್ಲ. ನೀವ್ ಹೇಳಿದ ಮೇಲೆ ನನ್ಗೂ ಕೂಡ ಕರಳು ಸಂಕಟ ಅನಿಸ್ತು. ಯಾರಿಗೆ ಆತರದೊಂದು ಮನಸ್ಥಿತಿ ಇರುತ್ತೆ ಹೇಳಿ. ಶೇ, ಸ್ವಾಮಿ ಭಕ್ತಿ
0: ಅಂತ ಒಂದು ಇರುತ್ತ ಹನುಮಂತ, ಅವರೆಲ್ಲ ಸ್ವಾಮಿ ಭಕ್ತಿಗೆ ಅಷ್ಟೇ ಹೆಸರಾದವರು.
1: ನಿಜ, ಹೌದು.
0: ಅವ್ರನ್ನೆಲ್ಲ ಕಂಡು ಕಲೀಕ್ ನಾವು
1: ಅಲ್ಲ,
0: ಬರೀ ನಮ್ದೇ ಸ್ವಾರ್ಥ ಕಂಬುದಕ್ಕಿಂತ ಇನ್ನೊಬ್ರನ್ನ ಕಂಡು ನಾವು ಕಲಿಯೋ ತುಂಬಾ ಇತ್ತು. ಮಕ್ಕಳ ಹತ್ರ ಕಲಿಯೋದಿತ್ತು ಸುಮಾರು
1: ಅಲ್ಲ.
0: ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು.
1: ಸತ್ಯ, ದಿನ ಕಲಿತಾ ಇತ್ತು.
0: ತಾಯಿ ತಂದೆ ಅಜ್ಜ ಅಜ್ಜಿಯರ ಹತ್ರ ಆಯ್ತಲ್ಲ. ಈಗ ಅಂಶ ಕಲಿಯೋದು ಮುಗಿಯುದಂತಿಲ್ಲ, ಸಾಯಲವರಿಗೆ ಕಲಿಕಯ್ಯ. ಆದ್ರೆ ನಮ್ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು ಅನ್ಸುತ್ತೆ ನಂಗೆ.
1: ನಿಜ ನಿಜ, ಪನ್ನದಾಸಿನ ಒಂದ್ಸಲ ನೆನಪು ಮಾಡ್ಕೊಟ್ರಿ ನೀವು ಹಾಡಿನ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಚಿಕ್ಕು ಅಕ್ಕು ಹತ್ರ ಕಲ್ತಿರೋ ಭತ್ತ ಕೊಟ್ಟು ಹಾಡು ಒಂಚೂರು ಹೇಳಿ ಕಂಬ.
0: ಹಿಂಡೆಮ್ಮಿ ಕರಿಯಲೇ ತೊಂಡಿಕಾಯಾಗಲೇ, ದಿಂಡಿನ ಬಾಳಿ ಗನಿ ಬಿಡಲಿ.

ಬಡವರು ಸತ್ತರೇ ಸುಡಲಿಕ್ಕೆ ಸೌದಿಲ್ಲೇ ಒಡಲ ಕಿಚ್ಚಿನಲೇ ಹೆಣಬೆಂದು ಒಡಲ ಕಿಚ್ಚಿನಲೇ ಹೆಣಬೆಂದು ನಾರಾಯಣ ಸ್ವಾಮಿ ಬಡವರಿಗೂ ಸಾವ ಕೊಡಬೇಡ.

0: ಸೂಪರ್ ವಾವ್. ಈಗ ನೀವು ಮಗಿನ ತೂಗೊತ್ತಿಗೆ ನಾವು ಹಾಡ್ತಲ್ಲ ಜೋಗುಳದ ಹಾಡು
1: ಅದೊಂಚೂರು ಹಾಡಿ. ಬಾಬೋ ಮಗಿನ್ ಬಾ

0: ನೀವು ಹಿಂಗೆ ಹಾಡ್ತಿದ್ರೆ ನಂಗೆ ಜೋಗುಳ ಹಾಡ್ದಂಗಿತ್ತು, ನಾನೇ ಮನ್ಕಂತೆ ಕಡೆ ನೀವು ಎಬ್ಸ್ಕತ್ ನನ್ನನ್ನ. ಬಟ್ ತುಂಬಾ ಲೈಕ್ ಇತ್ತು. ಇದನ್ನ ನೀವು ಕೇಂದ್ ಬರ್ಕೊಂಡದ್ದ ಅಥವಾ ಕೇಂದ ಹಾಗೆ
1: ಅಮ್ಮ
0: ಅಮ್ಮ ಹೇಳ್ತಿದ್ರೆ
1: ಅಮ್ಮ ಅಮ್ಮ ಯಾವಾಗ್ಲೂ ನಮ್ಮ ನಾವು ತುಂಬಾ ಜನ 10 ಜನ ಮಕ್ಕಳು, ಆರು ಜನ ಗಂಡು ಮಕ್ಕಳು 4 ಜನ ಹೆಣ್ಮಕ್ಳು. ನಾವು ಶಾಲೆ ಬೇಗ ಬಿಟ್ಟು ಬಪ್ಪದು ಮಕ್ಕಳನ್ನ ತೊಟ್ಲಿಗೆ ಹಾಕಿ ನಿದ್ರೆ ಮಾಡಿಸೋದು, ನಾವು ಶಾಲೆ ಕಲ್ತದ್ದು ಹೇಳೋದು, ಈ ಅಮ್ಮ ಹೇಳು ಹಾಡನ್ನೇ ಹೇಳೋದು. ಹಂಗಾಗಿ ಹಾಡು ಹೇಳೋಕೆ ಅಭ್ಯಾಸ ಅದ್ ನನಗೆ ಮೊದಲಿಂದು, ಅದ್ರೊಳಗೆ ಬೆಳೆದ್ದು ಅದ್ರೊಳಗೆ ಇದು. ನನ್ನ ಅಮ್ಮ ಅಜ್ಜಿ ಎಲ್ಲರೂ ಹಾಡು ಹೇಳುವವರೇ. ಅಜ್ಜಿ ಬಾಯಿರಿಯಲ್ಲಿ ಬೆಂಕಿ ಒಡ್ತಾ ಒಡ್ತಾ ಹಾಡು ಹೇಳೋದು, ಅಮ್ಮ ಚೌತಿ ಹಬ್ಬಕ್ಕೆಲ್ಲ ಮಸ್ತ್ ಉದ್ದಾರಿಕಲ್ಲ, ಉದ್ದಾರಿಗೆ ಅವಳು ಹಾಡು ಹೇಳ್ತಾ ಉದ್ದಾರದು. ಅವಳಿಗೆ ಕೆಲ್ಸಕ್ಕೂ ಕಷ್ಟ ಮರ್ತೋತ್ ನಮ್ಗ ಹಾಡು ಕಲಿಸಲ್ಬಾರ್ದು. ಹಂಗೆ
0: ನೀವೆಲ್ಲ ಹಾಡನ್ನೆಲ್ಲ ಮಂಡಿಗೆ ಹಾಕಂತಿದ್ರೆ
1: ನಮ್ಮ ಅಜ್ಜಿಗೂ ನಾವೇನಾದ್ರು ಮೌನವಾಗಿ ಓದಿರೋಳಿ ಸಿಟ್ಟು ಬಾಬು ಬಾಯಿ ಬಿಟ್ಟು ಓದಿರಿ ನಾವೆಲ್ಲ ಕೇಮ್ ಕಾಗನ್ನತ್ತ ಎಂತ ಕಾ ನಮ್ಮ ಕೂಕಣ್ಣು ಗುಮ್ಮನ್ಕಣ ಓದುದೆ ಅಂತ ಬಾಯಿ ಬಿಟ್ಟು ಓದಿರೆ ಎಂತ ಇದ್ರು ಓದಿ ಕೇಂತಿದ್ಲ ಅವಳು, ಅಷ್ಟು ಆಸಕ್ತಿ ಇದ್ದಿತ್ತಾಕಂದಗಳು. ಅಮ್ಮ ಹಂಗೆ 4ನೇ ಕ್ಲಾಸ್ ಕಲ್ತರು ಈ ಹಾಡೆಲ್ಲ ಹೇಳುವಷ್ಟೊತ್ತಿಗೆ ಬಾಯಿಂದ ಬಾಯಿ ಕೋಪಡ್ತಿ ಸ್ವಲ್ಪ ತಪ್ಪತ್ತಲ್ಲ, ಆ ಸಂದರ್ಭಕ್ಕೆ ಬಿಟ್ಟು ಬೇರೆ ಬರುತ್ತದ್ರು, ಅದಕ್ಕೆ ಆ ಸಂದರ್ಭ ಸರಿಯಾಗಿ ಅದನ್ನ ತಿದ್ದಿ ಹೇಳ್ತಿದ್ಲು. ಅಪ್ಪ ಅವಳು 10 ದಿವಸ ಮಗು ಇದ್ದಾಗಲಿಗೆ ಹೋದಂಬ್ರು, ಅವರು ಒಂಥರ ಈ ಯಕ್ಷಗಾನದ ಪ್ರಸಂಗ ಎಲ್ಲ ಬರೀತಿದ್ರು ಅವರು, ನರಸಿಂಹ ಉಡುಪ ಅಂತೇಳಿ ಕನ್ಯಾಣ. ಅಪ್ಪನ ಕಾಣೇ ಇಲ್ಲ ಅವಳು, ಆದ್ರೂ ರಕ್ತದೊಳಗೆ ಬಂದಿತ್ತೇನೋ ಗೊತ್ತಿಲ್ಲ ನಂಗೆ, ಯಕ್ಷಗಾನ ಪದ್ಯ ಎಲ್ಲ ಇಷ್ಟು ಲಾಯ್ಕ್ ಹೇಳ್ತಿದ್ಲು ಗೊತ್ತಿತ್ತು ಅವಳು. ನಳಚರಿತ್ರೆ ಯಕ್ಷಗಾನ ಇಡೀ ಬಾಯ್ಪಟ್ಟ ನಾನು ಅಬ್ಬೆ ಮಗಳು ಹೇಳ್ತಿದ್ದೆ, ತಾಯಿ ಮಗಳು.
0: ನಿಮ್ ಬತ್ತ ಈಗ ನೆನ್ಪಿದ್ಯಾ?
1: ಕೆಲವು ಪದ್ಯ ಇರುತ್ತೆ ನೆನ್ಪಿದ್ ಇಡೀ ಬತ್ತಿಲ್ಲ. ಈಗ
0: ಒಂಚೂರು ಬಂದದ್ ಹೇಳಿ ಕವನೆ ಒಂದ್ ಸುರುಳಿ. ಈಗ ನಳಚರಿತ್ರೆ ಯಕ್ಷಗಾನ ಒಂದ್ ಸುರುಳಿ ನೆನ್ಪ್ ಮಾಡ್ಕೊಂಬಾತ.
1: ಇಲ್ಲಿ ಧರ ದೀಪಲಾಲಿ ಸಿತ್ತಲು ನಳನ ವಿಧಿಯನು ವರೆವೆ ಸತಿಯಳ ನಿರದೆ ಅಗಲಿದ ವ್ಯಥೆಗೆ ಸುಯುತ ಮುಂದೆ ಬರುತ್ತಿರಲು. ನಳ ಬಿಟ್ಟೋದ್ರ ಮೇಲೆ ಅವಳು ತುಂಬಾ ಕೊರ್ಗಿ ಕೊರ್ಗಿ ಮರ್ತ್ಲ,
0: ದಮಯಂತಿ
1: ಹಾಡಿ ಹಾಡಿ ಮರ್ತ್ಲ, ಮರ್ತಾ ಮರ್ತಾ ಮರ್ತಾ ಅವಳಿಗೆ ಒಂದು ಹೆಬ್ಬ ಬಂದು ಅವಳನ್ನ ಅಲ್ಲ ಅವಳು ಪ್ರಜ್ಞೆ ತಪ್ಪಿ ಹೊತ್ತು, ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗಿ ಬಿದ್ದಾಗ್ಲಿಗೆ ಒಂದು ಹೆಬ್ಬಾವ ಬಂದು ಅವಳ ಪಾದ ಹಿಡ್ಕೊಂಡು ನುಂಗು ಶುರು ಮಾಡತ್ತೆ. ದೊಡ್ಡ ಹೆಬ್ಬ ಕಾಡಿನೊಳಗಿರುತ್ತಲ್ಲ, ಕಾಡೊಳಗಿದ್ದಿಲ್ಲ ಅವಳ. ಪ್ರಜ್ಞೆ ತಪ್ಪಿ ಬಿದ್ದಾಗ್ಲಿಗೆ ಒಂದು ಹಾವು ಹೆಬ್ಬ ಬಂದು ಕಾಲಿಟ್ಟು ನುಂಗು ಶುರು ಮಾಡತ್ತೆ.
0: ನೀವು ಸ್ವರಚಿತ ಮಕ್ಕಳು ತೂಗು ಹಾಡು ಮಗಿನ ಹಾಡನ್ನು ಬರ್ದಿರಿ, ನೀವೇ ಬರದ್ದು, ಅದನ್ನ ಹೇಳಿ ಕಂಬ.
1: ಜೋಜೋ ದಶರಥ ಕೌಸಲ್ಯ ಕಂದ ಜೋಜೋ ನಸುನಗೆಯ

0: ಜೋ ಮನುಜ ಸಂಕುಲಕ ಭಯ ನಾಮ ಜೋ ಜೋ ಹನುಮಂತ ಸಹೃದಯ ಧಾಮ ಜೋ ಜೋ ಜೋ ಜೋ ಸಾಕೇತ ವಾಸ ನಿರ್ಭೀತ ಜೋ ಜೋ ಲೋಕ ಮುರರಲಿ ವಿಖ್ಯಾತ ಜೋ ಜೋ ಕಾಕುತ್ಸ ವಂಶ ಸಂಜಾತ ಜೋ ಜೋ ರಘುಕುಲ ತಿಲಕ ಸುಪ್ರೀತ ಜೋ ಜೋ ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ದಶ ಮನಿತ್ಲೇ ಬರ್ದದ ಹಂಗೆ ಪೂರ ನೆನ್ಪಿಲ್ಲ ಈಗ
1: ಅಡ್ಡಿಲ್ಲ ತೊಂದರೆ ಇಲ್ಲ
0: ಹಾಗೆ ಸೀತೆನ ಕರೆದನ್ನು ಬರೆದಿದೆ ಸೀತೆನ ಹಚ್ಚಿ ಕರೆದು ಮುಗು ಪಟತಿಗೆ ಅದು ಬರೆದಿದೆ
1: ಓಕೆ ನೀವು ಅದ್ರಲ್ಲಿ ಆಗ ಒಂದು ಹೇಳಿದ್ರಿ ಸೀತೆನ ಸೀತೆ ವಾಪಸ್ ಭೂತಾಯಿ ಮಡಿಲಿಗೆ ವಾಪತಿಗೆ ಆ ಸನ್ನಿವೇಶ ಅದು ನಂತರ ಹೇಳಿ ಕಮ್ಮ
0: ಈಗ ಹೇಳಕ
1: ಹಾಡ್ಬೇಡ ನನ್ಗೆ ಆ ಸನ್ನಿವೇಶ ನಂತರ ಎಕ್ಸ್ಪ್ಲೇನ್ ಮಾಡಿ
0: ಭಾಷೆ ಬೇಕಾ ಅಲ್ಲಿ ಲವಕುಶರ ಯುದ್ಧಕ್ಕೆ ಅವರೆಲ್ಲ ಸೋತದ್ರ ಮೇಲೆ ಶ್ರೀರಾಮನೇ ಬತ್ತ ಯುದ್ಧ ಮಾಡೋಕೆ ನಾನು ಇದೇ ಹಿಂಗೆ ಹೇಳುದು ಇದೇ ಭಾಷೆಯೊಳಗೆ ಹೇಳುದು
1: ಅಡ್ಡಿಲ್ಲ
0: ನಾನು ಅಲ್ಲೇ ಎಲ್ಲ ಮಾತಾಡೋದಾದ್ರೆ ಹಿಂಗೆ ಇದೇ ಭಾಷೆಗೆ
1: ನಮ್ಮ ಭಾಷೆ ಅದು ಮಾತಾಡುವ
0: ಶ್ರೀರಾಮ ಯುದ್ಧಕ್ಕೆ ಬತ್ತ ಒಂದು ಕಂಡವನಿಗೆ ಲವಕುಶನ್ ಕಂಡಗತಿ ಅವನಿಗೆ ಏನೋ ಒಂಥರ ಅಭಿಮಾನ ಉಕ್ಕಿ ಬರುತ್ತೆ ಯಾರು ಕಂದ್ರೆ ನೀವು ಯಾರು ಯಾರ ಮಕ್ಕಳು ಅಂತ ಕೇಂದ್ರೆ ಅವು ತಟ್ಟಿ ಹರಿಸ್ತಾವ ಹೇಳುದೇ ಇಲ್ಲ ತೊಟ್ಟಿ ಹರ್ಸ್ತಾ ಇಪ್ಪಿಗೆ ಮತ್ತೆ ಮತ್ತೆ ಕೇಂತ ನಿನ್ ಕಂಡ್ರೆ ನಂಗೆ ಅಷ್ಟು ಇದಾಗಿ ಕಾಣತ್ತ ನಿಮ್ ತಾಯಿ ತಂದೆ ಯಾರು ಅಂತ ಎಷ್ಟು ಹೇಳ್ರು ಹೇಳುದೇ ಇಲ್ಲ ಈಗ ಯುದ್ಧಕ್ಕೆ ಬಂದಿದೆಯಲ್ಲ ಯುದ್ಧ ಮಾಡಂತ ಯುದ್ಧ ಬಾಲ ಬಾಣನೆ ಕುರಂಬಗಳು ಎಳ್ಸಿ ಚೂರು ಮಾಡ್ತು ಅಷ್ಟೊತ್ತಿಗೆ ವಾಲ್ಮೀಕಿ ಸೀತೆನ್ ಕರ್ಕೊಂಡ್ ಬರ್ತಾರಲ್ಲಿ ಸೀತೆನ್ ಕರ್ಕೊಂಬಂದು ಹೇಳಿದ್ರು ನೀನು ರಾಮ ಇವ್ರು ಬೇರೆ ಯಾರಲ್ಲ ನಿನ್ನ ಆತ್ಮಜರು ಜನಕನಂದನೆ ಸೀತೆಯ ಮಕ್ಕಳಿವರು ಇನ್ನು ಈಗ ನೀನು ಇದನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ಸುಖವಾಗಿ ರಾಜ್ಯಪಾಲ ಮಾಡು ಸುತರಿನ್ನು ನಿಮ್ಮ ಬ್ರೇಯ ಹೆಂಡತಿ ನಿನ್ನಯ್ಯ ಸುಖವಾದ ಸಂಸಾರ ನಿಮ್ದಿರಲಿ ಅಂತ ಹೇಳ್ತಾರೆ ಆಗಲಿಗೆ ಸೀತೆ ತುಂಬ ಬೇಜಾರಿನಿಂದ ಹೇಳ್ತಳು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಳವಳು ಸತಿ ಪಾತ್ರ ಮುಗೀತು ಮಕ್ಕಳು ನಿಮ್ಮವರಾಯಿತು ನನಗೆ ಪ್ರತಿ ಜನದಲ್ಲೂ ನಾನು ನಿಮ್ಮ ಸತಿಯಾಗೇ ಬತ್ತೆ ಅದು ನಾನು ಬೇರೆ ಇದ್ರ ಬರ್ದಿದೆ ನಾನು ಹೇಳುದು ಹಿಂಗೆ ಈಗ ಅಷ್ಟೇ ನಾನು ಸತಿಯಾಗಿ ಬತ್ತೆ ನಾನು ಅಂತೇಳಿ ಹೇಳಿದ್ವಿ ಆಗ್ಲಿಗೆ ವಿರಹ ಜೀವನವೇ ನಮ್ಮ ಗುರಿಯ ಸೀತಾ ಯಾಕೆ ಹಿಂಗೆ ಮಾಡ್ತೆ ಕೇಂದ್ರು ಆಗ್ಲಿಗೆ ಅವಳು ಹೇಳ್ತಳು ಮರೆಯದಿರಿ ಎನ್ನೊಡೆಯ ಯಾರು ನೀವೆಂಬುದನ್ನು ದಾರಿ ಕಾಯುತ್ತಲಿರುವ ನಿಮಗಾಗಿ ನಾನು ಸುತರಿನು ನಿಮ್ಮವರು ಮತಿವಂತ ನೀ ಕಳುವು ಮಾತೆ ಕರೆಯುತ್ತಲಿಗಳು ನಾ ಹೋಗಿ ಬರುವೆ ಸಿಡಿಲು ಗುಡುಗು ಮಿಂಚು ಎಲ್ಲ ಬರುತ್ತೋ ಗಾಳಿ ಅಂದ್ರೇನು ಆನ ಮನೆ ಬೋರ್ ಕರೆಯಿತ್ತು ಒಡನೆ ಭೂಮಿ ಕಂಪಿಸಿತ್ತು ಭೂಮಿ ನಡುತ್ತಾ ಇಪ್ಪಷ್ಟೊತ್ತಿಗೆ ಒಡೆದೋತು ಭೂಮಿ ಒಡೆದೋದಾಗ್ಲಿಗೆ ಒಂದು ಸೀತೆ ಭೂಮಿ ತಾಯಿ ಕರ ಅದು ಇದು ಅದೃಶ್ಯದೊಳಗೆ
1: ಅವಳು
0: ಕೈ ಚಾಚಿ ಸೀತೆನ ಹಿಂಗೆ ಹೇಳ್ಕೊಂಡು ತನ್ನ ಮಡಿಲೊಳಗೆ ಕೂರಿಸ್ಕೊಂತು ಹಂಗೆ ಬರ್ತದೆ ನಾನು ಬರೆದದ್ದು ಹಂಗೆಯ ಆಗ್ಲಿಗೆ ಮಕ್ಕಳೆಲ್ಲ ಮರೆತರು ರಾಮ ಬಲು ದುಃಖದಿಂದ ಶ್ರೀರಾಮನೊಡುಗೆ ಅವಳು ತಲೀರೆ ಬಾಲಕರು ಬಲು ದುಃಖದಿಂದ ಶ್ರೀರಾಮನೊಡುಗೆ ಒಲವಿನಲ್ಲಿ ಸಂತೈಸಿ ಸುಲಲಿತ ಮಾತುಗಳಲ್ಲಿ ಹಲವು ಮಾತುಗಳಲ್ಲಿ ಅನುನಯಿಸಿ ಮುನಿಪ ಅಂದರೆ ವಾಲ್ಮೀಕರು ಅವನಿಗೆ ಸಂಧಾನ ಮಾಡಿ ಹೇಳ್ತಾರೆ ಪಾಲಿಸುತ್ತ ಸುತರನ್ನು ಓಲೈಸಿ ಪ್ರಜೆಗಳನ್ನು ನೀಲಮೇಘ ಶ್ಯಾಮ ನಿನ್ನಿರವು ಇನ್ನು ಕಾಲ ಬರುವ ತನಕ ವಿಶಾಲ ಕೋಸಲ ದೇಶ ಆಳುತ್ತಿರೆ ಶ್ರೀರಾಮ ರಾಜ್ಯವಂತಲ್ಲಿ ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ ಮಾತೆಯರ ಮನದೊಳಗೆ ಭಾವ ಸ್ಪಂದನವಿದು ಮಾತು ಮರೆಸುವ ಭಾವ ಚಿಂತನೆಯ ಹದನ ರವಿಚಂದ್ರರಿರುವನಕ ಭುವಿ ಭಾನು ಮೆರೆವನಕ ಅವನಿಜೆಯ ಚರಿತೆ ಇದು ಪ್ರಚಲಿತಬಹುದು ಯಾವ ಪಂಡಿತೆಯಲ್ಲ ಕೋವಿದಳು ನಾನಲ್ಲ ದೈವ ಪ್ರೇರಣೆಯೊಂದು ಬರೆಸಿ ತೀ ಕರದಿ ಕೊನೆಗೆ ನಾನು ಬರ್ದದ್ರಿಗೆ ಅಷ್ಟೇ ಅದಕ್ಕೆ ಮಂಗಲ ಹಾಡಿದ್ದು
1: ಓಕೆ ಬಾರಿ ಲೈಕ್ ಇತ್ತು ಕೇಂಬುಕಿದ ಸೊ ಅದ್ರೊಟ್ಟಿಗೆ ನೀವು ತುಂಬಾನೇ ಹಾಡುಗಳೆಲ್ಲ ಹಾಡ್ತಾರಲ್ಲ ಕಮನೆ ಅದು ಹೆಂಗೆ
0: ಹಾಡುಗಳು ಈಗೆಲ್ಲ ಹಾಡು ಹೇಳಕ್ ಆಗಂತಿರಲ್ಲ ಆದ್ರೆ ನನ್ಗದು ಯಾಕೋ ಶುಭ ಸಂದರ್ಭದಲ್ಲಿ ಅದು ಹೇಳು, ನಮ್ಮ ಅಮ್ಮ ಹೇಳುದು, ಮದ್ಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಅರ್ತಿಕ್ ಹೇಳುದು ಅಮ್ರ ಹಾಡು. ಅರ್ತಿ ಅಂದ್ರೆ ಎಂತದ್ದು ಅರ್ತಿಕ್ ಹೇಳುದು ಹಾಡದು, ಶೋಭಾನೆ ಹಾಡು. ವೈದಿಕರದ ಮಂತ್ರಗಳಿಗೆ ಎಷ್ಟು ಪ್ರಾಶಸ್ತಿ ಇತ್ತೋ ಆ ಕಾಲದಾಗ ಹಾಡುಗಳಿಗೆ ಅಷ್ಟೇ ಪ್ರಾಶಸ್ತಿ ಇದ್ದಿತ್ತು. ಹಾಡುಗಾರನು ಅಷ್ಟು ಗೌರವದಿಂದ ಕಾಣ್ತಿದ್ರು ಅವರು. ಈಗ ಅದೆಲ್ಲ ಬೇಡ ಐತೆ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಅಮ್ಮ.
1: ಹಾಡಿ ಕಂಪನಿ ಅದ.

0: ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ಧಾರೆಯೇರಿದ ಜನಕ ಪುಣ್ಯ ಕಾಲವಾಗಿ ಮಗಳ.
1: ವಾವ್, ಭಾರಿ ಲೈಕ್ ಐತೆ. ನೀವು ಮೊದಲೆಲ್ಲ ಗೆದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದವ್ರ, ಎಂತೆಲ್ಲ ಕೆಲಸ ಮಾಡ್ತಾ ಇದ್ರಿ?
0: ನಾವು ನಮ್ಮಲ್ಲೆಲ್ಲ ಬೇಸಾಯ ಜಾಸ್ತಿ, ಗಿಡ ನೆಡು, ನೆಲಗಡಲೆ, ನಮ್ಮಲ್ಲೆಲ್ಲ ನೆಲಗಡಲೆ ಹಾಕೋದು. ನೆಲಗಡಲೆ ಕೀಳೋಕೆ ಆಳುಗಳೊಟ್ಟಿ ನಾವು ಹೋಗ್ತೈತಿ, ಮುದ್ದು ಕೀಳೋಕೆ, ಹೆಸರು ಕೀಳೋಕೆ, ಹುರ್ಲಿ ಕೀಳೋಕೆ, ನೆಲಗಡಲೆ ಕೀಳೋಕೆ ಎಲ್ಲ ನಾವು ಹೋಗ್ತೈತಿ ಅವರೊಟ್ಟಿಗೆ. ಅವರ ಕಳಿ ಕಡೆಗೆ ಗದ್ದೆ ಬೈಲ ಭತ್ತ ಹಾಕಿರ್ಮೇಲೆ ಕಳಿ ಅಷ್ಟೊತ್ತಿಗೆ, ಕಳಿ ಕೀಳೋಷ್ಟೊತ್ತಿಗೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಅಂದರೆ ಅವರು ಈ ಸಮಯ ಸಂದರ್ಭ 12 ಗಂಟೆ ಹತ್ತು 12:30 ಹತ್ತೊಂದಲ್ಲಿ ಹೋಗ್ತಾರಲ್ಲ, ಅದಕ್ಕೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಆಗ್ಲಿಗೆ ಅವರೆಲ್ಲ ಏನೇನೋ ಮಾತಾಡ್ತಿರ್ತಾರೆ, ನಾನು ನನ್ನ ಮಂಡಿ ಇದರೊಳಗೆ ಇಪ್ಪದು ಹಾಡು ಹೇಳ್ತೇ ಇಕ್ಕಂದು, ಯಾವ ಹಾಡು ಹೇಳೋದು, ಯಾವ ಹೇಳ್ಬಿಡ್ದು ಅಂತೇಳಿ ನಾನೇ ಬೇರೆ ಇಕ್ಕಂಡು ಅವರೊಟ್ಟಿಗೆ ಇರ್ತಿಲ್ಲ, ಅಲ್ಲಿ ಬೇರೆ ಒಂದು ಬದಿ ತೆಗಿತಾ ತೆಗಿತಾ ಹಾಡು ಹೇಳ್ತೇ ಇಕ್ಕಂಬುದು ನಾನು.
1: ಇದೆಲ್ಲ ಕೆಲಸ ಮಾಡಿ ಗೊತ್ತಿದ್ದಾರೆ ನೀವು?
0: ಹೌದು, ಎಲ್ಲ ಕೆಲಸ ಮಾಡಿ ಗೊತ್ತಿದ್ದ. ನಾನು ಹೇಳ್ತೇನೆ, ನಾನು ರೈತ ಮಹಿಳೆ, ಅದ್ರ ಬಗ್ಗೆ ಒಂದು ಪದ್ಯ ಸಹ ಬರ್ದಿದ್ದೆ.
1: ಎಂತ ಪದ್ಯ?
0: ಮಣ್ಣಿನ ಮಕ್ಕಳು ಧನ್ಯರು ನಾವು,
1: ಮಣ್ಣಿನ ಮಕ್ಕಳು ಧನ್ಯರು ನಾವು.
0: ರೈತ ಗೀತೆ. ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ. ರೈತ ಜನ ದಿವ್ಯ ಘನ.

ನೀಡುವರೈ ಸಜನ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಹಡೆದೌವನ ತೆರ ನಮ್ಮಯ ಭೂಮಿಯ ಹಡೆದೌವನ

0: ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಗನ. ಪಾಳು ಭೂಮಿಯ ಬೀಳುಗಡೆಯದೆ, ಪಾಳು ಭೂಮಿಯ ಬೀಳುಗಡೆಯದೆ.
1: ಸೊ ನೀವು ಇಷ್ಟೆಲ್ಲ ಬರೆಯುವ, ನೀವು ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷರಾಗಿದ್ರಿ.
0: ಹೌದೌದು.
1: ಓಕೆ,
0: ಕೆಲ ವರ್ಷದ ಹಿಂದೆ
1: ಮರವಂತೆಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೂ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರಿ.
0: ಉಡುಪಿಗೂ ಹೋಗಿದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಮೂರು ಕಡೆ ಹೋಗಿದ್ದೆ ನಾನು.
1: ಓಕೆ, ಮತ್ತೆ ನಿಮ್ಗೆ ಎಂತೆಲ್ಲ ಗೌರವ ಎಲ್ಲ ಸಿಕ್ಕಿತ್ತು ಪ್ರಶಸ್ತಿ?
0: ನೆನಪಿಲ್ಲ ನಂಗೆ, ಸುಮಾರೆಲ್ಲ ತರ್ಪಟ್ಟಿನಲ್ಲಿ
1: ಸುಮಾರೆಲ್ಲ ಇದ್ದಿತ್ತು, ಸುಮಾರೆಲ್ಲ ಸಿಕ್ಕಿತ್ತು ಅಲ್ಲ. ಆಮೇಲೆ ಮಂಗಳೂರು ಆಕಾಶವಾಣಿಯ ಬಿಗ್ರೇಡ್ ಕಲಾವಿದೆ ಕೂಡ.
0: ಹೌದು,
1: ಇದೆಲ್ಲ ಆಗಿದ್ದಾರೆ ನೀವು. ಈಗ ನಿಮ್ಗೆ 79 ವರ್ಷ. ಈಗಲೂ ನೀವು ಬರೀತ್ರಿಯಾ?
0: ಹೌದು, ಈಗಲೂ ಬರೀತ್ರಿಯಾ? ಅದೊಂದು ನನ್ನ ದುಃಖಗಳನ್ನು ಮರೆಯೋಕೆ ನಂಗದೊಂದು ಸಾಧನ. ಈಗ 3 ವರ್ಷದ ಕೆಳಗೆ ನನ್ನವರು ನನ್ನ ಬಿಟ್ಟು ಹೋದಾಗ ಖಿನ್ನತೆ ನನ್ನನ್ನು ಆವರಿಸಿತ್ತು.
1: ಓಕೆ,
0: ಅಷ್ಟು ಬೆಳಗಾದ್ರೆ ರಾತ್ರಿ ಹತ್ತೋ ಇಲ್ಲಿಯೋ, ರಾತ್ರಿ ಬೆಳಗಾತೋ ಇಲ್ಲಿಯೋ ಅಂತ ಅಷ್ಟು ಒಂದು ಖಿನ್ನತೆ ನನ್ನನ್ನು ಆವರಿಸಿತ್ತು. ಆದ್ರೆ ನನ್ನ ಸ್ನೇಹಿತೆ, ನನ್ನ ಹಿತೈಷಿ ಒಬ್ರು ನನಗೆ ಹೇಳಿದ್ರು, ಶಾಂತಕ್ಕ ನೀವು ಯಾಕೆ ಹಿಂಗಾದ್ರಿ, ನೀವು ಹಿಂಗಾಕ ಸಾಧ್ಯವೇ ಇಲ್ಲ, ನಿಮ್ಮ ಹತ್ರ ಇಷ್ಟು ಒಳ್ಳೆ ಹವ್ಯಾಸ ಇತ್ತು, ಒಳ್ಳೆ ಓದುಗಾರ್ತಿ ನೀವು, ಎಷ್ಟೊತ್ತಿಗೆ ನಿಮ್ಗೆ ಓದೋದಂದ್ರೆ ತುಂಬ ಇಷ್ಟ, ಹಾಗೆ ಹಾಡು ಹೇಳ್ತೀರಿ, ಹಾಡು ಬರೀತ್ರಿ, ಅಷ್ಟೆಲ್ಲ ಇದ್ಕೊಂಡು ನೀವು ಅಡುಗೆ ಮಾಡ್ತಿ ಅಂತೀರಿ, ಮನೆ ಕೆಲಸ ಮಾಡ್ತಿ ಅಂತೀರಿ, ದನ ಕರಿತೆ ಅಂತೀರಿ, ಇಷ್ಟೆಲ್ಲ ಮಾಡೋರು ನೀವು ಈಗ ಹಿಂಗೆ ಅಪ್ಪ ಸಾಧ್ಯ ಇಲ್ಲ, ನೀನು ಯಾವತ್ತೂ ನೀವು ಹಿಂಗೆ ಇಪ್ಪಕ್ಕಾಗ, ಮುಂದೆ ಬರಕ್ಕೆ ಎಲ್ಲರಿಗೂ ಜೀವನದೊಳಗೆ ಕಷ್ಟ ಬಂದೇ ಬರುತ್ತೆ, ಅದರೊಳಗೆ ನಾವು ಸಾಯೋಕತ್ತಿಲ್ಲ ಆಯ್ತಾ, ನೀವು ಇದರಿಂದ ಎದ್ದು ಬನ್ನಿ, ಮುಂದೆ ಬನ್ನಿ, ನಿಮ್ಗೆ ಎಷ್ಟೊಂದು ಒಳ್ಳೆ ಅವಕಾಶ ಇತ್ತು, ಈಗ ನಾಮೇಲೆ ಇದಾಗಲೇ ವೇದಿಕೆ ಬರ್ಲಕ್ಕು, ಬೇರೆ ಬೇರೆ ಕಡೆ ಎಲ್ಲ ತಿರುಗಾಟಕ್ಕೆ ಹೋಯ್ಲಕ್ಕು, ನಿಮ್ಮವ್ರನ್ನೇ ನೀವು ಮಾತಾಡ್ಸ್ಲಿಕ್ಕೆ ಎಷ್ಟು ಒಳ್ಳೆ ಅವಕಾಶ ಇತ್ತು, ಮನೆಗೆ ಮೊಮ್ಮಕ್ಕಳಿದ್ರು ಏನೂತ್ತಲ್ಲ ಇದಿತ್ತು ಮಾರಿ ಅವಕಾಶ ಇದ್ಕೊಂಡು ನೀವು ಈಗಲೇ ಯಾಕೆ ಹಿಂಗೆ ಮಾಡ್ತೀರಿ ಅಂತ ತುಂಬ ಹೇಳಿಲ್ಲ ಅವಳು. ಹೇಳಿದ್ಮೇಲೆ ನನಗೂ ಅನಿಸ್ತು, ಹೌದಲ್ಲ ನಾನು ಈಗಲೇ ಇದು ಮಾಡ್ಕೊಂಡು ನಂಗಿನ ದೇವ್ರು ಎಷ್ಟು ವರ್ಷ ಆಯುಷ ಕೊಟ್ಟಿದ್ನೇ, ಹೋದರ್ಸ್ ಅಂತ ಪೋಪ್ ಕಾತಿಲ್ಲ, ಅವ್ರು ನೆನಪಂದು ನಮ್ಗೆ ಸಾಯಲ್ಲೋರಿಗೆ ಇರುತ್ತೆ ನಿಜ. ಆದರೆ ನಮ್ಮ ಇದ್ರ ನಾವು ಯಾಕೆ ಕಳ್ಕೊಂಡ್ಕ ಅಂದು ನಾನು ಅದ್ರ ಮೇಲೆ ಕಡೆಗೆ ಒಂದೊಂದಿ ಆ ದುಃಖದೊಳಗೆ 2 ಪದ್ಯ ಬರೆದಿದೆ. ಆ ದುಃಖದ ಒಳಗೆ ಆ ಸಂದರ್ಭಕ್ಕೆ ಸರಿಯಾಗಿ 2 ಪದ್ಯ ಬರೆದಿದ್ದೆ ನಾನು.
1: ಓಕೆ, ಕೇಳುಗ್ರೆ ಬದುಕಿನ ಮುಸ್ಸಂಜೆ ಹೊತ್ತಲ್ಲೂ ನಮ್ಮನ್ನು ನಾವು ಎಷ್ಟು ಕ್ರಿಯಾಶೀಲವಾಗಿ ಇಟ್ಕೊಳ್ಳಕ್ಕಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೀಗ ಮಾತಾಡ್ಸಿರೋ ಶಾಂತ ಐತಲ್ರ. ಎಷ್ಟು ಖುಷಿ ಆಯ್ತು ಅವ್ರನ್ನ ಕಂಡ್ರೆ, ಆಳು ಸಣ್ಣ ಆಳ ಆದರೆ ಪ್ರತಿಭೆ ಮಾತ್ರ ಬಹಳ ದೊಡ್ಡದು ಅಲ್ಲ. ಇವತ್ತಿಗೂ ಅವ್ರು ಓದ್ರು ಬರೀತ್ರು, ಸಭೆ ಸಮಾರಂಭಗಳಿಗೋಗಿ ಹಾಡ್ತ್ರು ಅಲ್ದ, ನಿಜವಾಗ್ಲೂ ಮೆಚ್ಚಬೇಕಾದ್ದು ಶಾಂತ ಐತಲ್ರೆ. ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋವರೆಗೆ ಬಂದ ಇಷ್ಟು ತನಕ ಹಾಡು ಹೇಳ್ರಿ, ಮಾತಾಡ್ರಿ, ನೆನಪುಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಪನ್ನದಾಸಿ ಅಂತೂ ನನ್ನ ಹೃದಯದಲ್ಲಿ ಉಳಿದೇ ಹೋಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.
0: ನಮಸ್ಕಾರ, ನಿಮ್ಗೆ ನಮಸ್ಕಾರ.
1: ಓಕೆ,
0: ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾವಾಗಲೂ ನಿಮ್ಮನ್ನ ನೆನಿತೀನಿ ನಾನು.
1: ನೀವು ಬಂದದಕ್ಕೆ ನಾವು ನಿಮ್ಮನ್ನ ನೆನೆಸ್ಕೊಳ್ಳೋ, ಸದಾ ನೆನೆಸ್ಕೊಳ್ಳೋ ಹಾಗಾಗಿದೆ.
0: ನಿಮಗೆ ಇನ್ನೂ ಇಲ್ಲಿ ಬರಬೇಕಂತ ಆಸೆ ಇದೆ, ಯಾಕಂದರೆ ನನ್ನೊಟ್ಟಿಗೆ ಯಾವುದು ನನ್ನ ಇದು ಹೋಗಬಾರ್ದು, ಸ್ವಲ್ಪ 4 ಜನರಿಗಾದ್ರೂ ಗೊತ್ತಾಗಬೇಕು ಅದು. ಇನ್ನೂ ಬರಬೇಕಂತ ಮಂಗಳೂರು ಆಕಾಶವಾಣಿಗೆ ಹೋಗಿದ್ದೆ ನಾನು, ಆದರೆ ಅಲ್ಲಿ ಕೊರೋನಾ ಬಂದದ್ರಿಂದ ನನಗೆ ವಯಸ್ಸಾಯ್ತಲ್ಲ, ಹಿಂಗೆ ಬರೋದು ಬೇಡಮ್ಮ ಇನ್ನು ಅಂತೇಳಿ ಹೇಳಿದರು. ಅದಕ್ಕೊಯ್ದಾಗೆ ಹೋಯ್ತು ಕಡೆಗೆ. ಇದೀಗ ನಂಗೊಂದು ಅವಕಾಶ ಸಿಕ್ಕಿತ್ತು, ನಮ್ಮ ಜ್ಯೋತಿ ಸಾಲಿಗ್ರಾಮ ನಮಗೊಂದು ಅವಕಾಶ ಕೊಟ್ಟಿದ್ರು, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ.
1: ಅಲ್ಲಿ ನೀವು ಬರ್ತೀರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್.
0: ನಮಸ್ಕಾರ
1: ಪ್ರಿಯ ಕೇಳುಗ್ರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ಇಷ್ಟು ತರ ಮಾತಾಡೋದು ನಾವು ಕೋಟದ ಶಾಂತ ಐತಾಳ್ರ ಒಟ್ಟಿಗೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇನ್ನೊಂದು ಕುಂದಾಪುರ ಮಾತುಕತೆಯಲ್ಲಿ ಮತ್ತೆ ಸಿಕ್ಕುತ್ತೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕ
2: ಕಣಿ ಅಂಕಲ್, ನನ್ ಬಂಡಕ ಕಾಲೇಜ್ ಅಂತ ಡಿಸೈಡ್ ಮಾಡಿ ಆಯ್ತು, ನನ್ ಡಿಸಿಷನ್ ಮಧ್ಯೆ ನೀವು ತಲೆ ಹಾಕಿದ್ರೆ ಜಾಗೃತಿ.
3: ಎಂತ ಜೋರ್ ಮರೆ ಈ ಹೆಣ್ಣ, ಆಯ್ತಕ್ಕೆ ನಿನ್ನ ಭಂಡಾರ್ಕರ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೆ.
2: ಬಿಎ, ಬಿಎಸ್ಸಿ, ಬಿಕಾಂ, ಬಿಬಿಎ ಮತ್ತು ಬಿಸಿಎ ಗಳ ಅಡ್ಮಿಷನ್ ಗಾಗಿ ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಉತ್ತಮವಾದ ಲ್ಯಾಬೊರೇಟರೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಂಪ್ಯೂಟರ್ ಸೈನ್ಸ್ ಬ್ಲಾಕ್, ಆಡಿಯೋ ವಿಜುವಲ್ ಹಾಲ್ಸ್, ಲೈಬ್ರರಿ ಅಂಡ್ ಮ್ಯೂಸಿಯಂ, ಸೆಪರೇಟ್ ಕಾಮನ್ ರೂಮ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಡಿಟೋರಿಯಂ ಅಂಡ್ ಪ್ಲೇ ಗ್ರೌಂಡ್, ಇಂಡೋರ್ ಗೇಮ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್, ಓಪನ್ ಏರ್ ಥಿಯೇಟರ್, ಲೇಡೀಸ್ ಹಾಸ್ಟೆಲ್, ಕಮ್ಯುನಿಟಿ ರೇಡಿಯೋ, ರೇಡಿಯೋ ಕುಂದಾಪುರ, ಬಾಟನಿಕಲ್ ಗಾರ್ಡನ್, ಸೈನ್ಸ್ ರಿಸರ್ಚ್ ಲ್ಯಾಬ್, ಐಒಟಿ ಲ್ಯಾಬ್ ಅಂಡ್ ಡೇಟಾ ಸೈನ್ಸ್ ಲ್ಯಾಬ್. ಅಡ್ಮಿಷನ್ ಓಪನ್ ಆಗಿದೆ, ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರ, ಶಾಸ್ತ್ರಿ ಸರ್ಕಲ್.
1: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಅಮ್ಮ ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರ್ ಕಾರ್ಸ್ ಕಾಲೇಜ್ಗೆ ಹಪ್ಪುದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಅಷ್ಟು ಹಠ ಮಾಡ್ತಿದ್ದ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆಗೆ ಉಳ್ಕಂತೆ?
2: ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ.
1: ಅತ್ ಮಗ, ಅಪ್ಪನ ಹತ್ರ ಮಾತಾಡ್ತೆ.
2: ಯಾವ ಕಾಲೇಜ್ ಹೇಳ?
1: ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್.
3: ಅಡ್ಮಿಷನ್ಸ್ ಓಪನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದ್ರೆ, ಇವರು ಕುಂದಾಪುರದ್ರ ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳೋಕ್ಕೆ ಹೆಮ್ಮೆ. ಯಾಕೆಂದರೆ ಇವರಿರುವ ಪಂಚಾಯತ್, ಇವರು ಒಂದು ಕಾಲದಲ್ಲಿ ಅಲ್ಲೇ ಅಧ್ಯಕ್ಷರಾಗಿದ್ದಾರೆ. ಆ ಪಂಚಾಯತ್ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಂತಿತ್ತು. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಗೊಂಡೋಯ್ರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಂತಿತ್ತ. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನು ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವರು ಇವರು. ಸೊ ಇವರು ಬೇರೆ ಯಾರು ಅಲ್ಲ, ನಮ್ಮೊಟ್ಟಿಗಿರೋರು ವಣ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಉದಯ್ ಕುಮಾರ್ ಶೆಟ್ಟಿ ವಣ್ಸೆಯವರು. ಸರ್ ನಮಸ್ಕಾರ.
4: ನಮಸ್ಕಾರ.
3: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
4: ಆರಾಮಿದ್ದೇನೆ.
3: ಆರಾಮಿದ್ರ್ಯಾ? ನಿಮ್ಮನ್ ಕಾಮಕ್ಕೆ ಖುಷಿ ಆತ್ಮಾರ್ರೆ. ಅದೊಂದು ಹೇಳ್ತಾರಲ್ಲ ಧೀಶಕ್ತಿ ಅಂತ ಹೇಳ್ಕೊಂಡ. ಸಿ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೇ ಬಂದಿರತ್ತೆ. ಅವ್ರು ನಾಯಕರು ಅಂದ್ರೆ ನಾಯಕರು, ಅವ್ರು ಬಿಟ್ಕೊಡುದಿಲ್ಲ ಅಂತಾರು. ಇದು ಮಾಡ್ಕು ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕ ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ, ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣ್ಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
4: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
3: ನ್ಯಾಷನಲ್ ಪಂಚಾಯತ್ ಅವಾರ್ಡ್, ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
4: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು 75 ಲಕ್ಷ ಆಲ್ರೆಡಿ ಬಂದಿದೆ.
3: 75 ಲಕ್ಷ ಬಹುಮಾನ ಆಗಿ ಬಂದಿತ್ತು ಅಲ್ದಾ? ಸುಮ್ಮನೆ ಬತ್ತಿಲ್ಲ, ನಿಮ್ಮಲ್ಲಿ ಒಂದು SLRM ಘಟಕನೂ ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡೋದಾರು ಒಂದ್ಸಲ ವಿಸಿಟ್ ಕೊಡುದು ಎಲ್ಲಿಕ್ಕೆ ಅಂದ್ರೆ ವಣ್ಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತು. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನ ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅಂಬುದಕ್ಕೆ ಅದ್ಭುತ ಉದಾಹರಣೆ ನೀವು ಮಾಡಿರುವ ಸಾಧನೆಗಳು, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
4: ವಣ್ಸೆ ಗ್ರಾಮ ಪಂಚಾಯತ್ ಅನ್ನೋದು ಬಹಳಷ್ಟು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರತಕ್ಕಂಥ, ಒಂದು 3,250 ಜನಸಂಖ್ಯೆ ಇರತಕ್ಕಂಥ, ಒಂದು 20 ಲಕ್ಷ ಸ್ವಂತ ಸಂಪನ್ಮೂಲ ಇರತಕ್ಕಂಥ, ಅಂದರೆ ತುಂಬ ಕಡಿಮೆ ಆದಾಯ ಇರತಕ್ಕಂಥ ಒಂದು ಸಣ್ಣ ಗ್ರಾಮ ಪಂಚಾಯತ್. ಬಹುಶಃ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಅದನ್ನು ನಾವು ಕರೆಕ್ಟ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಮಾಡಿದರೆ ಬಹುಶಃ ಆ ಕಾರ್ಯಶೈಲಿಯಿಂದಾಗಿ ನಾವು ಇವತ್ತು ಹೆಸರು ಪಡ್ಕೊಂಡಂಥದ್ದು. ಬಹುಶಃ ಆ ಹಣಕಾಸು ಅದೆಲ್ಲ ಏನು ದೊಡ್ಡ ಮೇಜರ್ ಮ್ಯಾಟ್ರಲ್ಲ, ಬಟ್ ನಮ್ಮ ಪ್ಲ್ಯಾನ್ ಏನಿದೆ ಬಹುಶಃ ಅದೇ ನಮಗೆ ಹೆಸರನ್ನು ತಂದುಕೊಡ್ತದೆ. ಸೊ ನಾವು ವಣ್ಸೆ ಗ್ರಾಮ ಪಂಚಾಯತಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿ ಬಹುಶಃ 4 ವಿಭಾಗದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತೊಂದು ವಿಶ್ವಸಂಸ್ಥೆ ಏನು ಹೇಳ್ತಿದೆ, 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದರೆ 17 ವಿಭಾಗಗಳಲ್ಲಿ ಕೆಲಸ ಮಾಡಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗುತ್ತೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕಾಗೋದಿಲ್ಲ, ಕೆಲವೊಂದು ಮಾಡಲಿಕ್ಕಾಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡ್ಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೀವಿ.

0: 2% ಇದೆ. ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಭಾಗ ಮಾತ್ರ. ನಾವು ಮಾಡಬೇಕಾದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58ರಲ್ಲಿ ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ. ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ನಾವು ಒಂದ್ಸಲ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಅದು ಮೊದಲು 800 ಮಕ್ಕಳು ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆಯಾಗಿದೆ. ಬಹುಶಃ 2000ರಲ್ಲಿ ತುಂಬ ಪೀಕ್ ಸೆಜಲಿದ್ದಂಥ ಶಾಲೆ, 2010ಕ್ಕೆ ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಇರೋದ್ರಿಂದ ಹೊರತಾಗಿಲ್ಲ. 2015ಕ್ಕೆ ಬರುವಾಗ 89 ಮಕ್ಕಳಾದರು. ಅದ್ರ ಹಿಂದೆ 2 ವರ್ಷ 1ನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಮುಂದಿನ 5 ವರ್ಷದಲ್ಲಿ ನಿಮ್ಮ ಶಾಲೆ ಬಾಗಿಲಾಕಬೇಕು ಅನ್ನೋದನ್ನು ಸೂಚಿಸ್ತದೆ ಅದು ಆ ಅಂಕಿಅಂಶಗಳು.
1: ನಿಜ.
0: ಹಾಗಾಗಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಮಾನ ಮನಸ್ಸುಗಳ ಸೇರಿಕೊಂಡು ಒಂದು ಪ್ಲಾನನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂಥ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 ಕೋಟಿ ಡೆಪಾಸಿಟ್ ಮಾಡಿ ಅದ್ರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕಿದ್ವಿ. ಒಂದು 15 ಲಕ್ಷ ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 ವರ್ಷಗಳಿಂದ ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾಯಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKGಯನ್ನು
1: ಪೋಷಕರ ಬೇಕು ಅಂದದಕ್ಕೆ
0: ನಾವು ಆಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು.
1: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ,
0: ಇದೆಲ್ಲ 2014ರಿಂದ 2016ರ ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು. ಬಟ್ ಪೋಷಕರ ಬೇಡಿಕೆ ಉಂಟಂತ ಹೇಳಿದ್ರೆ ನಮಗೆ ಇಂಗ್ಲಿಷ್ ಮಾಧ್ಯಮವೇ ಬೇಕು. ನೀವು ಇಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಮಾಡಿದ್ರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲಿಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯಿತು. ಬಟ್ 2019ರಲ್ಲಿ ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 ಕೋಟಿಯಷ್ಟು ಹಣವನ್ನು ಆ ಶಾಲೆಗೆ ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟಂಥದ್ದು, ಸಭಾಭವನ ದಾನಿಗಳು. ಇಡೀ ಶಾಲೆ ಇವತ್ತು ಸೋಲಾರ್ ಅಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ ಅನ್ನ ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂತೂ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ ಒಂದು 28 ಲಕ್ಷವನ್ನ ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
1: ಹೈಟೆಕ್ ಶೌಚಾಲಯ ಅಂದ್ರೆ ಎಂತ ಸರ್?
0: ರೋಟರಿಯಿಂದಲೇ ನಾವು ಮಾಡಿಸಿರುವಂತದ್ದು, ರೋಟರಿಯ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ ಅಂದ್ರೆ ಸುವ್ಯವಸ್ಥಿತವಾದ, ಅಂದ್ರೆ ಈ ನೀವು ಹೋಟೆಲ್ ಅಲ್ಲಿ ಯಾವ ರೀತಿ ಒಂದು
1: ಸ್ಟಾರ್ ಹೋಟೆಲ್
0: ಹೋಟೆಲ್ಗೆ ಹೋದ್ರೆ ಯಾವ ರೀತಿ ಶೌಚಾಲಯಗಳಿರ್ತದೆ, ಬಹುಶಃ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ ಸ್ಟ್ಯಾಂಡ್, ಸರ್ಕಾರಿ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಶೌಚಾಲಯ ಅಂತ ಹೇಳಿಕೊಳ್ಳೆ ಒಂದು ಏನೋ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಇದು ಅದಲ್ಲ, ಹಾಗೆ ತುಂಬಾ ಚೆನ್ನಾಗಿರೋ ಶೌಚಾಲಯನ ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನು ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, 1ನೇ ಕ್ಲಾಸಿಂದ ಕಂಪ್ಯೂಟರನ್ನು ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಒಂದು 5 ಟೆಕ್ಸ್ಟ್ ಬುಕ್ಕನ್ನು ಸಹ ಅಡಿಷನಲ್ ಆಗಿ ಕೊಡ್ತಾಯಿದ್ದೇವೆ, ಮತ್ತು ಅದೆಲ್ಲ ಫ್ರೀ ನೋಟ್ಬುಕ್ಕನ್ನು ಉಚಿತವಾಗಿ ಕೊಡ್ತಾಯಿದ್ದೇವೆ. ಒಂದು ಜೊತೆ ಯೂನಿಫಾರ್ಮನ್ನು ಸಹ ಮಕ್ಕಳಿಗೆ ಕೊಡ್ತಾಯಿದ್ದೇವೆ, ಬೆಲ್ಟ್ ಐ ಡಿ ಕಾರ್ಡನ್ನು ಕೊಡ್ತಾಯಿದ್ದೇವೆ, ಹಾಗೆ ಒಂದು ಟ್ರ್ಯಾಕ್ ಸೂಟನ್ನು ಸಹ ಕೊಡ್ತಾಯಿದ್ದೇವೆ. ಇದಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದರ ಜೊತೆಯಲ್ಲಿ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದ್ರೆ, ಬಹುಶಃ 2016ರಲ್ಲಿಯೇ ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರ್ನ ಅಳವಡಿಸಿದ್ದೇವೆ. ಸುಮಾರು 8 ವರ್ಷಗಳ ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 ವರ್ಷದ ಹಿಂದೆಯೇ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ 5 ವರ್ಷದ ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 ವರ್ಷದ ಹಿಂದೆ ಇರಲಿಲ್ಲ. ನಾವು 5 ವರ್ಷದ ಕೆಳಗೆ ಕಿಯೋನಿಕ್ಸಿಂದ CSRL ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾಯಿದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದರೆ ಇವತ್ತು ತಮ್ಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ AI ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 ಭಾಷೆಗಳಲ್ಲಿ ಸಂವಹನ ಮಾಡ್ತಾ ಇದೆ ಅದು. LKG ಇಂದ 12th ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ

0: ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಉತ್ತರ ಕೊಡ್ತೇವೆ ಅಂತ ಎ ಐ ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು. ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೊಂದು ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದೆ ಯಾಕಂತೇಳಿದ್ರೆ, ಈಗ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು ಒಂದು 3 ದಿನ ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹೊಣೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, 2 ಸ್ಟಾಫ್ ನರ್ಸ್ ಇದ್ದಾರೆ, 1 ಕೌನ್ಸಿಲರ್ ಇದ್ದಾರೆ, 1 ಅಟೆಂಡರ್ ಇದ್ದಾರೆ. 24x7 ಆ್ಯಂಬುಲೆನ್ಸ್ ಸರ್ವಿಸ್ ಇದೆ. ಹಾಗೆ 2 ವೆಹಿಕಲ್, ರೆಂಟೆಡ್ ವೆಹಿಕಲನ್ನು ತಗೊಂಡು ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸಿಂದ ಸಫರ್ ಆಗ್ತಾವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸಿಂದ ಸಫರ್ ಆಗ್ತಾವ್ರು ಇರ್ಬೋದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳೋ ಇಲ್ಲದೇ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷೆಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ. ಇದರಲ್ಲಿ 71 ಪೇಷೆಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತಹ
1: ನಿರಾಮಯ ಕ್ಲಿನಿಕ್,
0: ನಿರಾಮಯ ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತ್ಗೆ ಉಳಿದ 6 ಪಂಚಾಯತ್ಗಳನ್ನ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು PDO ಸೇರಿಕೊಂಡು ಒಂದು ಸೊಸೈಟಿಯನ್ನು ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ. ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ಒಣಸೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
1: ಈ ಪ್ಲಾನ್ ಎಲ್ಲ ಯಾರು ಸರ್, ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕಂದ್ರೆ ಅದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
0: ಸರ್, ನಾವೇ ಅಂತೇಳಿ ಹೇಳಿಕ್ ಇದೊಂದು ಟೀಮ್ ವರ್ಕ್.
1: ಆದ್ರೂ ಒಂದು ಯೋಚನೆ ಒಬ್ಬರಿಗೆ ಫಸ್ಟ್ ವರ್ಕಲ್ಲ, ಅದ್ ನಿಮ್ದೇ
0: ಖಂಡಿತ.
1: ನಮ್ಮ ಉದಯ್ ಕುಮಾರ್ ಶೆಟ್ರದ್ದು
0: ಅಂದ್ರೆ ನಮ್ಗೆ ದೇವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸಾಮಾನ್ಯ ಆವಾಗಲೇ ಹೇಳಿದೆ ನಾನು, ಈ ಹಣದ ವೋಟ್ ಮಾಡುವಂಥದ್ದು, ಕ್ರಿಯೋಜನೆ ಮಾಡುವಂಥದ್ದು ಇದು ಒಂದು ಭಾಗ ಮಾತ್ರ ಅಂತೇಳಿ. ಇದನ್ನು ಎಲ್ಲರೂ ಮಾಡ್ತಾರೆ, ನಾವು ಅಧ್ಯಕ್ಷರೇ ಬೇಕಂತಿಲ್ಲ ಅಥವಾ ಅಧಿಕಾರಿಗಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ದೇವ್ರು ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಡಿಫ್ರೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು. ತನ್ಮೂಲಕ ಆ ಮಾಡುವ ಕೆಲಸ ಈ ಸಮಾಜಕ್ಕೆ ಲಾಭ ಆಗಬೇಕು. ಇದೆಲ್ಲ ಮಾಡಿದ್ರೆ ತನ್ನಿಂದ ತಾನೇ ನಾವು ಬೆಳಿಲಿಕ್ಕೆ, ಅದ್ರ ಜೊತೆಯಲ್ಲಿ ಬೆಳಿಲಿಕ್ಕೆ ಖಂಡಿತ ಅವಕಾಶ ಆಗ್ತದೆ ಅನ್ನೋದು ನಾವು ಕಂಡ್ಕೊಂಡಂತ ಸತ್ಯ.
1: ನಿಜ, ಇಷ್ಟೆಲ್ಲ ಸಾಧನೆ ಆಪದ್ರಲ್ಲಿ ಮುಂಚೆ ಸಾಧನೆ ಆದದ್ದು ನಿಮ್ದು SLRM ಘಟಕ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ, ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
0: ಬಹುಶಃ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು, 1,000 ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತಿಗೆ
1: ಭೇಟಿ
0: ಕೊಟ್ಟಿರೋ ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನ್ ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ.
1: ಯಾವ ಥರದ ಮಾಡೆಲ್ ಹ್ಯಾಂಗಿತ್ತೀಗ? ನಮಗೀಗ ಒಂದು ಕಾಂಬಕ ಇಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಾಗ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾ ಹಿಂಗಿತ್ತು ಅಂತ ಒಂದು ಅರ್ಥ ಆಪಂಗೆ ಹೇಳುದಾರೆ. ಹ್ಯಾಂಗೆ
0: ಅಂದ್ರೆ, ಈ ಹಸಿಕ್ ಮತ್ತು ಒಣಕಸವನ್ನ ಪ್ರಾಥಮಿಕ ವರ್ಗೀಕರಣವನ್ನ ಮನೆ ಹಂತದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ ಆರಂಭದಲ್ಲಿ. ಅಂದ್ರೆ 2017 ನಾವು ಆರಂಭ ಮಾಡಿದವರು, ಆವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ
1: ಇರಲಿಲ್ಲ.
0: ನಾವು 2017 100% ಮನೆಯಿಂದ ತ್ಯಾಜ್ಯವನ್ನು ತರುವ ಮೂಲಕ ತ್ಯಾಜ್ಯ ಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿವು ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ, ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ. 42 ಐಟಮಿಗೆ ರೇಟ್ ಇದೆ. ಒಂದು 8 ಐಟಮಿಗೇನೋ ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ, ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆಗೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸಿಕೊಡ್ತೇವೆ.
1: ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
0: ಅಲ್ಲಿ ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 ಹಳೆ ಕ್ವಾರ್ಟರ್ಸ್, 3 ಒಟ್ಟಿಗೆ ಇತ್ತು, ಆ 3 ಕ್ವಾರ್ಟರ್ಸನ್ನು ಬಳಸ್ಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VIPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಬೇರೆ ಬೇರೆ ಬೇರೆ ಮೂಲಗಳಿಂದ, ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಆರಂಭ ಮಾಡಿ 9 ವರ್ಷ ಆಯಿತು. 1 ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ. ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30-40 ಸಾವಿರ ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ, ಚಿತ್ತೂರು ಪಂಚಾಯತನ ತಗೊಂಡ್ವಿ. ಆವಾಗ ಒಂದು 10-15 ಸಾವಿರ ನಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ. ಆವಾಗ ಒಂದು 10-15 ಸಾವಿರ ರೂಪಾಯಿ ನಷ್ಟ ಆಗಲಿಕ್ಕೆ ಆರಂಭವಾಯಿತು. ಅದರ ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ 1 ವರ್ಷ ಆಗುವಾಗ ತಗೊಂಡ್ವಿ. ಅಲ್ಲಿಗೆ ಸ್ವಲ್ಪ ಅಲ್ಲಿಂದಲ್ಲಿ ಆಗಲಿ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಡಿ ಒಟ್ಟಿಗೆ 7 ಪಂಚಾಯತಿ ನಾವು ಎಷ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರರು ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಬಹುಶಃ ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಬಹುಶಃ ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ, ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
1: ಆ ಹಸಿಕಸನು ನಿಮಗೆ ಕೊಡ್ತೀರಾ ಊರು ಬದಂಗೆ?
0: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತು ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂತ ಫಂಕ್ಷನ್ ಇರ್ಬೋದು. ಮನೆಯಲ್ಲಿ ನಮ್ಮ 7 ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನು ತಂದು,
1: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
0: ಫುಡ್ ವೇಸ್ಟ್ ಎಲ್ಲ ತರ್ತಾರೆ. ಮತ್ತೆ ಮ್ಯಾರೇಜ್ ಹಾಲ್ ಇಂದ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡ್ ಬರ್ತೇವೆ.
1: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ ತಕ್ಕೊಪ್ಪದಕ್ಕೆ?
0: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 100 ರೂಪಾಯಿ. ಅಂದ್ರೆ ವೇಸ್ಟ್ ಜನರೇಟ್ ಆಗಿ ಇದನ್ನ ಡಿಪೆಂಡ್ ಆಗಿ,
1: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
0: ಖಂಡಿತ ಅಲ್ಲ,
1: ಅವ್ರು ಮಾಡೋ ಖರ್ಚಿಗೆ ಅದು ಎಂಥದ್ದು ಅಲ್ಲ.
0: ಅದನ್ನು ಬೇರೆ ಬೇರೆ ವಿಧಗಳಾಗಿ ಮೊದಲು 10 ವಿಧಗಳಾಗಿ ವಿಂಗಡಿಸಿ, ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ. ಆಮೇಲೆ ಕಪ್ಪೆ ಚಿಪ್ಪು ಏನೋ ಅಥವಾ ಮಳಿ ಏನು ಹೇಳ್ತೇವೆ, ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ. ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ. ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫುಡ್ ಸ್ಕಿನ್, ಲಿಂಬು ಮುಸುಮೆ ಕಿತ್ತಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶಿಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 ಕೆಜಿ ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯು ಸ್ವಲ್ಪ ಸಮಸ್ಯೆ ಆಯಿತು. ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸಿನ ಪ್ರಾಬ್ಲಮ್ ಆಯಿತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟನ್ನು ಮೊದಲು ನಾವು ಗೋಮೂತ್ರ ಮತ್ತು ಸಗಣಿಯನ್ನು ಬಳಸಿ ಕಾಂಪೋಸ್ಟ್ ಮಾಡ್ತಿದ್ವಿ. ಬಟ್ ಇದು 9 ತಿಂಗಳಿಂದ 1 ವರ್ಷ ತನಕ ಅದು ಡಿಕಂಪೋಸ್ ಆಗಲಿಕ್ಕೆ ಬೇಕಾಗ್ತಾ ಇತ್ತು. ನಂತರ ಗಾಜಿಯಾಬಾದಿಂದ ವೇಸ್ಟ್ ಡಿಕಂಪೋಸರನ್ನು ತರಿಸಿ ಅದರ ಮೂಲಕ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು. ಕಾಂಪೋಸ್ಟರ್ ಮೆಷಿನನ್ನು ಬಳಸಿ ಕಾಂಪೋಸ್ಟನ್ನು ಮಾಡ್ತಾ ಇದ್ವಿ. ಈಗ ಇಲ್ಲೂ ಇಲ್ಲದೇ ಇರತಕ್ಕಂಥ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾ ಬಳಸಿ ಕಾಂಪೋಸ್ಟನ್ನು ಮಾಡ್ತಕ್ಕಂಥ ಒಂದು ಹೊಸ ವಿಧಾನವನ್ನು ಕಂಡುಕೊಂಡಿದ್ದೇವೆ. ಬಹುಶಃ ಇಲ್ಲೂ ಇಲ್ಲ ಅದು. ಬ್ಲ್ಯಾಕ್ ಸೋಜರ್ ಫ್ಲೈ ಅನ್ನುವಂಥದ್ದು ಪ್ರಕೃತಿಯಲ್ಲೇ ಇದೆ. ಅದು ನಮ್ಮ ಕಸ ಕೊಳೆದು ಕೂಡಲೇ ಅದು ಅಟ್ರಾಕ್ಟ್ ಆಗಿ ಬರ್ತದೆ, ಅಲ್ಲಿಗೆ ಬಂದು ಅಲ್ಲಿ ಬಂದು ಮೊಟ್ಟೆ ಇಡ್ತದೆ. ಇದು ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಕ್ರಿಯೆ. ಆದರೆ ನಮ್ಗೆ ಅದು ಅದನ್ನು ಒಟ್ಟು ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ನಾವು ಆರಂಭದಲ್ಲಿ ಹೈದರಾಬಾದಿಂದ 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. 10,000 ರೂಪಾಯಿ ಕೊಟ್ಟು 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. ಆ ಮೊಟ್ಟೆಯನ್ನು ಒಂದು ಬೌಲಲ್ಲಿಟ್ಟು ಅದರ ಅಡಿಗಡೆ ಒಂದು ಟ್ರೇಯಲ್ಲಿ ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ, ಒಂದು ಚಿಕ್ಕ ಚಿಕ್ಕ ಲಾರ್ವಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ, ಸುಮಾರು 18 ದಿನಗಳ ಕಾಲ ಅದು ಹಸಿಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್. ಅದು ಎನ್ ಪಿ ಕೆ ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ ಎನ್ ಪಿ ಕೆ ವೆರಿ ಹೈ ಇರ್ತದೆ. ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟಿನ ಡಬಲ್ ಎನ್ ಪಿ ಕೆ ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಬಂದು ತಗೊಂಡು ಹೋಗ್ತಾರೆ.
1: ಅದಕ್ಕೆ ಚಾರ್ಜ್ ಇದೆ
0: 12 kg 12 rupees ಸೇಲ್ ಮಾಡ್ತೇವೆ. 18 ದಿನ ಲಾರ್ವಾವನ್ನು ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನು ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವಾ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪಾ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪಾ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಅದು ಮೂವ್ಮೆಂಟನ್ನು ಸಬ್ ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೇಜ್ ಇದೆ, ಕೇಜ್ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಒಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ ಮೊಟ್ಟೆ ಇಡ್ತದೆ. ಒಂದು ಫ್ಲೈಸ್ ಸುಮಾರು 500 ಮೊಟ್ಟೆಗಳನ್ನ ಇಡ್ತದೆ. ಅವು ಮೊಟ್ಟೆ ಇಡಲಿಕ್ಕೆ 3 ರೀಪಿನ ಪಟ್ಟಿಯನ್ನು ಮಧ್ಯೆ ಸಣ್ಣದೊಂದು ಹಿಡಿ ಕಡ್ಡಿಯನ್ನು ಇಟ್ಟು ಗ್ಯಾಪ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 3 ರೀಪನ್ನು ಅಲ್ಲಲ್ಲಲ್ಲಿ ಇಟ್ಟಿರ್ತೇವೆ. ಅವು ಅದರ ಗ್ಯಾಪಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆಯನ್ನು ಡೈಲಿ ಚಾಕುವಿನಿಂದ ಕಲೆಕ್ಟ್ ಮಾಡಿ ಪುನಃ ಬೌಲಲ್ಲಿಟ್ಟು ಅದೇ ಅಕ್ಕಿಯ ತೌಡಲ್ಲಿಟ್ಟು ಪುನಃ ಅದೇ ಸೈಕಲ್ 42-48 days ಲೈಫ್ ಸೈಕಲ್ ಅದು. ಪ್ಯೂಪಾ ಸ್ಟೇಜಿಂದ ಫ್ಲೈಸ್ ತನಕ ಯಾವುದೇ ಫುಡ್ಡನ್ನು ಮುಟ್ಟೋದಿಲ್ಲ, ಈವನ್ ನೀರು ಸಹ ಕುಡಿಯೋದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ. ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ. ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ವಿಶೇಷ.
1: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
0: ಇಲ್ಲ ಅಂದರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿವ್ ಕೇರ್ ಅನ್ನ ಮಾಡ್ತಾ ಇದ್ದೇವೆ. ಅದು ಆಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂತ ಕೆಲಸ.
1: ನಾವೇನು
0: MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc. MBBS ಏನು ಮಾಡಿದವರಲ್ಲ. ಹಾಗಾದ್ರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟ್ ಅಲ್ಲಿ ನಾವಿರ್ತೇವೆ. ನಮ್ಗೆ ಯಾವ್ದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷಗಳ ಕೆಳಗಡೆ ಅದನ್ನ ನಮ್ಗೆ ಕಲಿಸಿಕೊಟ್ರು.
1: ಮಂಗಳದೇವಿಯಲ್ಲಿದೆಯಲ್ಲ ಆಶ್ರಮ,
0: ಅವರು ಯಾಕಂದ್ರೆ ಅವರು ಅಲ್ಲಿ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟಾಗೆ ನಮ್ಮ ಕಾನ್ಸೆಪ್ಟ್ ಅನ್ನ ಅವರು ತಗೊಂಡು ಉಪ್ಪಿನ ಅಂಗಡಿಯಲ್ಲಿ ಆರಂಭ ಮಾಡಿದ್ರು. ಅವರ ವೆಟ್ ಟು ವೇಸ್ಟ್ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನ ನಮ್ಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂತದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲಿ ರೆಡಿ ಮಾಡುವಂತದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾನಾಗಲೇ ಹೇಳಿದಾಗೆ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಪ್ಸಿ ಅಂತೇಳಿ ಹೇಳಿದರು. ಸೊ ಅದಾದ ನಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್ ಎಕ್ಸಾಸ್ಟ್.
1: ನೀವು ಯಾವ ಬಳ್ಳಿ ಹಾಕಿದ್ದೀಗ?
0: ಫ್ಯಾಷನ್ ಫ್ರೂಟ್ಸ್ ಇದು ರೂಮಿಗೆ ಹರಡಿಕೊಳ್ತದೆ.
1: ಇದು ಮನೆಗೆಲ್ಲ ಹಾಕಿದ್ರೆ ಇದು ಈ ಸಮ್ಮರಿಗೆ ಒಳ್ಳೆಯದೇನೋ.
0: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ ಟೆಂಪರೇಚರ್ ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇತ್ತು ಸಾಯ್ತಾ ಇದ್ವು. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು ಈ ರೀತಿ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವಾ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
1: ಎಲ್ಲರ ಮನೆ ಹೊಟ್ಟೆ ಬಂದಾಯ್ತ, ಪಂಚಾಯತಲ್ಲಿ ದನ ಸಾಕ್ತಾ ಇದ್ದೀರಾ?
0: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ.
1: ಇದು ಪಂಚಾಯತ್ ಇದ್ದನ?
0: ಪಂಚಾಯತ್ ಆಗಿದ್ದಿಂದಲೇ. ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ. ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಕೂಡ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದ್ರೆ ಸ್ವಲ್ಪ ಆ ಕಾನ್ಸೆಪ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
1: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. ಸೊ ತುಂಬಾ ಲೈಕ್ ಇತ್ತು ಅದ್ರ ಕತಿ ಕೇಮುಕೆ. ಸೊ ಹಾಗಾಗಿ ಆ ಎಸ್ ಎಲ್ ಆರ್ ಎಂ ಘಟಕ ವಣಸೆ ಗ್ರಾಮ ಪಂಚಾಯತ್ದು ಇಡೀ ದೇಶಕ್ಕೆ ಮಾದರಿ ಎಸ್ ಎಲ್ ಆರ್ ಎಂ ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರೆ ಯಾವ್ಯಾವ ತರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರ ಸಾಲ, ದುಡ್ಡನ್ನು ಓಟ್ ಮಾಡ್ಕ ಬಂದ್ರ ಸಾಲ, ಯಾವ ತರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ಕ ಎಂಬುದನ್ನ ಪ್ಲಾನ್ ಹೆಂಗ್ ಮಾಡ್ಕ ಅಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರಾ?
0: ಮನೆಗೆ ಒಂದು ಹಿಂದ್ ಒಂದಷ್ಟು ನಾವಂದ್ರೆ ಸ್ವಲ್ಪ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡ್ತೇನೆ. ಏನೇನು ಮಾಡ್ಬೋದು ಒಂದಷ್ಟು ಆಲೋಚನೆಗಳನ್ನ ಫ್ರೀ ಎಲ್ಲ ಇರುವಾಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ. ಇದು ಒಂದು ಭಾಗ. ಬಟ್ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಒಬ್ಬರ ಹತ್ರ ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ. ಒಬ್ಬರ ಪ್ಲಾನ್ ಖಂಡಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ನಾವು ನಮ್ಮ ಹತ್ರ ಒಂದು ಐಡಿಯಾಗಳು ಹೊಳೆದ್ರೆ ಅದು ನಮ್ಮ ತಂಡದ ಹತ್ರ, ಅಂದರೆ ನಮ್ಮ ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಿಯಲ್ಲಿ ಒಂದು ಮೊದಲಿನಿಂದ ಒಂದು ಸುಮಾರು ನಾನು ಈಗ 3 ಬಾರಿ ವಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದವನು, 1 ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಕಂಟಿನ್ಯೂಸ್ ಆಗಿ ನಾನು ಪಂಚಾಯತಲ್ಲಿ ಕೆಲಸ ಅದ್ರ ಭಾಗ ಆಗಿ ಹೋಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ 40 ಜನರ ಒಂದು ತಂಡ ನಮ್ಮ ಗ್ರಾಮ ಪಂಚಾಯತಲ್ಲಿದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರು ಫಸ್ಟ್ ಅವ್ರ ಒಂದು ಮೀಟಿಂಗ್ ಕರೆದು ಅವರಿಗೆ ವಿಷಯ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು ನಾನು ಏನು ಹೇಳಿದೆ, 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳಿರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಅಂತ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ಅಲ್ಲಿ ರನ್ ಮಾಡಿದ್ದೇವೆ.
1: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ, ಈಗ ಯಾರೇ ಇಲ್ಲಿ ಎಸ್ ಎಲ್ ಆರ್ ಎಂ ಘಟಕ ಮಾಡ್ತಾರಂದ್ರೆ ಮನೆ ಬದಿಗೆ ಅಂದ್ರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲ ಆತಂದ್ರೆ ಎಲ್ಲರೂ ವಿರೋಧ ಮಾಡೋಕೆ ಶುರು ಮಾಡ್ತಾರಂದ್ರೆ ವಾಸನೆ ಬತ್ತ ನಮ್ಗೆ ಲೈಕ್ ಅಮ್ಗೆ ಆತಿಲ್ಲ, ಇಲ್ಲಿ ಮಾಡೋದು ಬೇಡ ಬೇರೆ ಕಡೆ ಅಂತ. ನೀವು ಕೇಳ್ರೆ ಅಂಗನವಾಡಿ ಒಳ್ಳೇದಿತ್ತು, ಮನೆಯು ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೆ, ಮೀಟಿಂಗ್ಗಳನ್ನು ಮಾಡುತ್ತಂತ್ರಿ ಮಾರ್ರೆ, ಅದು ಹೆಂಗೆ?
0: ಈಗ ನಾನು ಹೇಳಿಕೊಟ್ಟದ್ದು ಅದನ್ನೇ. ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿಕಸವನ್ನು ಆಯಾ ದಿನದ ಹಸಿಕಸವನ್ನು ಆಯಾ ದಿನ ವಿಲೇವರಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಮಾರನೇ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವರಿ ಮಾಡ್ತೇವೆ. ಹಸಿಕಸವನ್ನಂತೂ ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ, ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೇ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:00 ಒಂದ್ಸರಿ ಹೋಗ್ತೇವೆ, ಮಧ್ಯಾಹ್ನ 3:00 ಒಂದ್ಸರಿ ಹೋಗ್ತೇವೆ. ಅದನ್ನು ಹಸಿಕಸ ಮಾರನೇ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಆದರೆ ಮಾತ್ರ ಅದರಲ್ಲಿ ಬ್ಯಾಡ್ ಸ್ಮೆಲ್ ಬರ್ತದೆ. ನಾವು 12 ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಡ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಆ 40 ಜನರನ್ನು ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ. ಅರಿವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿ ಸಪೋರ್ಟ್ ಮಾಡಿದರು, ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಡ್ ಮಾಡಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡಲಿಕ್ಕೆ ಬಿಟ್ಟರು. ಸೊ 4 ಯಾರಿಗೂ ಆರೋಗ್ಯದ ತೊಂದರೆ ಆಗದಿರುವ ಹಾಗೆ, ಏನು ಮಕ್ಕಳಿಗಿರ್ಬೋದು ಅಥವಾ ಕೆಲಸಗಾರರಿಗಿರ್ಬೋದು, ಯಾರಿಗೂ ಏನೋ ತೊಂದರೆ ಆಗದೆ 4 ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಪಂಚಾಯತ್ ಇರುವಾಗಲೂ ಅಲ್ಲೇ ಮಾಡ್ತಿದ್ದೆವು. ನಂತರ 7 ಪಂಚಾಯತ್ ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಜಾಗ ಹೊಸ ಜಾಗ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ಅಲ್ಲಿ ಹೊಸ
1: 8 ಪಂಚಾಯತ್ ಇದೆಯಾ ನಿಮ್ಮ?
0: 7
1: ಪಂಚಾಯತ್. ಓಕೆ, ಸೊ ಹಾಂಗಾಗಿ ವಾಸನೆ ಬತ್ತಿಲ್ಲ ಅಂತ.
0: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ 7 ಜನ ಮೆಂಬರ್ ಇರುವಂಥದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರ ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನು ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ. ಅದನ್ನು ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ ಒಂದು ಸರಿ ಯಾವುದನ್ನಾರು ಒಂದು ಇಂಪ್ಲಿಮೆಂಟ್ ಮಾಡಲಿ ಮಾಡ್ಬೇಕಂತ ಹೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದ್ರ ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸ್ಕೊಂಡು ನಾವು ಹೋಗುವಂಥ
1: ಸೂಪರ್ ಸೊಲ್ಯೂಷನ್ ಹುಡ್ಕೊಂಡೇ ಹಾಪದ್ ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದರೆ ಆ ಡೇಟಾ ತಕೊಂಬತ್ತರು, ಹಾಂ ಬಸ್ರಿಯಾ, ಓಕೆ ಎಷ್ಟು ತಿಂಗಳಂದು ಬರ್ಕೊಂಬತ್ತರ, ಮಗಿಗೆ ಆಮದು ಕೊಟ್ಟರೆ ಅಷ್ಟೇ, ಆ ಥರ ಅಂದರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು, ಆದರೆ ಈ ಥರ ಆದರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನ ಹೆಂಗೆಲ್ಲ ನಾವು ಅವ್ರು ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ.
0: ನಾವು ಆರಂಭದಲ್ಲಿ ಪೇಷಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಯಾಕಂದರೆ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗನ್ನು ಆರಂಭದಲ್ಲಿ ಕರೆದಿದ್ದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟನ್ನು ಕೊಡಲಿಕ್ಕೆ ಹೇಳಿದೆ, ಈ ರೀತಿಯ ಡಿಸೀಸಿನ ಸಿಂಪ್ಟಮ್ಸ್ ಇರುವಂಥ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ವಾರ್ಡಿಗೊಬ್ಬರು ಆಶಾ ಕಾರ್ಯಕರ್ತ ಇರ್ತಾರೆ, ಅವರಿಗೆ ಎಲ್ಲ ಮನೆಗಳ ಪರಿಚಯ ಇರ್ತದೆ, ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
1: ಮಣಿಪಾಲ್
0: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ, ಅವ್ರ ಹತ್ರ ಕೂರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ರು, ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು. ಆ ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ, ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟ್ರು ಅದು ನಮ್ಮ ಪ್ಯಾಲಿಟಿ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ವೋ, ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಬೇಡವೋ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ ನಾವು ಕೂತ್ಕೊಂಡು ಅದನ್ನು ಅಂತಿಮಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರನ್ನು ಸಹ ಬಳಸ್ಕೊಂಡಿದೆ. ಮತ್ತು ಈಗ ನಮ್ಮದೇ ಈಗ ನಮಗೇನು ತೊಂದರೆ ಆಗ್ತಾಯಿಲ್ಲ, ಯಾಕಂದರೆ ನಮ್ಮದೇ ಆದ ಟೀಮ್ ಬಿಲ್ಟಪ್ ಆಗಿದೆ. 6 ಜನ ಸ್ಟಾಫ್, ನಮ್ಮದೇ ಪಂಚಾಯತಿನ ಸ್ಟಾಫೇ 6 ಜನ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸ್, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ 7 ಪಂಚಾಯತನ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ 3 ಸಾರಿ ಹೋಗ್ತೇವೆ, ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ 2 ಸಾರಿ ಹೋಗ್ತೇವೆ, ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ 1 ಸಾರಿ ಹೋಗ್ತೇವೆ, ಕೆಲವು ಕಡೆ 15 ದಿನಕ್ಕೆ 1 ಸಾರಿ ಹೋದರೂ ಸಾಕಾಗ್ತದೆ. ಕೆಲವು ಕಡೆ ಏನು ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನು ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂಥ ಕಡೆಯಲ್ಲಿ ತಿಂಗಳಿಗೆ ಒಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನ್ ಅನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
1: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದನೇ?
0: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದೆ ಅದ್ರ ಮೂಲಕ
1: ಪೇಮೆಂಟ್
0: ಆಗ್ತಾ ಇದೆ. ಸರ್ಕಾರ ನಮಗೆ RDPR ಇಲಾಖೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸಸ್ ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸಸ್ಸನ್ನು ಗೌರ್ಮೆಂಟಿಗೆ ಕಟ್ಟೋದು ಬೇಡ, ನಾವು ನಿರಾಮಯ ಸೊಸೈಟಿ ಕಟ್ಬೋದು ಅಂತೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕ್ಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು CSR ಮೂಲಕ. ಈಗ MRPL ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ CSR ಮೂಲಕ. ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ, ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ಲಕ್ಷ ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ಲಕ್ಷ ರೂಪಾಯಿ, ಉಳಿದದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಗೂ ಅಥವಾ ಜಾಬ್ ಪರ್ಪಸ್ಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ. ಅವರು ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರಾದರೂ ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು, ಇಲ್ಲಿ ಇರುವಂಥದ್ದು ಒಂದು 4 ಬಾಡಿ ಇಡಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವ್ರ ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಸರನ್ನು ಸಹ ನಾವು ಕೊಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ.
1: ಉಚಿತವಾಗಿ
0: ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರೂಪಾಯಿ ರಿಸೀವ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಈಗ ಹೇಳಿದಂಥ ಎಲ್ಲ ಸೇವೆಗಳು ಮತ್ತು ಸಣ್ಣ ಸಣ್ಣ ಐಟಮನ್ನು ಸಹ ಕೊಡ್ತೇವೆ. ವೀಲ್ ಚೇರ್ ಬೇಕಾದರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ ಅಥವಾ ಕ್ಯಾಥೆಟ್ರ್ ಬೇಕಿದ್ರೆ ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್.
1: ಈ ಸೌಲಭ್ಯ APL ಹೋಲ್ಡರ್ಗೂ ಇತ್ತಾ?
0: ಇಲ್ಲ, ನಮ್ಮ APL BPL ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನು ನೀಡ್ತೇವೆ.
1: ಸರ್ವರು ಸಮಾನರು?
0: ಸಮಾನರು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಸಫರ್ ಆಗುವಂತದ್ದು ಎಲ್ಲರೂ ಒಂದೇ. APL BPL ಅಲ್ಲಿ ನೋಡಿ ಕಾಯಿಲೆ ಬರುವುದಿಲ್ಲ, ಸಫರ್ ಆಗುವ ವ್ಯವಸ್ಥೆಗಳು ಒಂದೇ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ನಾವು ನಮಗೆ ಸ್ವಲ್ಪ ಹಣ ಸಹಾಯವನ್ನು ಶ್ರೀಮಂತರಾದವರು ಹಣ ಸಹಾಯವನ್ನು ಮಾಡುವವರು ಇದ್ದಾರೆ, ಖುಷಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೇವೆ, ನಾವಾಗಿ ಏನನ್ನ ಯಾವುದನ್ನು
1: ಬಯಸುವುದಿಲ್ಲ. ಓಕೆ, ನಿಮ್ಮ ವಂಶ ಪಂಚಾಯತ್ ಸಿಟಿಸನ್ಶಿಪ್ ನಮಗೆಲ್ಲ ಸಿಗುತ್ತಾ ಕಾಣಿ? ನಮ್ಮ ಕೇಮತಿಗೆ ಅನಿಸುತ್ತೆ ಓ ಇದೇ ಪಂಚಾಯತಲ್ಲಿ ನಾವಿದ್ದೀರ ಆತಿದ್ದೇನೋ ಅಂತ. ಆ ಥರ ಇರಬೇಕು, ಆ ಥರ ಇದೆ ವಂಶೆ ಪಂಚಾಯತ್. ಅವ್ರದ್ದು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತಂದು ಕೇಂದ್ರೆ AI, ಎಲ್ಲಿ ಕೇಂದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವಿದ್ರಲ್ಲಿ ಅಂತ ಕಮ್ಮಿ ಅಂತ ಹೇಳಿ ಅವ್ರ ಶಾಲೆಗೆ 1.5 ಲಕ್ಷದ ಒಂದು AI ಟೀಚರ್ನೇ ಕರ್ಕೊಬಂದ್ರು ಕಾಣೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ, ಅಯ್ಯಬ್ಯ ಈ ಟೀಚರ್ ಬಂದ್ರೆ ನಮ್ಮ ಟೀಚರ್ ಅಲ್ಲ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆ ಥರ ಏನು ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ವಂಶೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಬುದನ್ನ ಸರ್ ಹೇಳಿ ಕಮ್ಮ ಒಂದ್ಸಲ.
0: ಟೆಕ್ನಿಕಲಿ ಸಪೋರ್ಟ್ ತಗೊಂಡು, ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನು ಆಲೋಚನೆ ಮಾಡ್ತಾ ಬಂದವರು. ಬಟ್ ಪ್ರಸ್ತುತ AI ಒಂದು ಹವಾದಲ್ಲಿಗೆ ನಾವು ಇದ್ದೇವೆ. ಇಲ್ಲಿ ಎಲ್ಲ ಕಡೆ AI ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ, AI ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದರಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
1: ಮಾಹಿತಿಯನ್ನು ಕಲೆ ಹಾಕಿದ್ದೆ.
0: ಆವಾಗ 2024 ಎರಡು ವರ್ಷ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ. ಬಟ್ ಅದರ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಿರುವಾಗ ಒಂದೇನ ಅದರ ಕಾಸ್ಟ್ ನೋಡುವಾಗ 3 ಲಕ್ಷ ರೂಪಾಯಿ ಪ್ಲಸ್ GST ಅಂತೇಳಿ ಸಿಕ್ತು. ಸ್ವಲ್ಪ ನಾವು ಎಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಕೇಳಿದಾಗ ಅವರು ಡಿಟೇಲ್ ಆಗಿ ಹೇಳಿದರು. ಮತ್ತು 3 ಲಕ್ಷ ಪ್ಲಸ್ GST ಅಂತೇಳಿ ಹೇಳಿದರು. ಒಂದು ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 ಡೇಸಲ್ಲಿ ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಷನನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡುವ ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟು ಕೂಡಲೇ ನಮ್ಮ ಟೀಚರ್ಸ್ ಎಲ್ಲರಿಗೂ ಇಷ್ಟ ಆಯಿತು. ಕೂಡಲೇ ಇಮಿಡಿಯೇಟ್ ಅದನ್ನು 1 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಈಗ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದು ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕೋ ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ AI ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5ನೇ ಕ್ಲಾಸ್ ಬೇಕಾದರೆ 5ನೇ ಕ್ಲಾಸು, 6ನೇ ಕ್ಲಾಸ್ ಬೇಕಾದರೆ 6ನೇ ಕ್ಲಾಸು, 7ನೇ ಕ್ಲಾಸು, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನು ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKGಯಿಂದ 12th ಸ್ಟ್ಯಾಂಡರ್ಡ್ ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 ಮಿನಿಟ್ಸ್ ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದಾಗ ನಾವು ಮತ್ತೆ ಇದು ಬೇಕು ಇದು ಅಥವಾ ಇದು ಡಿಟೇಲ್ ಆಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲ್ ಆಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
1: ಓಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, 20 ಭಾಷೆ
0: ಮಾತಾಡ್ತದೆ.
1: ಯಪ್ಪ, ಆದರೆ ಅದಕ್ಕೆ 40 ನಿಮಿಷ ಕಂಟಿನ್ಯೂಸ್ ಪಾಠ ಮಾಡೋಕ್ಕಾಗಲ್ಲ.
0: ಕಂಟಿನ್ಯೂಸ್ 40 ಮಿನಿಟ್ಸ್ ಪಾಠ ಮಾಡ್ತಾ ಇಲ್ಲ. ಇಂಟ್ರಾಕ್ಷನ್ ಅಂದರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರಿಗೆ
1: ಪರ್ಯಾಯ ಅಲ್ಲ
0: ಟೀಚರಿಗೆ ಪೂರಕವಾಗಿ ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಅದು ಟೀಚರಿಗೆ ಬೇಕನ್ನಿಸ್ತು ಅದನ್ನು ಕೇಳಿದರೆ ಅದು ಹೇಳ್ತದೆ.
1: ಓಕೆ, ಅದಕ್ಕೆ
0: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ, ಮತ್ತು ಪವರ್ ಸಪ್ಲೈ. ಬ್ಯಾಕಪ್ ಇರ್ತದೆ, ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ. ನಾವೊಂದು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSNL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ, ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲಲ್ಲಿ ಇದೆ.
1: ರೀಚಾರ್ಜ್ ಮಾಡೋ ವ್ಯವಸ್ಥೆಯ
0: ಅಲ್ಲ ಇಂಟರ್ನೆಟ್ ನಾವು
1: ಅಲ್ಲ ಅದು ರೋಬೋ ಟೀಚರ್ ಎ ಐ ಐರಿಸ್ ಐರಿಸ್ ಈಗ ಊಟಕ್ಕೆ ಹೊಟ್ಟೆಗೆಲ್ಲ ಎಂತ ಹಾಕ್ತಾರೆ ನೀವು?
0: ಹೊಟ್ಟೆಗೆ ಅಂತ ಇಲ್ಲ, ಅದೇ ಹೇಳುದು ನೆಟ್ ಒಂದು ನೆಟ್ ಪವರ್ ಎರಡು ಬೇಕಾಗುವಂತದ್ದು
1: ಅಷ್ಟೇ
0: ಅಷ್ಟೇ. ಮತ್ತೆ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರ ಅಲುವಾ ಮೈಕರ್ ಲ್ಯಾಬ್ ಸಂಸ್ಥೆ ಕೇರಳ ಅಲುವಾದಲ್ಲಿ ಅವರು ಇದ್ದಾರೆ. ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು. ಸಾಫ್ಟ್ವೇರ್ ರಿಲೇಟೆಡ್ ಏನೇ
1: ಮೇಂಟೆನೆನ್ಸ್ ಚಾರ್ಜಸ್
0: ಅವ್ರಿಗೆ ಕೊಡಬೇಕಾಗ್ತದೆ. ಇಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಟ್ ಮಾಡಿದ್ರೆ ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ.
1: ಓಕೆ, ವೆರಿ ನೈಸ್ ಸರ್. ಆಕ್ಚುಲಿ ನೀವು ಇಂಥದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡು ಬಂದ್ರಲ್ಲ, ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋತು ಅಂತಿದ್ದೊಮ್ರು, ನೀವೀಗ ಅದಕ್ಕೀಗ ಇನ್ನೊಂದು 2 ಎಕರೆ ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ. ಯಾಕಂದ್ರೆ ಎಲ್ರಿಗೂ ಒಂದು ಕ್ರೇಜ್, ಈಗ ಹೆಂಗೆ ಮಾತಾಡ್ತಾರೆ, ಹೆಂಗೆ ಪಾಠ ಮಾಡ್ತಾರೆ, ತುಂಬ ಇದೆ. ಮತ್ತು ಸುಮಾರು ಶಾಲೆಗೆ ನಮಗೂ ಒಂದು 5 ರಾತಿದಿತ್ತು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ವಣಸೆಯವರು ಅದಕ್ಕೊಂದು ಮುನ್ನೋಡಿ ಹಾಡಿದ್ರು ಅಂತ
0: ಅವರು ಭಾರಿ ಪ್ರಚಾರವನ್ನು ಕೊಟ್ಟರು. ಅಂದರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಸ್ಕೂಲು. ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ. ಅಂದರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡ್, ಇದು ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳಿರ್ತದೆ. ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ಹಾಗಾಗಿದೆ ಪರಿಸ್ಥಿತಿ, ಹಾಗಾಗಿದೆ. ಆದರೆ ವಶ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ. ಆಡಲಿಕ್ಕೆ ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ. ಆಮೇಲೆ ನಮ್ಮಲ್ಲಿ ಈಗ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು ಆಡುವಂತದ್ದು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ. ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ. ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಯಲ್ಲ ಸಾಮಾನ್ಯವಾಗಿ ಮಾಡುವುದಿಲ್ಲ ಸೈನ್ಸ್ ಫೆಸ್ಟ್, ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇನ ಪ್ರತಿ ವರ್ಷ ಮಾಡ್ತೇವೆ. ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ, ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ. ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ. ಈ ವರ್ಷ ನಮ್ಮ ಟೀಚರ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು. ಅಂದ್ರೆ ಕನ್ನಡದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕ್ರಾಫ್ಟ್, 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನು ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ, ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನು ಮಾಡಿ ಸಾಕಷ್ಟು ಒಂದು 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ.
1: ಬ್ಯೂಟಿಫುಲ್, ವೆರಿ ನೈಸ್. ಇದೆಲ್ಲ
0: ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂತ ಒಂದು.
1: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಸ್ಟ್ರೆಂತ್ ಎಷ್ಟು?
0: 334 ಮಕ್ಕಳಿದ್ದಾರೆ.
1: ವಾವ್, 80 ಸೀದಾ ಜುಯ್ಯ 334. ಬ್ಯೂಟಿಫುಲ್ ಸರ್, ಖುಷಿ ಆಯ್ತು ಈ ಕಥೆಗಳನ್ನ ಕೇಳಬೇಕೆ. ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕಥೆಯಾರೆ, ನಮ್ಮ ಸರ್ಕಾರಿ ಶಾಲೆಗಳ ಕಥೆ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ. ಆದ್ರೆ ಆ ಊರಿಗೆ ಒಬ್ರು ಉದಯ್ ಕುಮಾರ್ ಶೆಟ್ರ್ ಅಂತ ಬೇಕತ್ತೆ. ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರೆ, ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ?
0: ಜನರು ಅಪೇಕ್ಷೆ ಪಟ್ಟಿದ್ರು, ಹಾಗಾಗಿ ಸುಮಾರು ಒಂದು 25 ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಮಾಡಬೇಕು, ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ. ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೆ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ಟ್, ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ, ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು, ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ, ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು. ಹಾಗಾಗಿ ಹೊಸ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಿಂತ ಬಹುಶಃ ಒಂದು ನಮ್ಮದೊಂದು ತಂಡ ಇದೆಯಲ್ಲ, ಆ ತಂಡಕ್ಕೆ ಹಾಗೆ ವಣಸೆಯ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು. ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ಒಂದು ಶಿಕ್ಷಕರ ತಂಡ ಇದೆ. ಆ ತಂಡ ಇರೋದ್ರಿಂದ ನಮಗಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಂದ್ರೆ ಅಲ್ಲೊಂದು ಬ್ಯೂಟಿಫುಲ್ ತಂಡ ಇದೆ, ನಾವು ಏನು ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ತಂಡದಿಂದ ನಮಗಲ್ಲಿ ಕೆಲಸ ಮಾಡಲಿಕ್ಕೆ ಆಯಿತು. ಹಾಗೆ ನಿರಾಮಯ ಸೊಸೈಟಿಗೆ ಬಂದರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇರ್ಬೋದು, ಅಂದರೆ ಎಲ್ಲರಿಗೂ ಒಬ್ರಿಗೊಬ್ರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ದರೆ ಖಂಡಿತ ಅದು ಮುಂದೆ ಹೋಗೋದಿಲ್ಲ. ನಾವು 7 ಪಂಚಾಯತ್, ಈಗ ಸಾಮಾನ್ಯವಾಗಿ 1 ಪಂಚಾಯತನ್ನೇ ಒಬ್ರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂಥವ್ರು, ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂದು ನಮ್ಮದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಆ ಬಾಡಿ ಸಪೋರ್ಟ್ ಆದರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮಗೆ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕಾಯಿತು. ಸೊ ಇದಲ್ಲದೆಯೂ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟಾಗಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನೋಳ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ ರೈತರಿಗಾಗಿ, ಹೇಳಿ ಕೇಂದ್ರ ಸರ್ಕಾರ 10,000 ಎಫ್ ಯುನ ಆರಂಭ ಮಾಡ್ತು, ಅದರಲ್ಲಿ ಬಹುಶಃ
1: 10,000
0: ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ ಸಂಬಂಧಪಟ್ಟಾಗಿ ಒಂದು CMTC ಅಂತೇಳಿ, ಈ ರಾಜ್ಯದಲ್ಲಿ 4 CMTCಗಳಿದೆ, ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ಒಣಸೆಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಆ ಪರ್ ಹೆಡ್ ಎಷ್ಟು ಅಂತೇಳಿ ಹೇಳಿ ಸರ್ಕಾರ ನಮ್ಮ GPL ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು, ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿನಲ್ಲಿ ರಿಸೋರ್ಸ್ ಪರ್ಸನನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಹಂತದಲ್ಲಿ, ಕೆಲವೊಂದಕ್ಕೆ ತಾಲೂಕು ಹಂತದಲ್ಲಿ ರಿಸೋರ್ಸ್ ಪರ್ಸನನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲದನ್ನು ನಮ್ಮ GPLF ಮಹಿಳೆಯರೇ, ಸಂಜೀವಿನಿಯ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂಥ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಅವರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
1: NRLM
0: ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019. ನಾವು 2018 ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ಒಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮವರದಲ್ಲಿ ರುಡ್ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು, ಅವಾಗ ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನು ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನು ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು, ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲಿ ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಹೇಗಂತೇಳಿ ಬಹುಶಃ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ದು 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ, ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದರು. 45 ಜನರು 3 ಬ್ಯಾಚನ್ನು ಮಾಡಿದ್ವಿ. 135 ಜನರಿಗೆ 6 ತಿಂಗಳು ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ 3 ಬ್ಯಾಚನ್ನು ಮಾಡಿ 6 ತಿಂಗಳು ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ಅವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿಯನ್ನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾ 35 ಜನ ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾಯಿದ್ರು. ಮತ್ತು ಚೂಡಿದಾರ ನೈಟಿ ಅದನ್ನು ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮನ್ನು ಮಾಡುವಂಥದ್ದು ಇರ್ಬೋದು, ಬಹುಶಃ ಇದನ್ನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿ ಫರ್ಮ್ ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭ ಆಗಿದೆ. ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
1: ಖುಷಿ ಆಯ್ತು ಸರ್ ಕೇಂಬಕ್ಕೆ, ಆಕ್ಚುಲಿ ಪಿಕ್ಚರ್ ಕಂಡಂಗೆ ಆಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೂ ಯಾವ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮ ರಾಜ್ಯ ಥರ ಹಾಪುದು. ಸೊ ಆ ಥರದ್ದೊಂದು ಕತೆ ಕೇಂದಾಗಾಯಿತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣ್ಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ರ್, ಅಲ್ಲಿ ಏನೆಲ್ಲ ಆಯಿತು, ಅಭಿವೃದ್ಧಿ ಹೆಂಗಾಯಿತು, ಅದ್ರ ಹಿಂದಿನ ಕೆಲಸಗಳೇ ಹೆಂಗಿತ್ತು, ಎಂಥ ಆತ ಇತ್ತು, AI ಟೀಚರು ಬಂದ್ರೆ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ, ಯಶಸ್ವಿ ಗಾಥೆ ಕೇಂದ್ರ, ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಉದಯ್ ಕುಮಾರ್ ಶೆಟ್ರು ವಣ್ಸೆ, ಇವರು ಒಟ್ಟಿಗೆ ನಾವು ಇಷ್ಟು ತನಕ ಮಾತಾಡಿದ ಕೇಳುಗ್ರೆ ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಯಾರು ಎಷ್ಟು ಲೈಕ್ ಹತ್ತಲ್ಲ. ಆ್ಯಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
0: ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ.
1: 6,000 ಪಂಚಾಯತ್ಗಳು ಹಿಂಗೆ ಆಯ್ಲಿ. ಭಾರತದಲ್ಲಿರೋ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ತರ ಇರಲಿ ಅಂತ.
0: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿಯೂ 2010 ಕೆಲಸ ಮಾಡ್ತೇವೆ. ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
1: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು.
0: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಿದ್ದೆ.
1: ನಿಮ್ ಕಣಗಿದ್ದರ ಚಿರಾಯು ಆಗ್ಲಿ ಸರ್. ಅಕ್ಕ ಥ್ಯಾಂಕ್ ಯು ಕೇಳುಗ್ರೆ. ಸರಿ, ಹಂಗ ನಾವೀ ಮಾತುಕತೆ ಮುಗಿಸಿ ಹೋಯ್ಬತ್ತ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
2: ಹೇ ಐಶಾ, ನೀನ್ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡರ್.
3: ಯಾವ ಕಾಲೇಜ್?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜ್.
3: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜ್ ಸೇರ್ಕೊಂಬ?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜಿಗೆ ಸೇರುದು?
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
1: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನನ್ನೊಟ್ಟಿಗೆ ಇವತ್ತು 9th ಕ್ಲಾಸಿನ ಶ್ರೀ ಸಿದ್ದಿವಿನಾಯಕ ವಸತಿ ಶಾಲೆ ಹಟ್ಟಿಯಂಗಡಿ ಇಲ್ಲಿಯ ದಕ್ಷ ಇದ್ದಾರೆ. ದಕ್ಷ ಅವರು ದಕ್ಷತೆಯಿಂದ ಸುಂದರವಾಗಿ ಕೊಳಲನ್ನ ನುಡಿಸ್ತಾರೆ. ಸೊ ಇವತ್ತು ಅವರ ಕೊಳಲಿನಲ್ಲಿ ನಮ್ಮಮ್ಮ ಶಾರದೆ ಈಗ ಮೂಡಿ ಬರ್ತಾ ಇದೆ.

ನ್ಯೂಕೇಂದ್ರಿಪದ ರೇಡಿಯೋ ಕುಂದಾಪುರ 89.6 ಎಫ್ಎಂ. ನಾನು ನಿಮ್ಮ ಆರ್ಜೆ ಜ್ಯೋತಿ. ನಮ್ಮೊಟ್ಟಿಗೆ ಮುದ್ದು ಹುಡುಗಿ 9ನೇ ಕ್ಲಾಸು ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿಯಂಗಡಿಯ ದಕ್ಷ ಅವರು ಫ್ಲೂಟ್ ಮುರುಳಿ ವಾದನ ಮಾಡ್ತಾ ಇದ್ರು. ಸೊ ರೋಜಾ ಚಿತ್ರದ ಹಾಡನ್ನ ಅದರ ಟೈಟಲ್ ಟ್ರ್ಯಾಕ್ ಮಣಿರತ್ನಂ ನಿರ್ದೇಶನದ ಇಂದಿಗೂ ಎಂದಿಗೂ ಮುಂದೆಂದಿಗೂ ಎವರ್ ಗ್ರೀನ್ ಆಗಿರೋ ಹಾಡು ಅದರ ಟೈಟಲ್ ಟ್ರ್ಯಾಕ್ ರೋಜಾ. ಅದನ್ನ ಈಗ ಕೊಳಲಲ್ಲಿ ನುಡಿಸ್ತಾರೆ ದಕ್ಷ ಅವರು. ಕೇಣಿಯಕ್ಕ

ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಕೊಳಲು ವಾದನ ಮಾಡ್ತಾ ಇದ್ರು ದಕ್ಷ, 9ನೇ ಕ್ಲಾಸಿನ ಮುದ್ದು ಮುಗ್ಧ ಹುಡುಗಿ. ಸೊ ತುಂಬಾ ಚೆನ್ನಾಗಿ ಫ್ಲೂಟ್ ಬಾರಿಸ್ತಾ ಇದ್ರು. ಸೊ ಇದು ರೋಜಾ, ಅದೇ ಚಿತ್ರದ ಹಾಡು ದಿಲ್ ಹೇ ಛೋಟಾಸಾ. ಈ ದಿಲ್ ಹೇ ಛೋಟಾಸಾನ ಈಗ ನಮಗೋಸ್ಕರ ಕೊಳಲ್ ಮೂಲಕ ಹಾಡ್ತಾರೆ ದಕ್ಷ ಅವರು.

0: ಥ್ಯಾಂಕ್ ಯು ದಕ್ಷ, ಇಷ್ಟು ತನಕ ಕೊಳಲು ವಾದನ ಮೂಲಕ ನಾವೆಲ್ಲ ತಲೆದೂಗೋಗ್ ಮಾಡಿದ್ರಿ. ಸೊ ನಿಮ್ಗೆ ಇನ್ನಷ್ಟು ಉಜ್ವಲ ಭವಿಷ್ಯ ಸಿಗ್ಲಿ. ಈಗಷ್ಟೇ 9th ಕ್ಲಾಸು ಮುಂದಕ್ಕೆ ಹೋಗ್ತಾ ಮೋಸ್ಟ್ಲಿ ಪ್ರವೀಣ್ ಗೋಡ್ಖಿಂಡಿ ಅಂತ ದೊಡ್ಡ ಕೊಳಲು ವಾದಕಿ ಆಗ್ಲಿ ಅನ್ನೋ ಹರಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
2: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರ್ ಕಾಸ್ ಕಾಲೇಜ್ ಇದೆ ಅಲ್ಲ.
0: ಹೌದು, ಬನ್ನಿ ಕುಂದಾಪುರದ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜ್ ಅಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರ್ಕರ್ಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್.